ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಇಂದು ಭಾನುವಾರ, 2026 ಇಸ್ವಿಯ ಆಗಸ್ಟ್ ತಿಂಗಳ 9 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 18 ದಿನ. ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:59:05 ಆಗಿದ್ದು, ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ ಮಂಗಳ ವಾದ್ಯದೊಂದಿಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಕೇಳುಗರೇ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನವನ್ನು ಆಲಿಸಲಿದ್ದೀರಿ. 6:35 ದೇಶಭಕ್ತಿ ಗೀತೆಯಲ್ಲಿ ಪೋತಿ ನರಸಿಂಹಾಚಾರ್ ಅವರ ರಚಿತ ದೇಶಭಕ್ತಿಯನ್ನು ಆಲಿಸಬಹುದು ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳಲ್ಲಿ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಲಕ್ಷ್ಮೀ, ಅಂಬಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಮೂಡಿಬರಲಿವೆ. ಇನ್ನು 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. ಇನ್ನು 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳಿವೆ. 8:30 ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಇಂದಿನ ವಿಷಯ ಮಧುಮೇಹದ ಅರಿವು ಮತ್ತು ತಿಳುವಳಿಕೆ. ಈ ವಿಷಯ ಕುರಿತು ಡಾಕ್ಟರ್ ಶಂಕರಪ್ಪ ಮುದ್ಗಲ್ ಅವರೊಂದಿಗೆ ಸಂದರ್ಶನವಿದೆ. ನಿರ್ಮಾಣ ವೆಂಕಟೇಶ್, ಬೇವಿನ ಬೆಂಚಿ, ಧ್ವನಿ ಮುದ್ರಣ ನೆರವು ಬಿ ನರಸಿಂಹ್ಲು. ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ಹಾಗೆ 9:00 ಪ್ರಕಟಣೆಗಳು, 9:05 ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ. 9:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು ನಮ್ಮ ನಿಲಯದಿಂದ. 9:45 ನಿಮ್ಮ ಕರೆ ನಿಮಗೊಂದು ಗೀತೆ, ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು. ಇನ್ನು 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ. ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎನ್ ಪೂರ್ಣಿಮಾ. ಹಾಗೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ವಿಷಯ ಕುರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ಇನ್ನು 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿಗಳ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 3:00 FM 101.3 MHz ಕೇಂದ್ರದ ಕಾರ್ಯಕ್ರಮಗಳಿವೆ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ಇನ್ನು ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಯ ನವೋದಯ ಶಿಕ್ಷಕರ ತರಬೇತಿ ಸಂಸ್ಥೆಯಿಂದ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. ಹಾಗೆ 6:10 ಪ್ರಕಟಣೆಗಳು, 6:15 ಹಿರಿಯ ನಾಗರಿಕರ ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಪಡಿಸುತ್ತಾರೆ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವಿದೆ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿಯ ಶರಣಪ್ಪ ವಡಿಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳನ್ನು ಆಲಿಸಬಹುದು. 7:45 ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಬಸವಣ್ಣನ ವಚನ ಮತ್ತು ಹರಿಹರನ ರಗಳಗಳಲ್ಲಿ ಮಾದರ ಚೆನ್ನಯ್ಯನ ವರ್ಣನೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮದಂಡಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:00 ಕನ್ನಡ ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ರೇವಣ್ಣಪ್ಪ ಹಿರೇಕುರುಬದ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು. 9:15 ಭಾವಗೀತೆಗಳು. 9:30 ನ್ಯಾಷನಲ್ ಪ್ರೋಗ್ರಾಂ ಫಾರ್ ಫೀಚರ್ಸ್ ದೆಹಲಿ ಕೇಂದ್ರದಿಂದ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Akashvani, the news read by Saira Mujtaba. Prime Minister Narendra Modi and US Vice President J.D. Vance discussed ways to further deepen India-US comprehensive global strategic partnership across key areas. Mr. Modi received a phone call from Vice President Vance yesterday. In a social media post, Mr. Modi said they noted the sustained momentum in the high-level engagements and reaffirmed their commitment to further strengthening cooperation in trade, defense, critical and emerging technologies, energy security, and critical minerals. Both the leaders also exchanged views on regional and global developments of mutual interest. Mr. Modi congratulated Mr. Vance and Second Lady Usha on the birth of their son and conveyed best wishes to the entire family. Minister of State for External Affairs Kirti Vardhan Singh called on President of Cote d'Ivoire Alassane Ouattara in Abidjan yesterday. Mr. Singh discussed the growing India-Cote d'Ivoire partnership and reaffirmed India's shared commitment to advancing Prime Minister Modi's vision of stronger and deeper engagement with Africa. In a social media post, Mr. Singh said that he is looking forward to further strengthening their long-standing friendship and expanding bilateral cooperation across diverse areas. The Har Ghar Tiranga campaign will begin today and will run through the 17th of this month. The initiative is aimed at encouraging citizens to hoist the national flag and participate in activities celebrating patriotism, national unity, and India's cultural heritage. This year's campaign holds special significance as it coincides with the 150th anniversary of India's national song, Vande Mataram, bringing together the national flag and the national song in a unique celebration of patriotism. As part of the celebrations, mass singing of Vande Mataram will be organized across the country. More than 200 Indian embassies, high commissions and consulates will organize a series of events to mark the campaign. A key highlight this year will be the Surya Path Tiranga digital relay, in which 54 Indian missions and posts selected according to the sunrise sequence across time zones will participate. The relay will begin on 15th August from India's easternmost diplomatic mission in Fiji and conclude at the Consulate General of India in San Francisco. In Jammu and Kashmir, the annual Amarnath Yatra will remain suspended on both Pahalgam and Baltal routes from today. The decision to temporarily halt the Yatra has been taken due to recent rains, repair work of pilgrimage tracks, and forecast of adverse weather conditions over the next few days. No fresh Yatra convoy was allowed to leave the Bhagwati Nagar base camp in Jammu yesterday as a precautionary measure amid rains and inclement weather conditions prevailing in Ramban district and parts of Kashmir. The India Meteorological Department has issued an orange alert for heavy to very heavy rainfall over Uttarakhand and Chhattisgarh today. Heavy rainfall is also expected over Haryana, Chandigarh, Himachal Pradesh, Punjab, Uttar Pradesh, Bihar, Rajasthan, Jharkhand, Madhya Pradesh and parts of Northeast India. The Met Department also predicted thunderstorms accompanied by lightning and gusty winds over Jammu Kashmir, Andhra Pradesh, Kerala, Mahi, Karnataka, Tamil Nadu, Puducherry, Karaikal, Lakshadweep and Andaman and Nicobar Islands for today. Iranian President Masoud Pezeshkian has reaffirmed Tehran's commitment to diplomacy and to safeguard its national interests while asserting that Iran will not be forced to surrender. In an interview published on his official website, Mr. Pezeshkian defended his government's decision to negotiate with the US and sign an MOU aimed at ending the war. He said Iran would honor its commitments as long as Washington fulfills its obligations under the agreement. He added that Tehran would have no obligation to continue the process if the US fails to meet its commitments. Earlier, US President Trump had expressed confidence that the conflict with Iran could end soon. Mr. Trump reiterated that the US remains committed to preventing Iran from acquiring a nuclear weapon. And India's Sagnik Roy and Sayanthan Koshari clinched the gold in the under-31 pairs at the 9th World Bridge Federation Youth France National Championships in China. In the first elimination round, 34 pairs competed and top 14 advanced to flight A, including the Indian duo. Bridge is a trick-taking card game played in partnerships. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರಿಗ ಸಮಯ ಸರಿಯಾಗಿ 6:10. ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವಿದ್ಯಾಭೂಷಣ್ ಅವರ ಕಂಠಸಿರಿಯಲ್ಲಿ ಶ್ರೀ ಇಂದ್ರೇಶ ವಿಠಲ ಅವರ ರಚಿತ ಭಕ್ತಿಗೀತೆಯನ್ನು

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಶ್ವಿನಿ ಪ್ರದೀಪ್ ಅವರಿಂದ ಕೇಳೋಣ ಚಿಂತನಾ.

0: ಈಗ ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ.
1: ಆತ್ಮವಿಶ್ವಾಸ ನಮ್ಮ ದೇಹದಲ್ಲಿರುವ ಆತ್ಮದ ಮೇಲೆ ಇರುವ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಇವತ್ತಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಎಂದರೆ ನನ್ನ ಸಾಮರ್ಥ್ಯದ ಮೇಲೆ ನನಗಿರುವ ನಂಬಿಕೆ ಅಥವಾ ನನ್ನ ಮೇಲೆ ನನಗಿರುವ ನಂಬಿಕೆ ಎಂದೇ ಹೇಳಬಹುದು. ನಾವು ಇವತ್ತು ಏನಾದರೂ ಸಾಧಿಸುತ್ತೇವೆ ಅಂದುಕೊಂಡರೆ ಅದು ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಮೊದಲು ಬೇಕಾದದ್ದು ಆತ್ಮಜ್ಞಾನ, ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರ್ಥ. ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ 100 ಬಾರಿ ಸೋತಿದ್ದರೇನಂತೆ ಮತ್ತೆ ಪ್ರಯತ್ನಿಸುವ ಆತ್ಮವಿಶ್ವಾಸ ಇದ್ದರೆ ಗೆಲುವು ಖಚಿತ. ಥಾಮಸ್ ಆಲ್ವಾ ಎಡಿಸನ್ ಎಂಬ ವಿಜ್ಞಾನಿ 1000 ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕಾದರು. ಅದು ಅವರಲ್ಲಿದ್ದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯವಾಯಿತು. ಮನುಷ್ಯ ತನ್ನ ವ್ಯಕ್ತಿತ್ವಗಳನ್ನು ಹೊಸ ಆಯಾಮದಲ್ಲಿ ರೂಪಿಸಿಕೊಳ್ಳುವುದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದರತ್ತ ಆಸಕ್ತಿ ಕಾಳಜಿ ವಹಿಸಬೇಕು. ಒಬ್ಬ ಗುರು ಅಶಕ್ತನನ್ನು ಶಕ್ತನಾಗಿಸಬಲ್ಲ. ಅದು ಅವನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಆತ್ಮವಿಶ್ವಾಸ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾವುದಾದರೂ ಕಷ್ಟದ ಸಂದರ್ಭದಲ್ಲೂ ಬರಬಹುದು. ಜೀವನದಲ್ಲಿ 100 ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನಸ್ಸು ಕಿವಿಯನ್ನು ತೆರೆದು ಅವುಗಳನ್ನು ಆಲಿಸಬೇಕು. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಆಲೋಚನೆ ಬಂದಾಗ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಪ್ರಾಮಾಣಿಕವಾಗಿ ಒಳ್ಳೆ ಮನಸ್ಸಿನಿಂದಲೇ ಆರಂಭಿಸುತ್ತೇವೆ. ಆದರೆ ಹೊಂದಿಕೊಳ್ಳದ ಪರಿಸ್ಥಿತಿಯಲ್ಲಿ ನಮ್ಮ ಕಲ್ಪನೆಗೆ ಪ್ರತಿಕೂಲವಾಗಿ ವಿಫಲತೆಯನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿ ಇನ್ನು ಮುಂದೆ ಕೆಲಸಕ್ಕೆ ಬಾರದವರೆಂಬ ಆಲೋಚನೆಯಿಂದ ನಮ್ಮನ್ನು ನಾವೇ ನಿಂದಿಸಿಕೊಳ್ಳುತ್ತೇವೆ. ಯಾವಾಗ ಆತ್ಮನಿಂದನೆ ಪ್ರಾರಂಭವಾಗುತ್ತದೆಯೋ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಿದೆ ಎಂದೇ ತಿಳಿಯಬೇಕು. ವಾಸ್ತವವಾಗಿ ನಕಾರಾತ್ಮಕ ಆಲೋಚನೆ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯದ ಕುರಿತು ನಾವೇ ಕೀಳಾಗಿ ಅಂದಾಜಿಸಿಕೊಳ್ಳುವುದು. ಕೈಲಾಗದವರು ಅಸಮರ್ಥರೆಂದು ಹೊಂದಿಕೊಳ್ಳುವುದನ್ನು ಆತ್ಮ ನ್ಯೂನ್ಯತಾ ಭಾವ ಎಂದು ಕರೆಯುತ್ತಾರೆ. ಯಾರಲ್ಲಾದರೂ ಈ ಭಾವನೆ ಮೂಡಿದಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಉಂಟಾದಂತೆಯೇ ಸರಿ. ತನ್ನ ಕುರಿತು ತಾನೇ ಕೀಳಾಗಿ ಆಲೋಚಿಸುವಂತಹ ನಿಕೃಷ್ಟ ವಿಚಾರ ಮತ್ತೊಂದಿರದು. ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು, ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕೇ ಹೊರತು ಆತ್ಮನಿಂದನೆ ಕೆಲಸಕ್ಕೆ ಬಾರದು. ಜೀವನದ ಮೇಲೆ ಆಸೆ ಅನುರಾಗವನ್ನು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಆತ್ಮ ನ್ಯೂನ್ಯತಾ ಭಾವವನ್ನು ತೊಡೆದು ಹಾಕಬೇಕು. ಆತ್ಮ ನ್ಯೂನ್ಯತೆಯಿಂದ ಮುಕ್ತರಾಗಲು ದೃಢ ಪ್ರಯತ್ನ ಮಾಡದ ಹೊರತು ಮುಕ್ತಿ ಲಭಿಸದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಹೊಗಳಬೇಕು ಅನಿಸುತ್ತದೆ. ಆಗ ನಿಮ್ಮ ಮನಸ್ಸು ಬದಲಾಗಿ ಆತ್ಮವಿಶ್ವಾಸ ನವೋತ್ಸಾಹ ಮೂಡುತ್ತದೆ. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಗೌರವ ಬೆಳೆಯುತ್ತದೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮುಖದಲ್ಲಿ ಮೂಡುವ ಭಾವನೆಗಳು ಗೋಚರವಾಗುತ್ತವೆ. ಅದಕ್ಕೆ ಬಲ್ಲವರು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಎಂದಿದ್ದಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಯಾರು ಏನೂ ಮಾಡಲಾರರು ಎನ್ನುವುದು ನಿಜ. ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಬಾರದು. ತನ್ನ 53ನೇ ವರ್ಷದಲ್ಲಿ ಮಾರ್ಗರೇಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವುದಕ್ಕೆ ಯಾವುದು ಅಡ್ಡಿಯಲ್ಲ. ಅಡೆತಡೆಗಳನ್ನು ದಾಟಿ ಮುಂದುವರಿದ ದಿನವೇ ವ್ಯಕ್ತಿಗೆ ಜಯ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಆಗಿದ್ದರೂ ನಿಮ್ಮ ಆಲೋಚನೆ ಮಾತ್ರ ಯೌವನ ಹಂತದಲ್ಲೇ ಇರಬೇಕು. ಅದು ಗೆಲುವಿಗೆ ನಾಂದಿ. ನೀವು ಸರ್ವ ಸಮರ್ಥರೆಂಬ ಭಾವನೆ ನಿಮ್ಮಲ್ಲಿ ಉದ್ಭವಿಸಿದ ದಿನ ನಿಮ್ಮ ಸಾಮರ್ಥ್ಯ ನಿಜವಾಗಿಯೂ ದ್ವಿಗುಣಗೊಳ್ಳುತ್ತದೆ. ಪ್ರಪಂಚದಲ್ಲಿ ತನಗೊಂದು ಸ್ಥಾನ ಲಭಿಸುತ್ತದೆ ಎಂಬ ಭರವಸೆ ಉಂಟು ಮಾಡುವುದೇ ಆತ್ಮವಿಶ್ವಾಸಕ್ಕಿರುವ ಶಕ್ತಿ.
0: ಇದುವರೆಗೆ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು, ಕೇಳುವ ಸ್ನೇಹಿತರ, ಈಗ ಸಮಯ ಸರಿಯಾಗಿ 6:35 ಆಲಿಸೋಣ ದೇಶಭಕ್ತಿ ಗೀತೆಯನ್ನು. ಪೋತಿ ನರಸಿಂಹಾಚಾರ್ ಅವರ ರಚಿತ ದೇಶಭಕ್ತಿ ಗೀತೆ ಮೂಡಿಬಲದೆ ವೃಂದಗಾನದಲ್ಲೇ.

ವೃಂದಗಾನದಲ್ಲಿ ಪೂತಿ ನರಸಿಂಹಚಾರ್ ಅವರ ರಚಿತ ರಚನೆಯನ್ನು ಆಲಿಸಿದರೆ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40 ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಲಕ್ಷ್ಮೀ, ಅಂಬಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಅವನಿಗೆ ಮ್ಯಾಲಾವಾರಿ ಗಂಗಳೇಟ ಶೇರ ಬಂಗಾರ ನಡವೇಟ ಸೋಮಣ್ಣರ ಜ

ജഗേ കൊളറായ എടാ ബാല സോബന്നര ജാണേരല്ല.

ಶೋಭನ್ಯರಜನೇರೆಲ್ಲೈ ಚಂದರ ಭುಜದಲ್ಲಿ ಅಡಗ್ಯಾಳ ಶೋಭನ್ಯರಜನೇರೆಲ್ಲೈ ಚಂದ್ರ ಭುಜದಲ್ಲಿ ಅಡಗ್ಯಾಳ ಶೋಭನ್ಯರಜನೇರಲ್ಲ ಚಂದ್ರ ಭುಜದಲ್ಲಿ.

ಯಾಲಕ್ಕೆ ನೇರ ತಯಾದ ಸೌಭನ್ಯರ ಜಾಣೇರಲ್ಲ.

ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಲಕ್ಷ್ಮೀ ಅಂಬಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದಿಂದ.

ಹಾಗೆ ಇಂದು ಬೆಳಗ್ಗೆ 8:30 ನವೋದಯ ನಡೆ, ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಇವತ್ತಿನ ವಿಷಯ ಮಧುಮೇಹದ ಅರಿವು ಮತ್ತು ತಿಳುವಳಿಕೆ. ಈ ವಿಷಯ ಕುರಿತು ಡಾಕ್ಟರ್ ಶಂಕರಪ್ಪ ಮುದ್ಗಲ್ ಅವರೊಡನೆ ಸಂದರ್ಶನವಿದೆ. ನಿರ್ಮಾಣ ವೆಂಕಟೇಶ್ ಬೇವಿನ ಬಿಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. ಆಲಿಸಿ 8:30 ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ನವೋದಯ ನಡೆ, ಆರೋಗ್ಯದ ಕಡೆ. ಹಾಗೆ ಬೆಳಗ್ಗೆ 9:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಮೂಡಿಬರುವುದು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

ಮಾಡಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಟ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಂತೂ ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೇಯ್ದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ

0: ಇದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
1: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟ್ರೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ ಘರ ತಿರಂಗ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟ್ರೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟ್ರೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
5: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡದಲ್ಲಿ ಈಗಾಗಲೇ ಬಿಟೆಕ್ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಷನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
1: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜಯ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ ಜೆಎಸ್ಡಬ್ಲ್ಯೂ ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:15:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8792901108, 8792902108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಡೆದ ಗ್ರಾಮ ಕೃಷಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಾವಯವ ಕೃಷಿಯ ಕುರಿತು ವಿಜಯನಗರ ಜಿಲ್ಲೆಯ ನಂದಿಪುರ ಚರಂತಾಶ್ರಮದ ಪರಮಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಒಂದಿಷ್ಟು ಆಶೀರ್ವಚನದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಬನ್ನಿ ಆ ಧ್ವನಿ ಮುದ್ರಣವನ್ನು ಈಗ ಕೇಳಿಬರೋಣ.
3: ತ್ರೈಲೋಕ್ಯ ಸಂಪದಾಲ್ಲೇಖ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಾವೆಲ್ಲ ಈಗ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಬಂದೇವೆ. ಆದ್ರೆ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಸಾವಯವ ಕೃಷಿಯನ್ನ ಮಾಡಿದ್ರು. ಒಂದು 50 ವರ್ಷದ ಹಿಂದೆ ಹೋದ್ರೆ ನಮ್ಮ ಎಲ್ಲ ರೈತರು ಕೃಷಿ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮ ಪೂಜ್ಯ ಪೂರ್ವಾಶ್ರಮದ ತಂದೆಯವರು ಚರಂತಪ್ಪಜ್ಜನವರು ಅವರು ಸಾವಯವ ಕೃಷಿಯನ್ನು ಮಾಡ್ತಿದ್ರು. ಅವರ ಮಾರ್ಗದರ್ಶನದ ಜೊತೆಗೆ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಕೃಷಿ ವೈಖರಿಯನ್ನು ನೋಡಿ ನನಗೆ ಪಟ್ಟಾಧಿಕಾರಿಯಾಗಿ ಈಗ 20 ವರ್ಷ. 20 ವರ್ಷದೊಳಗೆ ಒಂದು 30 ಎಕರೆ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಭಾಗ ಈ ತುಂಗಭದ್ರಾ ನದಿ ಹತ್ರ ಒಂದು 25 ಕಿಲೋಮೀಟರ್ ದೂರ ನಮ್ಮ ಮಠ. ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ಗೆಲ್ಲ ನೀರು ಹೋಗ್ಬಿಡವು. ಅದನ್ನ ಆಧಾರ ಇಟ್ಕೊಂಡು ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಮಾರ್ಗದರ್ಶನ ಇಟ್ಕೊಂಡು ಒಂದು ಸಣ್ಣದೊಂದು ಕೆರೆ ಮಾಡಿವೆ. ಒಂದು 100 ಮೀಟರ್ ಉದ್ದ, ಒಂದು 50 ಮೀಟರ್ ಅಗಲ, ಒಂದು 11 ಮೀಟರ್ ಆಳ, ಸುಮಾರು 1.5 ಕೋಟಿ ಲೀಟರ್ ಸಂಗ್ರಹ ಆಗ್ತಕ್ಕಂತ ಒಂದು ಸಣ್ಣದೊಂದು ಕೆರೆ ಮಾಡಿಕೊಂಡು ಏನು ಮಾರ್ಚ್ಗೆ ನೀರು ಹೋಗ್ತಿದ್ವಲ್ಲ, ಈಗ ಜೂನ್ ಆದ್ರೂ ನಮ್ಮ ಭಾಗದಲ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಸುತ್ತಮುತ್ತಲು ಜೂನ್ ಆದ್ರೂ ಬೋರ್ನೊಳಗೆ ನೀರಿರೋ ಒಂದು ವ್ಯವಸ್ಥೆ ಆಗಿದೆ ಆ ಕೆರೆ ಮಾಡೋದ್ರಿಂದ. ಜೊತೆಗೆ ನಮ್ಮಲ್ಲಿ ಗೋಶಾಲೆ ಇದೆ, 120 ಹಸುಗಳದಾವ. ಈ ನಮ್ಮ ರೈತರೆಲ್ಲ ಒಂದು ಪದ್ಧತಿ ಸೇರ್ ಮಾಡ್ತಿದ್ರು. ಈ ತೋಟದೊಳಗ ಏನಾದ್ರು ಆಕಳ ಅಥವಾ ನಾಯಿ ಏನಾದ್ರು ಸತ್ರೆ ಅವನ ನಿಂಬಿ ಗಿಡದ ಕೆಳಗೆ ಉಗಿತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮಲ್ಲಿ ಗೋಶಾಲೆ ಇರ್ತಕ್ಕಂತ ಹಸುಗಳು ಏನಾದ್ರು ಅನಾರೋಗ್ಯದಿಂದ ಆಯುಷ್ ಪೂರ್ತಿ ಮುಗಿದ ಸತ್ರೆ ಅವನ್ನೇ ಒಂದು ಔಸ್ ಮಾಡಿ ಔಸ್ನೊಳಗ ಅದನ್ನ ಆಕಳ ತೂಕ ಮಾಡಿ 600 700 800 ಕೆಜಿ ಇರೋ ಆಕಳ ದೇಹವನ್ನ ಅದ್ರಾಗ ಹಾಕಿ ಅದರ ತೂಕದಷ್ಟು ಗೋಮೂತ್ರ ಮತ್ತು ಗಂಜಲನ್ನ ಹಾಕಿ ಒಂದ್ 20 ಪಪ್ಪಾಯಿ ಕಾಯಿ ಸಣ್ಣಗೆ ಹೆಚ್ಚಾಕಿ ಪಪ್ಪಾಯಿ ಕಾಯಿ ಯಾಕೆ ಹಾಕ್ಬೇಕಂದ್ರೆ ಅದು ವಾಸನೆಯನ್ನ ತಡಿತೈತಿ. ಅದ್ರ ಜೊತೆಗೆ ಒಂದ್ 5 ಲೀಟರ್ ನಮ್ ದೇಶಿ ಆಕಳದ ಮೊಸರು ಒಂದ್ ಕೆಜಿ ಆಕಳ ತುಪ್ಪ ಹಾಕಿ ಮುಚ್ಚಿದ್ರೆ ಸುಮಾರು ಒಂದು 3 ತಿಂಗಳಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಆಕಳದ ಎಲುಬು ಚರ್ಮ ಮಾಂಸ ಎಲ್ಲ ಕರಿಗೆ ನೀರಾಗ್ತತೆ. ಅದಕ್ಕೆ ನಾವು ಗೋ ನಂದಾ ಜಲ ಅಂತ ಕರೆದೀವಿ. ಸುಮಾರು 1 ಆಕಳ 10 ಎಕರೆ ಬೇಕಾದಷ್ಟು ಜಿಂಕು ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪೊಟಾಸಿಯಂ ಸಲ್ಫೇಟ್ ಅದ್ರೊಳಗೆ ಸಿಗ್ತದೆ. ಅದಕ್ಕೆ ಗೋ ನಂದಾ ಜಲ ಅಂತೇಳಿ ಕರೆದೀವಿ. ಅದನ್ನ ಮಾಡಿಕೊಂಡು ನಮ್ಮ 30 ಎಕರೆ ತೋಟದೊಳಗೆ ಒಂದ್ 1000 ಶ್ರೀಗಂಧ, ಒಂದ್ 500 ರಕ್ತಚಂದನ, ಒಂದ್ 500 ಮಹಾಗಣಿ, ಒಂದ್ 500 ನಿಂಬೆ, ಒಂದ್ 500 ನುಗ್ಗಿ, ಒಂದ್ 500 ರಾಮಫಲ, ಒಂದ್ 500 ಲಕ್ಷ್ಮಣ ಫಲ, 1000 ತೆಂಗು, ಇವನ್ನೆಲ್ಲ ಮಾಡಿ ನಮ್ಮಲ್ಲಿ ಬರ್ತಕ್ಕಂತ ಕೃಷಿ ಆಸಕ್ತರಿಗೆ ಪ್ರತಿ ವಾರದೊಳಗೆ 3 ದಿನ ತರಬೇತಿಯನ್ನು ಕೊಟ್ಟು ಸುಮಾರು 8,000 to 10,000 ಜನಕ್ಕೆ ಗೋಕೃಪಾಮೃತವನ್ನು ವಿತರಣೆ ಮಾಡಿ ನಮ್ಮ ಭಾಗದಲ್ಲಿ ಸುಮಾರು 50% ರೈತರೆಲ್ಲ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಕ್ಕಂತ ಕೆಲಸ ನಮ್ಮ ಭಾಗದಲ್ಲಿ ಆಗಿದೆ. ನಾವು ಇತ್ತೀಚೆಗೆ ನಮ್ಮ ರೈತರು 50 ವರ್ಷದಿಂದ ಆಚೆ ಎಲ್ಲರೂ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ನಾವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಯವನ್ನ ಮಾರು ಹೋಗಿ ಈ ನಮ್ಮಲ್ಲಿರ್ತಕ್ಕಂತ ಬೀಜದ ತಳಿಯನ್ನ ಪರಿಷ್ಕರಣೆ ಮಾಡಿ ಹಿಂದೆ ನಮ್ಮ ರೈತರು ನಮ್ಮ ಬೆಳೆಯಲ್ಲಿ ಬೆಳೆದ ಬೀಜವನ್ನ ಸಂಗ್ರಹ ಮಾಡಿ ಅವನ್ನ ಬಿತ್ತಿದ್ರು. ಆದ್ರೆ ನಾವೀಗ ಪರಾವಲಂಬಿಗಳಾಗ್ಬಿಟ್ಟು ಅದ್ರ ಜೊತೆಗೆ ಸಾಕಷ್ಟು ರಾಸಾಯನಿಕ ಬಳಸಿ ಬಳಸಿ ಇನ್ನೊಂದು 20-30 ವರ್ಷ ಹೋದ್ರೆ ನಮ್ಮ ಭೂಮಿ ಏನು ಬೆಳೆದೇ ಇರತಕ್ಕಂತ ಪರಿಸ್ಥಿತಿಗೆ ಬರ್ತದೆ. ಅದ್ರ ಜೊತೆಗೆ ಒಂದು ಹೊಲದೊಳಗ ಒಂದು ಚದರಡಿ ಒಳಗೆ ನನಗ ಅನಿಸಿದ ಮಟ್ಟಿಗೆ ಸುಮಾರು 8-12 ಎರೆಹುಳು ಸಿಗ್ತಾವ. ಅವಾಗ ಸಿಗ್ತಿದ್ವು, ಈಗ ಸಿಗಲ್ಲ.

0: ಹೆರೆವಳು ತನ್ನ ದೇಹದ ಒಂದೂವರೆ ತೂಕದಷ್ಟು ಮಣ್ಣನ್ನು ತಿರುವರ್ಣ ಮಾಡಿ ಏನು ಫಲಾಪೇಕ್ಷೆ ಇಲ್ದಂಗ ಕೂಲಿ ಇಲ್ದಂಗ ನಮ್ಮ ಮಣ್ಣನ್ನ ಹದವನ್ನಾಗಿ ಮಾಡಿ ಜೊತೆಗೆ ಅದಕ್ಕ ಸಂಸ್ಕರಣವನ್ನು ಕೊಡ್ತಕ್ಕಂತ ಕೆಲಸವನ್ನು ಎರೆಹುಳು ಮಾಡ್ತಿದ್ರೆ ಈ ನಾವು ಅತಿಯಾಗಿ ಬಳಸ್ತಕ್ಕಂತ ರಾಸಾಯನಿಕದ ಆವಳಿಯಿಂದ ಎರೆಹುಳುನು ಸಿಗದೆ ಇರ್ತಕ್ಕಂತ ಪರಿಸ್ಥಿತಿಗೆ ನಾವು ಬಂದೇವೆ. ನಾವು ನಮ್ಮ ತೋಟದಲ್ಲಿ ಸುಮಾರು 100 ಜೇನು ಹುಳದ ಬಾಕ್ಸ್ ಇಟ್ಟೇವೆ. ಈಗ ಸುಮಾರು 4-5 ವರ್ಷದೊಳಗೆ ಸುಮಾರು 50-60 ಕ್ವಿಂಟಲ್ ತುಪ್ಪ ತೆಗೆದು ಅದನ್ನ ನಮ್ಮ ಭಾಗದ ರೈತರಿಗೆ ಕೊಡೋ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆ ಜೇನು ಹುಳು ಐನ್ಸ್ಟೀನ್ ಹೇಳ್ತಾನ, ಐನ್ಸ್ಟೀನ್ ಜೇನು ಹುಳದ ಬಗ್ಗೆ ಅಧ್ಯಯನ ಮಾಡಿ ಈ ಭೂಮಿ ಮೇಲೆ ಈ ಜೇನು ಹುಳದ ಸಂತತಿ ನಾಶ ಆದ್ರೆ ಅಲ್ಲಿಂದ 3-4 ವರ್ಷ ಆದ್ಮೇಲೆ ಒಬ್ಬ ಮನುಷ್ಯನು ಭೂಮಿ ಮೇಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಐನ್ಸ್ಟೀನ್ ನಿರ್ಣಯಕ್ಕೆ ಬರ್ತಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಭೂಮಿಗೆ ಮತ್ತು ಪ್ರಕೃತಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ರೆ ಮನುಷ್ಯ ಒಬ್ಬ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಹಂಗ ಈ ಪಂಚತತ್ವಗಳನ್ನ ನಾವು ಉಳಿಸಿಕೊಳ್ಳೋದಕ್ಕಿಂತ ಹಾಳು ಮಾಡೋದು ಹೆಚ್ಚಾಗೈತೆ. ಎಲ್ಲದರ ಬಗ್ಗೆ ಯೂನಿವರ್ಸಿಟಿ ಐತಿ, ಆದ್ರೆ ನೀರಿನ ಬಗ್ಗೆ ಯೂನಿವರ್ಸಿಟಿ ಇಲ್ಲ ಅಂತೇಳಿ ಸಂಶೋಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಮ್ಯೂಸಿಯಂ ಮಾಡ್ಬೇಕು ನಾವು ಅಂತೇಳಿ. ನಾವು ಹಿಂಗ ಕೃಷಿಗೆ ವಿರುದ್ಧವಾಗಿ ಹೊಂಟ್ರೆ ಇನ್ನೊಂದು 5-10 ವರ್ಷಕ್ಕೆ ನಾವು ಕುಡಿಯ ನೀರಿಗೆ ಸಹಿತ ಹೊಡೆದಾಡಿ ಸಾಯ್ಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿಗೆ ನಾವು ಹೊಂಟೇವೆ. ಅತಿಯಾದ ರಾಸಾಯನಿಕ ಬಳಕೆ, ಆಮೇಲೆ ಬೀಜೋಪಚಾರದ ಸಂಸ್ಕರಣದ ಒಂದು ಹಾವಳಿ, ಗಾವೋ ವಿಶ್ವಶ ಮಾತಾ ಅಂತ ನಾವು ಹೇಳ್ತೇವೆ. ಒಂದು ಆಕಳ ಇದ್ರೆ 10 ಎಕರೆ ಸಾವಯವ ಕೃಷಿ ಮಾಡಬಹುದು ಅಂತ ಒಂದು ಅದ್ಭುತ ಸಾವಯವ ಕೃಷಿಯೊಳಗೆ ಒಂದು ವಿಶೇಷ ಇದೆ. ಅದ್ರ ಜೊತೆಗೆ ನಾವು ಈ ಸಾವಯವ ಕೃಷಿ ಬೆಳೆದ ರೈತರು ಇವತ್ತು ಎಲ್ಲರೂ ಒಂದ್ ರೀತಿ ಸಂದಿದ್ದ ಪರಿಸ್ಥಿತಿ ಒಳಗಾದಾರ. ಆ ಸಾವಯವ ಕೃಷಿಯಿಂದ ಬೆಳೆದ ದವಸ ಧಾನ್ಯವನ್ನ ಮೌಲ್ಯವರ್ಧನೆ ಮಾಡಿ ನಾವು ಮಾರುಕಟ್ಟೆಗೆ ಕೊಟ್ರೆ ಏನ್ ರಾಸಾಯನಿಕ ಹಾಕಿ ಹೆಚ್ಚು ಅತಿಯಾಸೆ ಇಟ್ಕೊಂಡು ರೈತ ಅದಕ್ಕಿಂತ ಮೀರಿ ಹೆಚ್ಚಿನ ಮಟ್ಟದೊಳಗೆ ಲಾಭವನ್ನ ಗಳಿಸಬಹುದು ಅನ್ನಕ್ಕ ಬಹಳ ಅದ್ಭುತವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ಕೃಷಿ ಕ್ರಾಂತಿಯನ್ನ ಮಾಡಿದ ಕೀರ್ತಿ ಕವಿತಾ ಮಿಶ್ರ ಅವರಿಗೆ ಸಲ್ತತೆ. ಅಂತವ್ರು ಸಾಕಷ್ಟು ಜನ ಸಾಧಕರು ನಮ್ಮ ದೇಶದಲ್ಲಿ ಇದ್ದಾರೆ. ಈ ಸಾವಯವ ಕೃಷಿ ಅಂತಂದ್ರೆ ಭೂಮಿಗೆ ನಾವು ಏನು ಮಾಡೋದ ಅವಶ್ಯಕತೆ ಇಲ್ಲ, ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ಭೂಮಿ ತನ್ನ ಸಮತೋಲನವನ್ನ ಪ್ರಕೃತಿ ದತ್ತವಾಗಿ ಕಾಯ್ಕೊಂಡು ಬರ್ತದೆ. ಆದ್ರೆ ಅದನ್ನ ನಾವು ರಾಸಾಯನಿಕ ಹಾಕಿ ಹಾಕಿ ಅದರ ಸ್ಥಿಮಿತವನ್ನ ಕಳೆದು ಬಿಟ್ಟೇವೆ. ಭೂಮಿ ತಾಯಿಗೆ ವಿಷ ಉಣಿಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೀವಿ. ತಾಯಿ ಎದೆ ಹಾಲು ಎಷ್ಟು ಅಮೃತಕ್ಕೆ ಸಮಾನೋ ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಭೂಮಿ ತಾಯಿ ನಮಗೆ ಬೆಳೆಯನ್ನು ಬೆಳೆದು ಒಳ್ಳೆ ಆಹಾರವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾಳ. ಇತ್ತೀಚೆಗೆ ನಾವೆಲ್ಲ ಈ ಕಳೆನಾಶಕ ಬಳಸ್ತೇವೆ. ಆ ಕಳೆನಾಶಕ ಎಷ್ಟು ಮಟ್ಟಿಗೆ ಪ್ರಭಾವ ಐತೆ ಅಂತಂದ್ರೆ, ಒಂದು ಹೊಲದೊಳಗೆ ನಾವು ಔಷಧಿ ಬಳಸಿದ್ರೆ ಸುತ್ತಮುತ್ತಲು 2-3 ಕಿಲೋಮೀಟರ್ ಇರ್ತಕ್ಕಂತ ಎಲ್ಲಾ ಹೊಲದಲ್ಲಿ ಬೆಳೆ ಹಾನಿ ಆಗ್ತಕ್ಕಂತ ಪರಿಸ್ಥಿತಿಗೆ ನಾವು ಬಂದೇವೆ. ಕೇಂದ್ರ ಸರ್ಕಾರ ಸುಮಾರು ಒಂದು 15-20 ಔಷಧಿಗಳನ್ನು ಬ್ಯಾನ್ ಮಾಡೈತೆ. ಆದ್ರೆ ನಮ್ಮ ರೈತರೆಲ್ಲ ಅತಿಯಾದ ಆಶೆಗೆ ಹೋಗಿ ಅವನ್ನೆಲ್ಲ ಔಷಧಿಯನ್ನು ಬಳಸಿ ಈ ಭೂಮಿ ಬೆಳೆದೇ ಇರ್ತಕ್ಕಂತ ವಾತಾವರಣಕ್ಕೆ ನಾವು ಬಂದೇವೆ. ಇದರ ಜೊತೆಗೆ ಕೃಷಿ ಅದ ಹೇಳ್ತಾರ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಹೊಲ ನೋಡದ ಹೋತು ಸಾಲ ಕೇಳದ ಹೋತ ಅಂತ. ನಾವು ಹೊಲ 10 ಎಕರೆ ನಮ್ದೇನು 10 ಎಕರೆ ಹೊಲ ಐತೆ ಅಂತ ಏನು ಮನೆ ಕುತ್ಕೊಂಡ್ರೆ ಅದು ಗಿಡಗಂಟಿ ಬೆಳೆದು ಹಾಳಾಗ್ತದೆ. ಇನ್ನ ಒಂದು 10 ವರ್ಷ ಬಿಟ್ರೆ ಮರಗಳು ಬೆಳೆದು ಅಡವಿ ಆಗ್ತದೆ. ಅಡವಿ ಆಗ್ಲಾರ್ದಂಗ ನಾವು ಹೊಲದಲ್ಲಿ ಎಷ್ಟು ಶ್ರಮ ಪಟ್ಟು ದುಡಿತೀವೋ ಅದಕ್ಕೆ 10 ಪಟ್ಟು ನಾವು ಒಂದು ಕಾಳು ಜೋಳವನ್ನು ಹಾಕಿದ್ರೆ 1000 ಕಾಳು ತೆನೆ ಕೊಡ್ತಕ್ಕಂತ ಕೆಲಸವನ್ನು ಭೂಮಿ ತಾಯಿ ಮಾಡ್ತದೆ. ಅದ್ರ ಜೊತೆಗೆ ನೀರಿನ ಬಳಕೆ, ಅತಿಯಾದ ದುರ್ಬಳಕೆ. ಒಂದು ಕಾಲಕ್ಕೆ ಸರ್ಕಾರದವರು ಒಡ್ಡ ಹಾಕೋದೊಂದು ಸ್ಕೀಮ್ ಇತ್ತು, ಆ ಸ್ಕೀಮ್ ಈಗಲೂ ಐತೆ, ಅದು ಯಾರು ಬಳಸಲ್ಲ. ಓಡೋ ನೀರನ್ನ ನಿಧಾನವಾಗಿ ಹೋಗಿಸ್ಬೇಕಂತ, ನಿಧಾನವಾಗಿ ಹೋಗೋ ನೀರನ್ನ ಹಿಂಗಿಸ್ಬೇಕಂತ, ಹಿಂಗಸೋ ನೀರನ್ನ ಅಲ್ಲೇ ಕುಡಿಯೋ ವ್ಯವಸ್ಥೆ ಮಾಡ್ಬೇಕಂತ. ಹಂಗಂತಂದ್ರೆ ಮಾತ್ರ ಅಂತರ್ಜಲ ಉಳಿಲಿಕ್ಕೆ ಸಾಧ್ಯತೆ ಐತೆ. ಈಗಾಗಲೇ ಬಿಜಾಪುರ ಆ ಭಾಗದೊಳಗೆ ಸುಮಾರು 700-800 ಒಳಗಡೆ ನೀರು ಸಿಗ್ತದೆ. 1 ಇಂಚ್ ನೀರು ಸಿಕ್ಕರೆ ಬಳ್ಳಾರಿ ಭಾಗದೊಳಗೆ 3-4 ಇಂಚ್ ನೀರು ಸಿಕ್ಕಾಗ ಏನು ಖುಷಿ ಆಗ್ತದೆ, ಅಷ್ಟು ಖುಷಿ ಆಗ್ತಾರೆ ಬಿಜಾಪುರ ಭಾಗದೊಳಗೆ. ಅದಕ್ಕೆ ಕಾರಣ ನಾವೆಲ್ಲ ನೀರಿನ ದುರ್ಬಳಕೆ, ಅತಿಯಾದ ದುರ್ಬಳಕೆಯಿಂದ ನಾವು ನೀರಿನ ಆಳವನ್ನ ಕೆಳಗ್ ಕಳಿಸ್ಬಿಟ್ಟಿವಿ. ಅದ್ರ ಜೊತೆಗೆ ಈ ಸಾವಯವ ಕೃಷಿ ಬಗ್ಗೆ ಗೋಪಾಲ್ ಬಾಯಿ ಸುತಾರಿ ಅವರು ಸುಮಾರು 1 ಲಕ್ಷ ಆಕಳ ಸಾಕಿ ಆಕಳದ ಹಾಲು ಮೊಸರು ತುಪ್ಪ ಗೋಮೂತ್ರ ಸಗಣಿಯಿಂದ ಸಂಸ್ಕರಣ ಮಾಡಿ ಅದಕ್ಕೊಂದು ಗೋ ಕೃಪಾಮೃತ ಅಂತೇಳಿ ನಾಡಿನ ಎಲ್ಲಾ ರೈತರಿಗೆ ಉಚಿತವಾಗಿ ಹಂಚಬೇಕಂತೇಳಿ ಸಂಕಲ್ಪ ಪೂಜ್ಯ ಗೋಪಾಲ್ ಬಾಯಿ ಸುತಾರಿ ಅವರು ಮಾಡ್ತಾ ಇದ್ದಾರೆ.
1: ಆತ್ಮೀಯ ಕೆಳುಗರೆ, ಇವಾಗಿದ್ವು ಸಾವಯವ ಕೃಷಿ ಕುರಿತು ಹಾಗೂ ಗ್ರಾಮ ಮತ್ತು ಕೃಷಿ ಕುರಿತಾದ ಆಶೀರ್ವಚನದ ನುಡಿಗಳು. ವಿಜಯನಗರ ಜಿಲ್ಲೆ ನಂದಿಪುರದ ಚರಂತಾಶ್ರಮದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಗ್ರಾಮ ಕೃಷಿ ಸಮಾವೇಶದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ರು.
2: ಜ್ಞಾನಕ್ಕಾಗಿ ಶಿಕ್ಷಣ.

0: ಹಳ್ಳಿಯ ಬದುಕು ಅಭಿಮಾನದ ಬದುಕಾಗಲಿ. ಕೃಷಿ ಕಾಯಕ ಈ ದೇಶದ ಹೆಮ್ಮೆಯ ಗೌರವದ ಕಾಯಕವಾಗಲಿ.
1: ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ.
0: ಶ್ರದ್ಧೆಯ ದುಡಿಮೆಯೇ ದೇವರು, ಅದುವೇ ವಿಕಾಸಕ್ಕೆ ನಾಂದಿ. ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ.
2: ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರತಿ ರವಿವಾರ ಬೆಳಗ್ಗೆ 7:15. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ.
3: ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:30:50.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
5: 8700-01-4242.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.

0: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
1: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧುವರೇ, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರಲಿವೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಾಮ್ಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28ರಂದು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ದವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9th ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ದತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017 ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ. ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾರ್ಟ್ಸ್ಗಳು, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಮೂಡಿಬಲದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಅಣ್ಣವರು ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸಂತೋಷ್ ಅವರ ಕಂಠಸಿರಿಯಲ್ಲಿ ಮೂಡಿಬಲದೆ ಬೆಂಗಳೂರು 560023 ಸಿನಿಮಾದಾಗಿದೆ. ಶೈಲೇಶ್ ರಾಜ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಅರುಣ್ ಆಂಡ್ರೆ.

ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಆಯ್ದುಕೊಂಡಿದ್ದೇವೆ. ಆಯುಷ್ಮಾನ್ ಭವ ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಹಾಡಿದ್ದಾರೆ ರೇವಂತ್. ಸಂಗೀತ ಗುರುಕಿರಣ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

ಶ್ರೋತೃ ಬಾಂಧವರು ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ

0: ಉತ್ಪತ್ತಿ ಆಗದಿರೋದು ಅಥವಾ ಇನ್ಸುಲಿನ್ ಇದ್ರೂ ಕೂಡ ಅದು ಸರಿಯಾಗಿ
1: ಕೆಲಸ
0: ಜೀವಕೋಶಗಳು ಸ್ಪಂದಿಸುವುದಿಲ್ಲ. ಈ ಕಾರಣಗಳಿಂದ ಈ ಸಕ್ಕರೆ ಅಂಶ ಅಂದ್ರೆ ಗ್ಲುಕೋಸು ರಕ್ತದಲ್ಲಿಯೇ ಉಳಿದು ಬಿಡ್ತದೆ, ಪ್ರತಿ ಜೀವಕೋಶಗಳ ಒಳಗೆ ಹೋಗದೆ ರಕ್ತದಲ್ಲಿ ಉಳಿದು ಬಿಡ್ತದೆ. ಇದರಿಂದ ರಕ್ತದಲ್ಲಿಯ ಗ್ಲುಕೋಸಿನ ಮಟ್ಟ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈ ಪರಿಸ್ಥಿತಿಗೆ ರಕ್ತದಲ್ಲಿಯ ಸಕ್ಕರೆ ಅಂಶ ಜಾಸ್ತಿ ಆಗಿರುವ ಪರಿಸ್ಥಿತಿಗೆ ನಾವು ಅದನ್ನ ಮಧುಮೇಹ, ಇಂಗ್ಲಿಷ್ ನಲ್ಲಿ ಡಯಾಬಿಟಿಸ್ ಮೆಲೈಟಸ್ ಮತ್ತು ಇದು ಸಕ್ಕರೆ ಕಾಯಿಲೆ ಅಂತ ನಾವು ಕರಿತೇವೆ. ಸಿಹಿ ಮೂತ್ರ ರೋಗ ಅಂತಾನೂ
1: ಸಿಹಿ ಮೂತ್ರ ರೋಗ ಅಂತ ಕರಿತೀವಿ. ಹೌದು ಸರ್.
0: ಈ ಮಧುಮೇಹ ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ.
1: ಹೌದು,
0: ಈ ವಿಶ್ವದಲ್ಲಿ ಕೂಡ ಈ ಪ್ರಮಾಣ ಹೆಚ್ಚಾಗುವ ಪ್ರಮಾಣ ಇದೇ ರೀತಿ ಮುಂದುವರಿದ ಆದ್ರೆ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಅಂದ್ರೆ ಜಗತ್ತಿನಲ್ಲಿ ಒಟ್ಟು 6ರಲ್ಲಿ 1 ನಮ್ಮ ಭಾರತೀಯರೊಬ್ಬರು ಇರ್ತಾರೆ ಮಧುಮೇಹ ರೋಗ. ಇದು ಇಷ್ಟು ಪ್ರಮಾಣದಲ್ಲಿ ಇದು ಹರಡ್ತಾ ಇದೆ.
1: ಮಧುಮೇಹಕ್ಕೆ ಕಾರಣಗಳು ಏನು ಅಂತ,
0: ಮೊದಲನೇದಾಗಿ ಅಧಿಕ ತೂಕ, ನಾವು ಏನು ಬೊಜ್ಜು
1: ಅಂತೀವಿ,
0: ಒಬೆಸಿಟಿ ಅಂತ, ಸ್ಥೂಲಕಾಯಿ ಅಂತಿರಲ್ಲ, ಅದು ಇದು ಮುಖ್ಯ ಕಾರಣ. ಅತ್ಯಂತ ಕಡಿಮೆ ಚಟುವಟಿಕೆಯುಳ್ಳ ಜೀವನ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ನಾವು,
1: ದೇಹಕ್ಕೆ ಶ್ರಮ ಇರಲಾರದು,
0: ಆಮೇಲೆ ಅನಾರೋಗ್ಯಕರ ಆಹಾರ ಪದ್ಧತಿ, ಹೆಚ್ಚಾಗಿ ನಾವು ಪಿಷ್ಟ ಪದಾರ್ಥಗಳನ್ನ ಕಾರ್ಬೋಹೈಡ್ರೇಟ್ ಅಂತ ಇವನ್ನ ನಾವು ಸೇವನೆ ಮಾಡ್ತಿದ್ದರಿಂದ ಅದು ಕೂಡ ಕಾರಣವಾಗ್ತದೆ. ಮತ್ತು ಅತಿಯಾದ ಮಾನಸಿಕ ಒತ್ತಡ, ಮತ್ತು ಇದು ಅನುವಂಶಿಕವಾಗಿನೂ
1: ಬರಬಹುದು. ಸರ್, ಈಗ ಮಧುಮೇಹದಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಮಧುಮೇಹದಲ್ಲಿ ಸುಮಾರು ಅನೇಕ ವಿಧಗಳಿವೆ. ಮುಖ್ಯವಾಗಿ ನಾನು 3 ವಿಧಗಳ ಬಗ್ಗೆ ಹೇಳ್ತೇನೆ. ಒಂದು ಟೈಪ್ 1 ಡಯಾಬಿಟೀಸ್ ಅಂದ್ರೆ 1ನೇ ತರಹದ ಮಧುಮೇಹ, ಆದ್ರೆ 2ನೇ ತರಹದ ಮಧುಮೇಹ ಅಂದ್ರೆ ಟೈಪ್ 2
1: ಡಯಾಬಿಟೀಸ್.
0: 3ನೇದಾಗಿ ಗರ್ಭಾವಸ್ಥೆಯಲ್ಲಿ ಮಾತ್ರ ಬರತಕ್ಕಂತ ಮಧುಮೇಹ. ಈ 3ರಲ್ಲಿ ಅತಿ ಹೆಚ್ಚು ಪ್ರಮಾಣ ಅಂತಂದ್ರೆ ಟೈಪ್ 2 ಡಯಾಬಿಟೀಸ್. ಸುಮಾರು 100 ಜನ ಮಧುಮೇಹಿಗಳಲ್ಲಿ 90 ಜನ 2ನೇ ತರದ ಸಕ್ಕರೆ ಕಾಯಿಲೆ ಇರ್ತಕ್ಕಂತ ವ್ಯಕ್ತಿಗಳು ಇರ್ತಾರೆ.
1: ಏನು ಸರ್ ಟೈಪ್ 2 ಅಂದ್ರೆ? ಏನು
0: ಫಸ್ಟ್ ಟೈಪ್ 1 ಅಂತ ಹೇಳ್ತೇನೆ. ಟೈಪ್ 1 ಅಂತಂದ್ರೆ ತ್ವರಿತಗತಿಯಲ್ಲಿ ಈ ಮೇದೋಜೀರಕ ಗ್ರಂಥಿಯಲ್ಲಿಯ ಇನ್ಸುಲಿನ್ ಉತ್ಪತ್ತಿ ಮಾಡತಕ್ಕಂತ ಕೋಶಗಳು ಏನಿದಾವೆ, ಐಲೆಟ್ ಸೆಲ್ಸ್ ಅಂತ ಹೇಳ್ತಾರೆ, ಇದು ತೀವ್ರವಾಗಿ ಇಲ್ಲವಾಗಿ ಬಿಡ್ತವೆ,
1: ನಾಶವಾಗಿಬಿಡ್ತವೆ.
0: ಇದರಿಂದ ಒಟ್ಟಾರೆ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗುವುದು ಕಡಿಮೆ ಆಗಿಬಿಡ್ತದೆ. ಅಂದ್ರೆ ಇವರಿಗೆ ಇನ್ಸುಲಿನ್ ಕೊಡದೇ ಇದ್ದ ಪಕ್ಷದಲ್ಲಿ ಅವರು ಸಾವನ್ನಪ್ಪುತ್ತಾರೆ. ಇದು ಆದಷ್ಟು 10% ಕಡಿಮೆ ಇರ್ತಾರೆ. ಉಳಿದವರು ಅಂತಂದ್ರೆ ಅದು ಟೈಪ್ 2. ಇಲ್ಲಿ ಏನಾಗ್ತದೆ, ನಿಧಾನವಾಗಿ ಮನುಷ್ಯನಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಇದು ಒಂದು ಕಾರಣ. ಇನ್ನೊಂದು ಏನಂತಂದ್ರೆ ಈ ದೇಹದ ಕೋಶಗಳು ಈ ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ. ಇವರೇ ಸುಮಾರು 90% ರೋಗಿಗಳು ಇರ್ತಾರೆ. 100 ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ 90%
1: ಟೈಪ್ 2 ಡಯಾಬಿಟಿಸ್ ವ್ಯಕ್ತಿಗಳು ಇರ್ತಾರೆ. ಓಕೆ ಸರ್, ಸಕ್ಕರೆ ಕಾಯಿಲೆ ಬಂದ್ರೆ ಏನು ಪ್ರಮುಖ ಲಕ್ಷಣಗಳು ಕಂಡು ಬರ್ತವೆ ಸರ್?
0: ಪ್ರಾರಂಭಿಕ ಹಂತದಲ್ಲಿ ಈಗ ವ್ಯಕ್ತಿಯು ಸ್ವಾಸ್ಥ್ಯವಾಗಿರ್ತಾನೆ, ಅದು ಯಾವುದೇ ಲಕ್ಷಣಗಳಿಲ್ಲದೆ ಮಧುಮೇಹ ಅವನಲ್ಲಿ ಇರಬಹುದು. ಅಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೆ ವೈದ್ಯರಲ್ಲಿ ಹೋಗಿ ರಕ್ತ ಅಥವಾ ಮೂತ್ರ ಪರೀಕ್ಷೆ ಮಾಡಿದಾಗ ಏಕಚಿತ್ತಾಗಿ ಅದು ಮಧುಮೇಹ ಇದೆ ಅನ್ನೋದು ಗೊತ್ತಾಗುತ್ತೆ. ಮೂತ್ರದಲ್ಲಿ ಅದು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಯಾವುದೇ ಲಕ್ಷಣ ಇಲ್ಲದೇನೆ ಸುಮಾರು ವರ್ಷಗಳವರೆಗೆ ಆ ವ್ಯಕ್ತಿಯಲ್ಲಿ ಮಧುಮೇಹ ಇರಬಹುದು. ಇದು 1ನೇದು. ಆಮೇಲೆ ಇತರ ಮುಖ್ಯ ಲಕ್ಷಣಗಳೇನಂತಂದ್ರೆ ಟೈಪ್ 1 ದಲ್ಲಿ ತೂಕ ಕಡಿಮೆ ಆಗೋದು, ಆಮೇಲೆ ಟೈಪ್ 2 ಡಯಾಬಿಟಿಸ್ ನಲ್ಲಿ ವಿಪರೀತ ಬಾಯಾರಿಕೆ, ವಿಪರೀತ ಹಸಿವಾಗೋದು, ಆಗಾಗ್ಗೆ ಅತಿಯಾದ ಮೂತ್ರ ವಿಸರ್ಜನೆ ಆಗೋದು, ಅಸಾಮಾನ್ಯ ದಣಿವು, ಆಯಾಸ ಆಗುವುದು, ಕೈಕಾಲುಗಳು ಜುಮ್ ಅಂತ ಇರೋದು ಅಂದ್ರೆ ನರ
1: ಮರುಗಟ್ಟುವುದು,
0: ಆಮೇಲೆ ಕಣ್ಣಿನ ದೃಷ್ಟಿ ಮಂದವಾಗೋದು, ಹೆಣ್ಣು ಮಕ್ಕಳಲ್ಲಿ ಪದೇ ಪದೇ ಮೂತ್ರದ ಸೋಂಕು ಕಾಣುತ್ತಿರುವುದು, ಮತ್ತೆ ಯಾವುದೇ ವ್ಯಕ್ತಿಯಲ್ಲಿ ಏನಾದರೂ ಗಾಯಗಳು ಉಂಟಾದಲ್ಲಿ ಸುಮಾರು 1 ವಾರದ ಒಳಗೆ ಅದು ಮಾಯಬೇಕು. ಅದು ಮಾಯದೇ ಇದ್ದ ಪಕ್ಷದಲ್ಲಿ ಅದು ಅವರಲ್ಲಿ ಮಧುಮೇಹ ಇರಬಹುದು ಅಂತ ನಾವು ಅನುಮಾನಿಸಬೇಕು.
1: ಸರ್, ಈಗ ಮಧುಮೇಹದಿಂದ ಉಂಟಾಗುವ ಅಪಾಯಗಳೇನು ಅಂತ, ಈಗ ಮಧುಮೇಹ ಬಂದ ತಕ್ಷಣನೇ ಅಂತಿರ್ತಾರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇರ್ತವೆ ಅಂತೇಳಿ, ಏನು ಅಪಾಯಗಳಾಗ್ತವೆ ಅಂತ?
0: ಮಧುಮೇಹವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಮಾಡದಿದ್ದಲ್ಲಿ ಅವರಿಗೆ ಅನೇಕ ತೊಂದರೆಗಳಂತ ಅಂದರೆ ದೇಹದಲ್ಲಿಯ ಈ ಸಕ್ಕರೆ ಅಂಶ ಒಂದು ಹಂತದಲ್ಲಿ ಸುಮಾರು 100-150 ಒಳಗೆ ಇರಬಹುದು. ಇದರ ಮಿತಿ ದಾಟಿದರೆ ಅದು ದೇಹದ ಅನೇಕ ಅಂಗಾಂಗಗಳ ಮೇಲೆ ದುಷ್ಪರಿಣಾಮಗಳನ್ನು ಮಾಡುತ್ತದೆ. ಅವು ಯಾವ ಅಂತಂದ್ರೆ ಹೃದಯಘಾತ ಆಗಬಹುದು, ಆಮೇಲೆ ಮೆದುಳಿಗೆ ಎಫೆಕ್ಟ್ ಆಗಿ ಪಾರ್ಶ್ವವಾಯು ಉಂಟಾಗಬಹುದು, ನರಗಳ ಕಾಯಿಲೆಯಿಂದಾಗಿ ನರಗಳ ಸಂವೇದನೆ ಸ್ಪರ್ಶ ಜ್ಞಾನ ಎಲ್ಲ ಇಲ್ಲದಂತೆ ಆಗುವುದು, ಪದೇ ಪದೇ ಸೋಂಕಿಗೆ ತುತ್ತಾಗುವುದು, ಸೋಂಕು ತೀವ್ರವಿದ್ದಾಗ ಕಾಲುಗಳಿಗೆ ಏನಾದರೂ ಸೋಂಕಾದಾಗ ಗಾಯ ಆದಾಗ ಮಾಯದೇ ಇದ್ದರಲ್ಲಿ ಅದು ಸೆಪ್ಟಿಕ್ ಆಗಿ ಆ ಭಾಗವನ್ನು ತೆಗೆದುಹಾಕುವಂತಹ ಅಂಗ ವಿಚ್ಛೇದನೆ ಮಾಡುವ ಪರಿಸ್ಥಿತಿ ಕೂಡ ಆಂಪುಟೇಷನ್ ಅಂತ ಅಂತಾರೆ. ಹೀಗೆ ಅಲ್ಲದೆ ಈ ಮೂತ್ರಪಿಂಡ ಹಾಕಕ್ಕೆ ಹಾನಿಯಾಗ್ತದೆ ಕಿಡ್ನಿಗೆ. ಹೀಗಾಗಿ ಮೂತ್ರಕೋಶದ ಮೂತ್ರಪಿಂಡಕ್ಕೆ ಹಾನಿಯಾಗಿ ಇದರಿಂದ ವ್ಯಕ್ತಿ ಕಿಡ್ನಿ ವಿಫಲತೆ ಉಂಟಾಗಿ ಆ ವ್ಯಕ್ತಿಗೆ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಮಾಡತಕ್ಕಂಥ ಪರಿಸ್ಥಿತಿ ಒದಗಿ ಬರ್ತದೆ. ಕಣ್ಣಿನ ಒಂದು ರೆಟಿನಾಕ್ಕೆ ಎಫೆಕ್ಟ್ ಆದಾಗ
1: ದೃಷ್ಟಿ ಕಡಿಮೆ ಆಗ್ತದೆ,
0: ದೃಷ್ಟಿ ಹೋಗ್ಬಿಡ್ತದೆ, ಅದು ಹೋಗ ಸಾಧ್ಯತೆ ಕೂಡ ಇವೆ.
1: ಸರಿ, ಮಧುಮೇಹ ಪತ್ತೆ ಹಚ್ಚುವ ವಿಧಾನಗಳು ಯಾವ್ಯಾವು?
0: ಬಹಳ ಸರಳ ವಿಧಾನಗಳು, ಒಂದು ರಕ್ತ ಹಾಗೂ ಮತ್ತು ಇನ್ನೊಂದು ಮೂತ್ರ. ಆ ವ್ಯಕ್ತಿಯ ಯಾವುದೇ ಲಕ್ಷಣಗಳಿರ್ತಕ್ಕಂತ ವ್ಯಕ್ತಿಯಲ್ಲಿ ನಾವು ಈ ಮಧುಮೇಹ ಇದೆ ಎಂದು ಅನುಮಾನಿಸಬಹುದು. ಅಂತ ವ್ಯಕ್ತಿಗಳು ರಕ್ತ ಮತ್ತು ಮೂತ್ರ ಪರೀಕ್ಷೆಗೆ ಅಳವಡಿಸಿಕೊಳ್ಳಬೇಕು. ಸಹಜ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ರಕ್ತ ಪರೀಕ್ಷೆ ಮಾಡಿದರೆ ಸುಮಾರು 100 ಕಡಿಮೆ ಇರಬೇಕು, 100 mg/dL ಅಂತ ಹೇಳ್ತಾರೆ.
1: ಸಕ್ಕರೆ ಅಂಶಕ್ಕಿಂತ ಕಡಿಮೆ ಇರಬೇಕು. 100
0: ಜಾಸ್ತಿ ಇದ್ರೆ ನಾವು ಮಧುಮೇಹ ಅಂತ ಅನುಮಾನಿಸಬಹುದು. ಅದು ಆಮೇಲೆ ಉಪವಾಸವಿದ್ದಾಗ, ಈಗ ಯಾವ ವ್ಯಕ್ತಿಯಲ್ಲಿ ಮಧುಮೇಹ ಇದೆ ಅಂತ ನಾವು ಹೇಳ್ಬೇಕಂತಂದ್ರೆ, ವ್ಯಕ್ತಿ ಉಪವಾಸ ಇದ್ದಾಗ ಆತನ ರಕ್ತದ ಸಕ್ಕರೆ ಅಂಶ 126 mg/dL ಅಂತ. ಉಪವಾಸ ಇದ್ದಾಗ ರಕ್ತದಲ್ಲಿ ಈ ಸಕ್ಕರೆ ಅಂಶ ಪರೀಕ್ಷೆ ಮಾಡಿದಾಗ ಅದು 126 ಜಾಸ್ತಿ ಇದ್ರೆ, ಅಥವಾ ಊಟ ಮಾಡಿದ 2 ನಂತರ ಯಾವಾಗಾದ್ರೂ ಪರೀಕ್ಷೆ ಮಾಡಿದ್ರೆ ಅದು 200 ಜಾಸ್ತಿ ಇದ್ರೆ ಮಿಲಿಗ್ರಾಮ್ ಇದ್ದಾಗ, ಅಂತ ವ್ಯಕ್ತಿಗೆ ಈ ಸಕ್ಕರೆ ಕಾಯಿಲೆ ಇದೆ ಅಂತ ನಾವು. ಇನ್ನೊಂದು ವಿಧಾನ ಇದೆ, ಅದು ಏನಂತಂದ್ರೆ ಒಂದು HbA1c ಪರೀಕ್ಷೆ ಅಂತ. ಯಾವ ವ್ಯಕ್ತಿಯಲ್ಲಿ HbA1c ಪ್ರತಿಶತ 6.5 ಹೆಚ್ಚಿದೆ ಅವರಲ್ಲಿ ಕೂಡ ಮಧುಮೇಹ ಇದೆ ಅಂತ ತಿಳ್ಕೋಬಹುದು.
1: ಸರಿ, ಎಂತವರು ಮಧುಮೇಹ ಪತ್ತೆಗಾಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ?
0: ಈಗ ನಮ್ಮ ದೇಶದಲ್ಲಿ ಈ ಮಧುಮೇಹ ಬಹಳ ತೀವ್ರಗತಿಯಲ್ಲಿ ಹರಡುತ್ತಿದ್ದರಿಂದ ಎಂಥವರು ಪರೀಕ್ಷೆ ಮಾಡಿಕೊಳ್ಬೇಕಂತಂದ್ರೆ, 30 ಆದ ಯಾರೇ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಈ ಒಂದು ರಕ್ತ ಪರೀಕ್ಷೆ ಅಥವಾ ಮೂತ್ರ ಪರೀಕ್ಷೆಗೆ ಒಳಗಾಗಬೇಕು. ಮತ್ತೆ ಯಾರಲ್ಲಿ ಸ್ಥೂಲಕಾಯ ಇದೆ, ಬೊಜ್ಜಿದೆ, ಅವರು ಕೂಡ ಈ ರಕ್ತ ಪರೀಕ್ಷೆಗೆ ಅಳವಡಿಸಿಕೊಳ್ಳಬೇಕು. ಹೊಟ್ಟೆ ಭಾಗದಲ್ಲಿ ಬೊಜ್ಜು ಇರುವುದು, ಆಮೇಲೆ ಹೊಟ್ಟೆ ಸುತ್ತಳತೆ, ಅದಕ್ಕೊಂದು ಸರಳ ವಿಧಾನದ ಗಂಡು ಮಕ್ಕಳಲ್ಲಿ ಹೊಟ್ಟೆಯ ಸುತ್ತಳತೆ 90 cm ಕಿಂತ ಜಾಸ್ತಿ ಇದ್ರೆ, ಹೆಣ್ಣು ಮಕ್ಕಳಲ್ಲಿ ಹೊಟ್ಟೆಯ ಸುತ್ತಳತೆ 80 cm ಜಾಸ್ತಿ ಇದ್ದಲ್ಲಿ ಅವರು ಈ ರಕ್ತದಲ್ಲಿ ಈ ಸಕ್ಕರೆ ಅಂಶ ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತೆ ಕುಟುಂಬದ ತಂದೆ ತಾಯಿಯವರಲ್ಲಿ ಯಾರು ಇಬ್ಬರಲ್ಲಿ ಒಬ್ರು ಅಥವಾ ಇಬ್ರು ಕೂಡ ಮಧುಮೇಹಿಗಳಾಗಿದ್ದಲ್ಲಿ ಮಕ್ಕಳಲ್ಲಿ ಕೂಡ ಈ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಮತ್ತೆ ಯಾವುದೇ ಚಟುವಟಿಕೆಗಳು ಇಲ್ಲದ ಜೀವನ ಶೈಲಿ ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಚಟುವಟಿಕೆ ಇಲ್ಲದ ಜೀವನ ಶೈಲಿ ಇಂಥವರು ಕೂಡ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಬೇಕು.
1: ಸರಿಗ ಮಧುಮೇಹಕ್ಕೆ ಏನು ಚಿಕಿತ್ಸೆ ಇದೆ, ಏನು ಟ್ರೀಟ್ಮೆಂಟ್ ಇದೆ ಅಂತ?
0: ಮಧುಮೇಹ ಇದು ಮುಖ್ಯವಾಗಿ ಜೀವನ ಶೈಲಿ, ಅಸಮರ್ಪಕ ಜೀವನ ಶೈಲಿಯಿಂದ ಬರತಕ್ಕಂತ ಕಾಯಿಲೆ. ಆದ್ದರಿಂದ ಮುಖ್ಯವಾಗಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಆ ವ್ಯಕ್ತಿಯು ತನ್ನ ಜೀವನ ಶೈಲಿಯನ್ನ ಬದಲಾಯಿಸಬೇಕು. ಅಂದ್ರೆ ಸುಮಾರು 50% ಈ ಮಧುಮೇಹಿಗಳು ಸಕ್ಕರೆ ಕಾಯಿಲೆ ಇದ್ದವರು ಆರಂಭಿಕ ಹಂತದಲ್ಲಿ ಅವರನ್ನ ಮಧುಮೇಹ ಪತ್ತೆ ಹಚ್ಚಿದ್ರೆ ಇಂಥವರ 1/2 ಜನರನ್ನ ಕೇವಲ ಈ ಆಹಾರ ಪದ್ಧತಿ ಮತ್ತು ಅವರ ಲೈಫ್ ಸ್ಟೈಲ್ ಕೇವಲ ಎರಡರಿಂದ ಗುಣಪಡಿಸಬಹುದು. ಔಷಧಗಳ ಅವಶ್ಯಕತೆ ಇಲ್ಲ.
1: ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಬದಲಾವಣೆ
0: ಮಾಡೋದ್ರಿಂದ 50% ರೋಗ ಆರಂಭಿಕ ಹಂತದಲ್ಲಿ 50% ರೋಗಿಗಳನ್ನು ಗುಣಪಡಿಸಬಹುದು. ಅಂದ್ರೆ ಸಕ್ಕರೆ ಅಂಶವನ್ನ
1: ನಿಯಂತ್ರಣದಲ್ಲಿ
0: ಇಡಬಹುದು. ಅಂದ್ರೆ ಸಕ್ಕರೆ ಕಾಯಿಲೆ ಒಂದು ಸಾರಿ ಬಂದಂದ್ರೆ ಅದು ಪೂರ್ತಿಯಾಗಿ ಗುಣಪಡಿಸಲು ಆಗೋದಿಲ್ಲ, ಬಟ್ ಅದನ್ನ ಒಂದು
1: ಹಂತದಲ್ಲಿ
0: ತರಬಹುದು.
1: ಸರಿಗೆ, ಮಧುಮೇಹ ಇದ್ದವರು ಯಾವ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ಒಳ್ಳೇದಾಗುತ್ತೆ?
0: ಮಧುಮೇಹ ಇದ್ದವರು ತಮ್ಮ ಆಹಾರದ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿ ವಹಿಸ್ತಕ್ಕಂಥದ್ದು, ಅದು ಅವರು ನಿಯಮಿತ ಆಹಾರ ಸೇವನೆ ಮಾಡಬೇಕು. ಮತ್ತು ಸಿಹಿಯಾದ ಪಾನೀಯ, ಸಕ್ಕರೆ, ಜೇನುತುಪ್ಪ, ಬೆಲ್ಲ ಮುಂತಾದ ಸಿಹಿ ಪದಾರ್ಥಗಳನ್ನು ಸೇವಿಸಬಾರದು. ಸಕ್ಕರೆ ಇರುವ ಚಹಾ, ಕಾಫಿ, ಬಿಳಿ ಅಕ್ಕಿ, ಆಲೂಗಡ್ಡೆ, ಕ್ಯಾರೆಟ್, ಬ್ರೆಡ್ ಮತ್ತು ಬಾಳೆಹಣ್ಣುಗಳನ್ನು ತಪ್ಪಿಸಿ ಅವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತವೆ. ಸಕ್ಕರೆ ಕಾಯಿಲೆ ಇರುವವರು ಸೇವಿಸಬೇಕಾದ ಆಹಾರಗಳು ಅಂತಂದ್ರೆ ನಮ್ಮ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಸಿರಿಧಾನ್ಯಗಳು ಇವು ಬಹಳ ಮುಖ್ಯ
1: ಪ್ರಾಮುಖ್ಯತೆ.
0: ಅವು ಯಾವ ಅಂತಂದ್ರೆ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ನವಣೆ, ಸಾವೆ, ಇವೆಲ್ಲ ಸ್ಥಳೀಯವಾಗಿ ಲಭ್ಯವಿದೆ. ಮತ್ತು ಹಸಿರು ತರಕಾರಿ, ಸೊಪ್ಪು, ಬೇಳೆ, ಎಲ್ಲ ತರದ ಕಾಳುಗಳು, ಸಕ್ಕರೆ ಇಲ್ಲದಂತಹ ಚಹಾ, ಕಾಫಿ, ಕೆನೆ ಮುಕ್ತ ಹಾಲು, ಮಜ್ಜಿಗೆ, ಒಣಹಣ್ಣುಗಳನ್ನ ಸೇವಿಸಬಹುದು.
1: ಸರಿಗ, ಮಧುಮೇಹಗಳಿಗೆ ಏನು ಸಲಹೆಗಳು ಕೊಡ್ತೀರಿ ನೀವು? ಒಂದು
0: ಮಧುಮೇಹ ಹೊಂದಿದಂತ ವ್ಯಕ್ತಿಯು ಪ್ರತಿದಿನ 30 ನಿಮಿಷಗಳು ಅಥವಾ ವಾರದಲ್ಲಿ ಕನಿಷ್ಠ ಪಕ್ಷ 5 ದಿನಗಳು 30 ನಿಮಿಷ ವೇಗದ ನಡಿಗೆ, ನಿಧಾನವಾಗಿ ನಡಿಗೆ ಅಲ್ಲ, ವೇಗವಾಗಿ ನಡೀತಕ್ಕಂಥದ್ದು, ಓಡುವುದಲ್ಲ, ವೇಗದ ನಡಿಗೆ ಮಾಡುವುದರಿಂದ ಅತಿಯಾದ ಎಣ್ಣೆ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರವನ್ನು ತಪ್ಪಿಸಬೇಕು. ಆಹಾರದಲ್ಲಿ ಹೆಚ್ಚು ನಾರಿನ ಅಂಶ ಇರಬೇಕು, ಫೈಬರ್ಸ್ ಅಂತ ಹೇಳಿ ನಾರಿನ ಅಂಶ
1: ಇರಬೇಕು.
0: ಇರುವ ಹಸಿರು ತರಕಾರಿಗಳನ್ನು ಸೇವಿಸಬೇಕು. ಇದು ಏನಾಗ್ತದೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರುವುದನ್ನು ತಪ್ಪಿಸುತ್ತದೆ. ಬೀಡಿ, ಸಿಗರೇಟು, ತಂಬಾಕು ತ್ಯಜಿಸಬೇಕು. ಮದ್ಯಪಾನವನ್ನ ನಿಯಂತ್ರಣದಲ್ಲಿ ಇಡಬೇಕು. ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು. ನಿಯಮಿತವಾಗಿ ಯೋಗ, ಧ್ಯಾನ, ವ್ಯಾಯಾಮ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ದೇಹದ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಇದು ಒಂದು ಮಾನಸಿಕ ಒತ್ತಡ ಕೂಡ, ವ್ಯಕ್ತಿಗಳಲ್ಲಿ ಮಾನಸಿಕ ಒತ್ತಡ ಇದ್ದಾಗ ಕೂಡ ಇದು ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ.
1: ಮಧುಮೇಹಗಳಲ್ಲಿ ಸಾಕಷ್ಟು ಒಂದು ನಂಬಿಕೆ, ಮೂಢನಂಬಿಕೆಗಳಿದ್ದಾವೆ, ಅವು ಏನು ಅಂತ ಹೇಳ್ತೀರಿ ಸರ್?
0: ಮಧುಮೇಹಗಳಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಮೂಢನಂಬಿಕೆ ಅಂತಂದ್ರೆ, ನಾವು ಡಾಕ್ಟರ್ ಯಾವ್ದಾದ್ರು ಇರ್ತೇವೆ, ಇದನ್ನ ಸಂಪೂರ್ಣವಾಗಿ ಕ್ಯೂರ್ ಅಂತ ಗುಣಮುಖ ಆಗೋದಿಲ್ಲ, ಇದನ್ನ ಒಂದು ಹಂತದಲ್ಲಿ ನಿಯಂತ್ರಣ ಮಾಡತಕ್ಕಂಥದ್ದು ರೋಗ.
1: ಸರಿಗೆ, ಆಯುರ್ವೇದದಲ್ಲಿ ಕೆಲವೊಂದು ಗಿಡ ಮೂಲಿಕೆಗಳು ತಗೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರ್ತದೆ ಅಂತೇಳಿ ತಗೊಳ್ತಿರ್ತಾರೆ, ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ?
0: ಆಯುರ್ವೇದ ಆಸ್ ಎ ಸೈನ್ಸ್, ಅದು ಒಂದು ವಿಜ್ಞಾನ ಅಂತ ಲೆಕ್ಕದಲ್ಲಿ ಆಯುರ್ವೇದಿಕ ವೈದ್ಯರಿಂದ ಪಡೆದರೆ ಅದೇನು ತಪ್ಪಲ್ಲ.
1: ಕೊನೆಯದಾಗಿ, ನಾವು ನವೋದಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಧುಮೇಹ ಇದ್ದವರಿಗೆ ಏನು ಸೌಲಭ್ಯಗಳು ಒದಗಿಸಲಾಗ್ತದೆ?
0: ನಮ್ಮ ನವೋದಯ ವಿದ್ಯಾಲಯದಲ್ಲಿ ಮಧುಮೇಹ ಇದ್ದವರಿಗೆ ನಮ್ಮಲ್ಲಿ ಸಮುದಾಯ ವೈದ್ಯಕೀಯ ವಿಭಾಗ, ಕಮ್ಯುನಿಟಿ ಮೆಡಿಸಿನ್ ಅಂತ ಒಂದು ವಿಭಾಗ ಇದೆ. ಅವರು ಈಗ ಕೆಲವೊಂದು ವಿಲೇಜ್ಗಳನ್ನು ಅಡಾಪ್ಟ್ ಮಾಡಿಕೊಂಡಿದ್ರು. ಕೆಲವು ಪ್ರತಿ ವಾರದಲ್ಲಿ ದೂರ ಇರತಕ್ಕಂಥ ಹಳ್ಳಿಗಳಲ್ಲಿ ಹೋಗಿ ಈ ಮಧುಮೇಹದ ಬಗ್ಗೆ ಜನರಲ್ಲಿ ವ್ಯಾಪಕವಾದ ತಿಳುವಳಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಲಕ್ಷಣಗಳು ಏನು, ಅದಕ್ಕೆ ಚಿಕಿತ್ಸೆ ಏನ್ ಮಾಡಬೇಕು, ಆಹಾರ ಪದ್ಧತಿ ಏನು ಅನುಸರಿಸಬೇಕು, ಇದು ಇವೆಲ್ಲ ಅದ್ರ ಬಗ್ಗೆ ಇದೆ. ಮತ್ತು ಇವೆಲ್ಲ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ನಡೀತಾ
1: ಇರ್ತವೆ.
0: ಈಗ ನಮ್ಮ ವೈದ್ಯಕೀಯ ವಿಭಾಗಕ್ಕೆ ಬಂದ್ರೆ ಈ ನವೋದಯ ಆಸ್ಪತ್ರೆಯಲ್ಲಿ 20 ನಂಬರ್ನೇ ಓಪಿಡಿಯಲ್ಲಿ ನಡೀತಾ ಇದೆ. ಮೊದಲು ಇದನ್ನ ಈ ಲಕ್ಷಣ ಇರತಕ್ಕಂಥ ವ್ಯಕ್ತಿಗಳಿಗೆ ರಕ್ತ ಅದು ಮೂತ್ರ ಪರೀಕ್ಷೆಗೆ ಅಳವಡಿಸಿ ಅದು ಮೊದಲು ಇದೇ ಇಲ್ಲ ಅಂತ ದೃಢೀಕರಣ ಮಾಡ್ತೇವೆ. ಇದ್ದ ಪಕ್ಷದಲ್ಲಿ ಅವರು ಸಂಪೂರ್ಣವಾಗಿ ಇತಿಹಾಸ ಕೇಳಿ ಅವ್ರು ಎಂಥ ಸೆಡೆಂಟ್ರಿ ಲೈಫ್ ಇದ್ರೆ ಅಥವಾ ತೂಕದಲ್ಲಿ ಬೊಜ್ಜು ಇದ್ರೆ ಅವೆಲ್ಲವುಗಳಿಗೆ ಅವು ನಾವು ಸೂಕ್ತ ಸಲಹೆಗಳನ್ನು ನೀಡುತ್ತವೆ. ಈ ಸಲಹೆಗಳು ಅಲ್ಲದೆ ಅವರಿಗೆ ಔಷಧಗಳು ಅಥವಾ ಮತ್ತು ಇನ್ಸುಲಿನ್ ಕೂಡ ಕೊಡಲಾಗುತ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮಲ್ಲಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಮಾಡ್ತೇವೆ. ಕಾಂಪ್ಲಿಕೇಶನ್ ಆದಾಗ ಕಿಡ್ನಿ ಹಾರ್ಟ್ ಬ್ರೈನ್ ಗೆ ಆಗಂತ ಸಾಧ್ಯತೆಗಳಿದ್ವೆ. ಇದು ನ್ಯೂರಾಲಜಿ ಕ್ಲಿನಿಕು, ಕಾರ್ಡಿಯಾಲಜಿ ಕ್ಲಿನಿಕು, ನೆಫ್ರಾಲಜಿ ಕ್ಲಿನಿಕ್, ಇವೆಲ್ಲ ಅಂಗಾಂಶಗಳು ತೊಂದರೆಯಾಗಿದ್ರೆ ಅವನ್ನ ಪ್ರಾರಂಭಿಕ ಹಂತದಲ್ಲಿನೇ ನಾವು

0: ಹಿಡಿದು ಗುಣಪಡಿಸುವ ವ್ಯವಸ್ಥೆ ಮಾಡಲಾಗ.
1: ಒಳ್ಳೇದು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಧುಮೇಹ ರೋಗದ ಅರಿವು ತಿಳುವಳಿಕೆ ಮತ್ತು ನಿವಾರಣೆ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಮಧುಮೇಹ ಯಾಕೆ ಬರ್ತದೆ, ಅದಕ್ಕೆ ಏನು ಕಾರಣ, ಅದರಲ್ಲಿ ಎಷ್ಟು ವಿಧ, ಅದರ ಲಕ್ಷಣಗಳು ಏನು ಅನ್ನೋದನ್ನು ಕುರಿತು ಮತ್ತು ಅದನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಟ್ಟರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದ.
0: ಧನ್ಯವಾದ.
2: ಇದುವರೆಗೆ ಮಧುಮೇಹದ ಅರಿವು ತಿಳುವಳಿಕೆ ಮತ್ತು ನಿವಾರಣೆ ಕುರಿತು ರಾಯಚೂರಿನ ನವೋದಯ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಶಂಕರಪ್ಪ ಎಂ ಮುದಗಲ್ ಅವರೊಡನೆ ಸಂದರ್ಶನ ಕೇಳಿದರು. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬೀನರ್ ಸಿಂಹಲು.
3: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮ ರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
2: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
3: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ, ಮೊಬೈಲ್ ಸಂಖ್ಯೆ 9611016234.
2: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.

ಶ್ರೋತೃ ಬಂದವರೀಗ ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ಮುಡಿಬಲದೆ ಬಿ ಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಭಾವಗೀತೆ.

0: ಶ್ರೋತೃ ಬಂಧುವರೇ, ಭಾವಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ಕಂಪನಕ 102.1 ಮೆಗಾರ್ಟ್ಸ್ಗಳು. ಸಮಯ ಸರಿಯಾಗಿ 9:45. ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಹಾಗೂ ಉದ್ಯೋಗಾವಕಾಶ ಕುರಿತು ಪ್ರಕಟಣೆ ಹೀಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಾತಿ ಆರಂಭಗೊಂಡಿದೆ. ಈ ಕೋರ್ಸ್ನ ವಿಶೇಷತೆಗಳು ಹೀಗಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 1 ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಇದಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶದ ಕೋರ್ಸ್ ಆಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಹಾಗೆ ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿಗಳ ಶಿಷ್ಯವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರೂಪಾಯಿ ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/15/2026. ಅರ್ಜಿಯನ್ನು www.bcu.karnataka.gov.in ಈ ವೆಬ್ಸೈಟ್ ವಿಳಾಸದಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9538 6531.

ಎಂಟು ಸೊನ್ನೆ ಅಥವಾ 6363 8912 84 ಅಥವಾ 9611 92 4211

0: ಪ್ರಕಟಣೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:05. ಕೇಳೋಣ ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು.
1: ಅಂಗವ ಮರವನ್ನಕ್ಕರ ವಚನಕಾರರು ಸಿದ್ಧರಾಮೇಶ್ವರ, ರಾಗ ಭೈರವಿ, ತಾಳ ಕೆಹರ್ವ, ಗಾಯಕರು ನಾಗಭೂಷಣ ಹೆಗಡೆ, ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಅರಸರಸಲು ನಾನು, ವಚನಕಾರರು ನೀಲಮ್ಮ, ರಾಗ ಜಯತ್, ತಾಳ ದಾದ್ರಾ, ಗಾಯಕರು ಕೆ ಪಿ ರೇವತಿ ಶರ್ಮ, ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಭೂಮಿಯ ಕಠಣವನು ಆಕಾಶದ ಮೃದುವನು. ವಚನಕಾರರು ಅಲ್ಲಮ ಪ್ರಭು. ರಾಗ ಚಾರುಕೇಶಿ. ತಾಳ ಜಪ್ತಾಳ್. ಗಾಯಕರು ಎನ್ ಶ್ರೀನಾಥ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಕೃತ್ಯ ಕಾಯಕವಿಲ್ಲದವರು. ವಚನಕಾರರು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ. ರಾಗ ಜೋಗ್, ತಾಳ ಕೆಹರ್ವ. ಗಾಯಕರು ರೋಹಿಣಿ ಸುಧಾಮ. ಸಂಗೀತ ನಿರ್ದೇಶನ KP ಉಪಾಧ್ಯಾಯ.

ಗುರುವಾದಡು ಆಚಾರ ಭ್ರಷ್ಟನಾದಡೆ. ವಚನಕಾರರು ಅಕ್ಕಮ್ಮ. ರಾಗ ಬಿಂಪಲಾಸ್. ತಾಳ ದೀಪ್ ಚಂದಿ. ಗಾಯಕರು ಮೈಸೂರು ರಂಗಸ್ವಾಮಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ನೀನೀಶ ನೀಯದೆ ಮಾನಿಸ ನೀವನೇ. ವಚನಕಾರರು ಜೇಡರ ದಾಸಿಮಯ್ಯ. ರಾಗ ಕೇದಾರ್. ತಾಳ ಕೆಹರ್ವ. ಗಾಯಕರು ಅಂಬಯ್ಯನುಲಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ವಚನಕಾರರು ಬಸವಣ್ಣ, ರಾಗ ಚಾರುಕೇಶಿ, ತಾಳ ಖಂಡ ಚಹಪು, ಗಾಯಕರು ಮೀರಾ ಸಕ್ಸೇನಾ, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

0: ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರೇ, ನಮ್ಮ ದೂರವಾಣಿ ಸಂಖ್ಯೆ 200312 ಅಥವಾ 295898 SD ಕೋಡ್ ಸಂಖ್ಯೆ 08532 ಈ ಸಂಖ್ಯೆಗಳನ್ನು ಬಳಸಿ ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಬಹುದು. ಬನ್ನಿ, ಕರೆಗಳು ಸಿದ್ಧವಾಗಿವೆ. ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ ಆಕಾಶವಾಣಿ, ಹಲೋ ಹಲೋ ಹಲೋ ಹಲೋ, ನಮಸ್ತೆ. ಕರೆ ಕಟ್ಟಾಯ್ತು ಅಂತ ಅನ್ಸುತ್ತೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು?
1: ಹೌದು ಸರ್.
0: ಹೇಳ್ರಿ, ಇವತ್ತಿನ ನೆಚ್ಚಿನ ಗೀತೆ ಯಾವುದು ತಮ್ಮದು?
1: ಬನಶಂಕರಿ ಸರ್ ಫಿಲಮ್.
0: ಹಾ, ಬನಶಂಕರಿ ಚಿತ್ರದ ಗೀತೆ ಸದ್ಯಕ್ಕೆ ಲಭ್ಯ ಇಲ್ಲ ಇವರೇ. ಗೀತೆ ಯಾವ್ದು ಹೇಳ್ರಿ?
1: ಜಯ ಜಯ ಬನಶಂಕರಿ ಜಯ ಸರ್ವೇಶ್ವರಿ ಅಂತ.
0: ಗೀತೆ ಲಭ್ಯ, ಒಂದು ನಿಮಿಷ ತಡೀರಿ. ಮತ್ತೇನ್ರಿ, ಮಳೆ ಆಗ್ತಾ ಇದೆ ನಿಮ್ಮ ಕಡೆ? ಸಾಮಾನ್ಯವಾಗಿ ಆ ಕಡೆ ದಾವಣಗೆರೆ ಕಡೆ ಎಲ್ಲ ಚೆನ್ನಾಗಿ ಆಗುತ್ತೆ ಮಳೆ, ಈ ಸರಿ ಕಡಿಮೆ ಆಗಿದೆ. ಹೌದಾ? ಎರಡು ಗೀತೆಗಳು ಲಭ್ಯ ಇದೆ ಬನಶಂಕರಿ ಚಿತ್ರದಲ್ಲಿ. ನಾ ಸೋತೆ ಅಂತ ಒಂದು ಗೀತೆ ಇದೆ, ಅಮ್ಮ ಎಂದರೆ ಅಂತ ಒಂದು ಗೀತೆ ಇದೆ. ಹಾನ್ರಿ, ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ. ಹೇಳ್ರಿ, ಯಾರಿಗೋಸ್ಕರ ಗೀತೆ? ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ. ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ. ಧನ್ಯವಾದ ಸುರೇಶ್ ಪಾಂಡೆ ಅವರು. ನಮಸ್ತೆ ನಮಸ್ತೆ ನಮಸ್ತೆ. ಸ್ನೇಹಿತರೆ, ಬನಶಂಕರ್ ಈ ಚಿತ್ರದ ಗೀತೆಯನ್ನು ಕೇಳೋಣ.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಸರ್.
0: ಹಲೋ ನಮಸ್ತೆ.
1: ನಾ ಬಸವರಾಜ್ ಪಾಟೀಲ್ ಸರ್, ಜಗಟ್ಗಲ್ಲ, ದೇವದುರ್ಗ ತಾಲೂಕು
0: ಜಗಟ್ಗಲ್ಲಿಂದ.
1: ಬಸವರಾಜ್ ಪಾಟೀಲ್ ಸರ್.
0: ಬಸವರಾಜ್ ಪಾಟೀಲ್ ಅವರು, ಹೇಳ್ರಿ ಪಾಟೀಲ್ ರೀ, ಯಾವ ಗೀತೆ ಪ್ರಸರಮಾಣ?
1: ಗೀತೆ ಅಂತೀರಲ್ಲಿ, ಮಳೆ ಬಂದಿರ್ ರೀ, ನೀರು ಕಟ್ಟಾಕತ್ತೀವ್ರಿ, ಮಿಟ್ಟೋದಕ್ಕೆ ಹೊರಗ್ ಬಂದೀವ್ರಿ. ಮಳೆ ಇಲ್ಲ ಸರ್, ಈ ಕೆನಲ್ ನೀರ್ ಬಂದವ್ರಿ, ನೀರ್ ಕಟ್ಟಾಕತ್ತೀವ್ರಿ, ಹೊಲ್ದಾಗೀವ್ರಿ. ನಮ್ಗೆ ಇದಾಯ್ತು ಸರ್ ಬೆಂಕಿ ಬಲೆ.
0: ಬೆಂಕಿ ಬಲೆ
1: ಹೌದ್ ಸರ್.
0: ಯಾವ ಗೀತೆ ಅದ್ರಲ್ಲಿ? ಬಿಸಿಲಾದ್ರೇನು ಏನ್ರಿ? ಈಗ ತುಂಗಭದ್ರಾ ಡ್ಯಾಮ್ ತುಂಬತಾ ಇದೆ ಅಂತ ಹೇಳ್ತಾ ಇದ್ರು. ಬಸವಸಾಗರ ಡ್ಯಾಮ್ ನಿಮ್ದು?
1: ಕಡೆಗೂರು ಸರ್. ನಮ್ದು ಈ ಕಡೆ ಬಂದ್ರೆ ಬಗಲಾಗ ತುಂಗಭದ್ರ ಕೆರೆ ಸರ್, ನಮ್ ಒಂದು ಪಕ್ಕದಾಗ. ಬಸವಸಾಗರ ಡ್ಯಾಮ್ ನೀರು ಕಟ್ಟಾಕತ್ತಿವಿ ಸರ್.
0: ಹೌದ್ರಿ ಸರ್. ಏನ್ ಏನ್ ಏನ್ ಬಿತ್ತನೆ ಮಾಡಿದ್ರಿ?
1: ಇಲ್ರಿ ಸರ್, ಇವತ್ತು ಮೆಣಸಿನ ಹರ್ತಬೇಕ್ರಿ, ಹತ್ತಿ ಮೊದಲು ಬಿತ್ತೀವ್ರಿ, ಹತ್ತಿ ಒಂದ್ ಹತ್ತೆ ಅರಿಗೆ ಮತ್ತೆ ನಾಲ್ಕು ಎಕರೆ ಹಾಕಿವ್ರಿ, ಚೆನ್ನಾಗಿದ್ರಿ. ಈಗ ಮೆಣಸಿನ ಹರ್ಸ್ಬೇಕ್ರಿ, ಇವತ್ತು ನೀರು ಕಟ್ಟಾಕತ್ತೀರಿ, ಮೊದಲು ನೀರು ಕಟ್ಟಿ ಹಾಕ್ಬೇಕಲ್ರಿ.
0: ಸರಿ ಸರಿ ಸರಿ, ತುಂಬಾ ಖುಷಿ ಆಯ್ತು. ಗೀತೆ ಪ್ರಸಾರ ಮಾಡ್ತಾ ಇದೀವಿ ನೋಡಿ. ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಚೀವುದ ಶಂಕರ್ ಅವರ ಸಾಹಿತ್ಯದಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿರುವ ಬೆಂಕಿಯ ಬಲೆ ಸಿನಿಮಾದ ಗೀತೆಯನ್ನು ಆಲಿಸೋಣ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಒಂದು ಮಧುರವಾಗಿರ್ತಕ್ಕಂಥ ಗೀತೆಯನ್ನು ಕೇಳ್ಕೊಂಬಂದ್ವಿ. ಬನ್ನಿ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ ಹೇಳ್ರಿ.
1: ನಮಸ್ತೆ ಸರ್.
0: ಯಾವ ಗೀತೆ ಬೇಕಾಗಿತ್ತು ತಮಗೆ? ರಾಜಾ ಹುಸೇನ್ ಅವರು. ನಿಮ್ಮದು ಟಿ ಬಿ ಡ್ಯಾಮ್ ತುಂಬ್ತಾ ಇದೆ ಅಂತ ಖುಷಿ ಏನಾದರೂ ಆಗ್ತಾ ಇದೇನ್ರಿ? ಸರಿ, ಯಾವ ಗೀತೆ ಪ್ರಸಾರ
1: ಮಾಡೋಣ?
0: ಕಣ್ಣಿಗೆ ತುಂಬ ಧನ್ಯವಾದ ಇವರೇ. ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ. ರಾಜೇಶ್ ಕೃಷ್ಣನ್ ಅವರ ಸ್ವರಗಳಲ್ಲಿರುವ ಸೂರಪ್ಪ ಚಿತ್ರದ ಗೀತೆಯನ್ನು

0: ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಹಲೋ ಆಕಾಶವಾಣಿ, ನಮಸ್ತೆ
1: ಸರ್. ನಾಳೆ ವಿಜಯಪುರದಿಂದ ಭರತ್ ಕುಮಾರ್ ಸರ್.
0: ಭರತ್ ಕುಮಾರ್ ಅವರು ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ
1: ಸರ್? ಕಾಳಿಂಗ ನೋಡಿ ಸರ್, ವಿಷ್ಣುವರ್ಧನ್ ಅಂದ್ರಿ
0: ಕಾಳಿಂಗ
1: ಸರ್. ಅದರಲ್ಲಿ ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣುವ ದೇವರ
0: ಗೀತೆ ಲಭ್ಯ ಇದೆ, ಪ್ರಸಾರ ಮಾಡ್ತೀವಿ ನೋಡಿ. ಯಾರಿಗೋಸ್ಕರ ಗೀತೆ? ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ಶುಭ ದಿನ. ಸ್ನೇಹಿತರೆ, ಕಾಳಿಂಗ ಚಿತ್ರದ ಗೀತೆಯನ್ನ ಕೇಳಿ ಬರೋಣ.

0: ಹಲೋ
1: ಹಲೋ,
0: ನಮಸ್ಕಾರ ಸರ್.
1: ನಮಸ್ತೆ ರೀ.
0: ನಾಗೇಂದ್ರ ಗೌಡ ಗೊಂಜಾಡಿ ಸರ್.
1: ಏ ಗೌಡ್ರು,
0: ಆರಾಮ ಇದೆ ಸರ್?
1: ಆರಾಮ್ ನೋಡ್ರಿ, ನೀವು ಆರಾಮಿದ್ರಿ?
0: ಆರಾಮಿದೆ ಸರ್, ನಾವು ಆರಾಮಿದ್ವಿ.
1: ಮತ್ತೇನ್ರಿ, ಯಾವ ಇವತ್ತಿನ ಗೀತೆ ಯಾವುದು ತಮ್ಮದು?
0: ಇಂದ್ರಜಿತ್ ಆಗ್ಬೇಕು ನೋಡ್ರಿ, ಬೆಳ್ಳಿ ಸೂರ್ಯ ತಗೊಂಡಿರೋಣ.
1: ಇಂದ್ರಜಿತ್ ಚಿತ್ರದ್ದು.
0: ಉಂಟು ಸರ್,
1: ಒಳ್ಳೆ ಗೀತೆ ಗೌಡ್ರೆ.
0: ಆರಾಮಿದೆ ಸರ್.
1: ಆರಾಮ್ ನೋಡ್ರಿ, ನೀವು ಆರಾಮಿದ್ರಿ?
0: ಆರಾಮಿದೆ ಸರ್. ನಾವು ನಮ್ಮ ಗೆಳೆಯರ ಅಂತ ಭೀಮನಗೌಡ ಜೋಗು,
1: ಹಾಂ,
0: ಸುರೇಶ್ ಬೆಣ್ಣೆ, ಚಾಲಮರ್ ಸರ್, ಗಂಗಾವತಿ ಹಿರಣ್ಣ, ಮಾಲಿಂಗರಾಯ,
1: ಹ್ಞೂ,
0: ಚಂದ್ರಗೌಡ,
1: ಹ್ಞೂ,
0: ಸೌಮ್ಯ ಟೇಲರ್, ವಿಜಯಲಕ್ಷ್ಮಿ ರಾಯಚೂರ್, ಚಂದ್ರ ಬಸವರಾಜಪ್ಪ ಗೌಡ ಸರ್, ನಿಮ್ಮ ಸಲುವಾಗಿ
1: ತುಂಬ ತುಂಬ ಧನ್ಯವಾದ ಗೌಡ್ರೆ. ನಿಮಗೋಸ್ಕರ, ಹಾಗೆ ನಿಮ್ಮ ಎಲ್ಲ ಆಕಾಶವಾಣಿ ಬಳಗಕ್ಕೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ.
0: ಹೌದು ಸರ್, ನಮ್ಮ ಭೀಮನಗೌಡ ಸಾಹೇಬ್ ಆರಾಮಿಲ್ರಿ, ಫೋನ್ಯಾಗ ಸಿಗವಲ್ಲ ಅತ್ತೆಗೆ. ಸ್ವಲ್ಪ ಆರಾಮಿಲ್ರಿ, ಶುಗರ್ ಜಾಸ್ತಿ ಆಗಂತ್ರಿ, ಟ್ಯೂಷನ್ ಬರಕ್ ಹೋಗಿದೆ ನಿನ್ನೆ, ಫೋನ್ ಮಾಡಿದ್ರಿ ಸರ್?
1: ಹೌದ್ರಿ,
0: ಯಾಕೆ ಫೋನ್ಯಾಗ ಬರವಲ್ಲಪ್ಪ ಹೇಳಿದಾಗಂದೆ, ಇಲ್ರಿ ಗೌಡ ನಮ್ಗೆ ಆರಾಮಿಲ್ಲ, ಸ್ವಲ್ಪ ಆರಾಮಿಲ್ಲ ಅಂತಂದು.
1: ಸರಿ ಸರಿ ಸರಿ ಗೌಡ್ರೆ, ಆರಾಮಾಗಲಿ. ನಿಮ್ಮ ನಾವೆಲ್ಲರೂ ಅವ್ರಿಗೆ ಆಶಿಸ್ತೀವಿ, ಬೇಗ ಆರಾಮಾಗಲಿ ಅವ್ರಿಗೆ, ಶುಗರ್ ಎಲ್ಲ ಕಡಿಮೆ ಆಗಲಿ. ಹ್ಞೂ, ನಾವೆಲ್ಲರೂ ಆಶು. ಹ್ಞೂ,
0: ಆಯಿತು ಸರ್.
1: ಆಕಾಶವಾಣಿ ಮೂಲಕ ಶುಭ ಕೋರೋಣ ಅವ್ರಿಗೆ, ಜಲ್ದಿ ಬೇಗ ಆರಾಮಾಗಿ ನಮ್ಮ ಕೂಡ ಮಾತಾಡ್ತಾ ಅವರು ಕೂಡ ಆಕಾಶವಾಣಿಯನ್ನು ಕೇಳಿ ಅಂತ ಆಶಿಸ್ತೀವಿ. ಧನ್ಯವಾದ ಗೌಡ್ರೆ ಕರೆ ಮಾಡೋದಕ್ಕೆ. ಸರಿ ಸರಿ, ಧನ್ಯವಾದ ಗೌಡ್ರೆ, ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿರುವ ಇಂದ್ರಜಿತ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ.

0: ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಗೀತೆಯನ್ನು ಆಲಿಸಿ ಬಂದ್ವೆ. ಬನ್ನಿ, ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಆಕಾಶವಾಣಿ.
1: ನಮಸ್ತೆ ಪರಮೇಶ್ವರ್ ಸರ್. ನಮಸ್ತೆ
0: ಸರ್. ನಿಮ್ಮ ಹೆಸರು ಈಗ ನಿಮ್ಮ ಗೌಡ್ರು ತಗೊಂಡ್ರು ಸರ್? ಈಗ
1: ನಾಗೇಂದ್ರಪ್ಪ ಗೌಡ್ರು ಸರ್.
0: ನಾಗೇಂದ್ರಪ್ಪ ಗೌಡ್ರು,
1: ಸುರೇಶ್ ಬೆಣ್ಣೆ ಅವರು ಬಂದಿದ್ರು.
0: ಹೌದ್ರಿ, ಹೇಳ್ರಿ.
1: ಇವತ್ತ ರಾಷ್ಟ್ರೀಯ ಪುಸ್ತಕ ಓದುವ ದಿನ ಆಗಿರೋದ್ರಿಂದ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ತೂಕಡಿಸಿ ತೂಕಡಿಸಿ ಬಿಳದಿರು ತಮ್ಮ ಅಂತ, ಹೀಗೆ ತೂಕಡಿಸಿ ಹಿಂದ ನಿಮ್ ತಾತ ಮುತ್ತಜ್ಜ ಎಲ್ಲ ಓದ್ಬಿಟ್ರು, ಓದ್ಲಾರ್ದೆ ವಿದ್ಯೆಗೆ ನೀವಾದ್ರೂ ಮಹತ್ವ ಕೊಡ್ರಿ ಅಂತ ಹೇಳುವಂತ ಒಂದು ನೀತಿ ಗೀತೆ. ಮತ್ತೆ ಇವತ್ತ ಓದುವುದು ಈ ಮೊಬೈಲ್ ಬಂದ್ಮೇಲೆ ಏನಾಗಿದೆ, ಓದುವುದು ಕಡಿಮೆ ಆಗಿದೆ. ಹಾಗಾಗ್ಬಾರ್ದು, ಯಾಕಂದ್ರೆ ನಮಗೆ ದೇಶವನ್ನ ಜ್ಞಾನ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶವನ್ನ ಸುತ್ತಬೇಕಾಗ್ತದ, ಕೋಶಗಳನ್ನ ಓದ್ಬೇಕಾಗ್ತದೆ. ಹಾಗಾಗಿ ಪುಸ್ತಕಕ್ಕೆ ಹೆಚ್ಚು ಮಹತ್ವ ಕೊಡ್ರಿ ಅಂತ ಹೇಳುವಂತ, ಓದ್ರಿ, ಅದು ಜ್ಞಾನ ಎಲ್ಲಿ ಶೆಟ್ಟರಂಗಡಿ ಸಿಗಲ್ಲ.
0: ಕರೆಕ್ಟ್ ಕರೆಕ್ಟ್.
1: ಇಂತ ಓದುವ ಮೂಲಕ ನಾವು ಜ್ಞಾನವನ್ನ ಪಡ್ಕೊಳ್ಬೇಕಾಗ್ತದೆ. ದಿನಾಲ ಗ್ರಂಥಾಲಯಕ್ಕೆ ಹೋಗ್ರಿ, ಎಷ್ಟು ಮನುಷ್ಯನಿಗೆ ಆ ಪುಸ್ತಕ ನೋಡಿ ಎಷ್ಟು ಅಪಾರ ಜ್ಞಾನ.

0: ಕಂಡಾಗ ಮನಕ ಆನಂದ ಆಗುತ್ತೆ. ಇದಕ್ಕಿಂತ ಸಂತೋಷ ಏನ್ ಬೇಕ್ರಿ? ಚಿನ್ನ, ಬೆಳ್ಳಿ, ವಜ್ರ, ಕೆಂಪು, ಮುತ್ತು, ಅವಳ ಯಾವುದು ಸುಖ ಕೊಡಲ್ಲ. ಜ್ಞಾನನೇ ನಮ್ಗೆ ಎಲ್ಲಾ ಕಡೆಗೂ ಜ್ಯೋತಿಯಾಗಿ ಬೆಳೆಸ್ತದ, ಆ ವ್ಯಕ್ತಿಯ ಮಹತ್ವವನ್ನು ಸಾರ್ತದ.
1: ಹೌದ್ ಹೌದ್ ಹೌದ್ರಿ.
0: ಇನ್ನು ಕರೆ ಮಾಡೋರ್ ಹತ್ರ ಮಾತನಾಡ್ಕೊಂತ ಕುಂತ್ರಿ. ಮತ್ ನಮ್ ನಾಗೇಂದ್ರಪ್ಪ ಗೌಡಗುರು ಮತ್ ಸುರೇಶ್ ಬೆಣ್ಣಿ ಅವರಿಗೂ ಮತ್ ಇದು ಬೇರೆಯವರು ಕೇಳ್ತಾ ಇದಾರೆ, ಓದಿಗೆ ಹೆಚ್ಚು ಮಹತ್ವ ಕೊಡುವಂತ ಎಲ್ಲಾ ಆಕಾಶ ಅಭಿಮಾನಿಗಳಿಗೂ ಈ ಹಾಡು ಸರ್. ನಮಸ್ತೆ ಸರ್,
1: ತುಂಬಾ ಧನ್ಯವಾದ.
0: ಪರಮೇಶ್ವರ್ ಸರ್ ನಮಸ್ತೆ.
1: ನಮಸ್ತೆ. ವೈ ಬಿ ಚಳ್ಳಮರದವರು ಕರೆ ಮಾಡಿ ಒಳ್ಳೆ ಗೀತೆಯನ್ನು ಆಯ್ದುಕೊಂಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿರುವ ಪಡ್ವಾರಳೆ ಪಾಂಡವರು ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ,
1: ನಮಸ್ಕಾರ.
0: ನಮಸ್ತೆ.
1: ಹಾಸನ ಜಿಲ್ಲೆ ಅರಕಲ್ವಾಡು ತಾಲೂಕು ಮಾದಿಹಳ್ಳಿಯಿಂದ ಸರ್, ಮಧುಕುಮಾರ್.
0: ಮಧುಕುಮಾರ್ ಅವರು?
1: ಹಾಂ ಸರ್.
0: ಏನು ಮಾಡ್ಕೊಂಡಿದ್ದೀರಿ ಮಧುಕುಮಾರ್ ಅವರೇ?
1: ಸರ್, ನಮ್ಮದು ಅಗ್ರಿಕಲ್ಚರ್ ಒಂದು ಪ್ರಾಜೆಕ್ಟ್ ಸ್ಟೋರ್ ಇದೆ. ರೇಡಿಯೋ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ರಾಯಚೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳು.
0: ತುಂಬಾ ಧನ್ಯವಾದ.
1: ನನಗೆ ಇವತ್ತು ಗಂಗಾ ಯಮನ ಸಿನಿಮಾದಿಂದ ಒಲವೇ ಮೌನವೇ ಗಾನವೇ ಈ ಗೀತೆನ ಪ್ರಸಾರ ಮಾಡಿ ಸರ್.
0: ಗಂಗಾ ಜಮುನಾ ಚಿತ್ರದ
1: ಗಂಗಾ
0: ಯಮುನಾದಿಂದ
1: ಒಲವೇ ಮೌನವೇ ಗಾನವೇ
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ. ನಿಮ್ ಧ್ವನಿ ಬಾರಿ ಚೆನ್ನಾಗಿದ್ರಿ.
1: ಹೌದಾ? ಮತ್ತೆ ಇದ್ರಲ್ಲಿ ಈ ಗೀತೆಯನ್ನು ಹಾಡಿರೋ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಗೀತಾ ರಚನೆ ವಿದ್ಯಾಸಾಗರ್.
0: ಹೌದು.
1: ಸಾಹಿತ್ಯ ಆರ್ ಎನ್ ಜಯಗೋಪಾಲ್.
0: ಹೌದು ಹೌದು ಹೌದು. ಸಂಗೀತ ವಿದ್ಯಾಸಾಗರ್ ಅವ್ರದ್ದು.
1: ಕೇಳ್ಬೇಕು ಅಂತ
0: ತುಂಬಾ ತುಂಬಾ ಒಳ್ಳೆ
1: ಆಕಾಶವಾಣಿಯಲ್ಲಿ ಒಂದ್ಸರಿ ಬರಲಿ ಅಂತ.
0: ನಾನು ತುಂಬಾ ತುಂಬಾ ಧನ್ಯವಾದ ಧನ್ಯವಾದ ಕರೆ ಮಾಡೋದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ನಾವು ಕೂಡ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದ. ನಮಸ್ತೆ. ಶುಭದಿನ. ಶುಭದಿನ. ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯುಗಳ ಸ್ವರಗಳಲ್ಲಿರುವ ಗಂಗಾ ಯಮುನಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶನ ವಿದ್ಯಾಸಾಗರ್ ಅವರದು.

ಶ್ರೋತೃ ಬಂಧುವರು, ಇದುವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆಯ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೆ ಈ ಕಾರ್ಯಕ್ರಮವನ್ನು ಕೇಳಿರುತ್ತ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ತೆ, ಶುಭ ದಿನ.

ಶ್ರೋತೃ ಬಂಧುವರು, ಇದುವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸಿದ್ರೆ ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಇಷ್ಟೆಲ್ಲ ಆನಂದ ಸಂತೋಷ ವ್ಯಕ್ತಪಡಿಸಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವನ ಚಕ್ರ ಚಿತ್ರಕ್ಕಾಗಿ ಈ ಸಂಗೀತ ಸನ್ನು ಸಂಯೋಜಿಸಿದವರು ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್ ಅವರದಾಗಿತ್ತು. ಯಾಕಪ್ಪ ಇಷ್ಟೊಂದು ಆನಂದ ಅಂತ ನೀವು ಕೇಳ್ತಾ ಇದ್ರೆ, ಯಾರೋ ನಮಗೆ ಒಲವಿನ ಉಡುಗೊರೆ ಕೊಡ್ತಿದ್ದಾರಂತೆ, ಖುಷಿ ಆಗಲ್ವಾ ಹೇಳಿ?

ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಜಯಚಂದ್ರನ್ ಅವರು ಒಲವಿನ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾನೆ ಇದ್ದಾರೆ. ಇನ್ನೇನು, ನಾವೆಲ್ಲ ಕಾಯ್ತಾ ಇಲ್ವಾ? ಕೊಡಬೇಕು ತಾನೆ. ನಮ್ಮ ಹೃದಯದಲ್ಲಿ ಏನೇನೋ ಆಗ್ತಿದೆ.

ಯಾರಾದ್ರೂ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾ ಇದ್ರೆ ನಮ್ಮ ಮನ್ಸಲ್ಲಿ ಏನೆಲ್ಲ ಆಗುತ್ತೆ ಅಂತ ಚಿ ಉದಯಶಂಕರ್ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ. ಅದನ್ನ ಅರ್ಥ ಮಾಡ್ಕೊಂಡು ಉಪೇಂದ್ರ ಕುಮಾರ್ ಅವರು ಸರಿಯಾಗಿ ಸಂಗೀತ ಸಂಯೋಜಿಸಿದ್ದಾರೆ. ಇನ್ನು ರಾಜ್ಕುಮಾರ್ ಅವರು, ಮಂಜುಳಾ ಗುರುರಾಜ್ ಅವರು ನಮ್ಮ ಬದಲಾಗಿ ಅವ್ರು ಹಾಡ್ಬಿಟ್ಟಿದ್ದಾರೆ. ದೇವತಾ ಮನುಷ್ಯ ಚಿತ್ರದ ಗೀತೆ ಇದಾಗಿತ್ತು. ಏನಿದೆ ಆ ಉಡುಗೊರೆಯಲ್ಲಿ? ಉಡುಗೊರೆ ಸಿಕ್ಕಿದ್ದಂತೂ ಆಗಿದೆ. ಏನಿದೆ? ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ, ನೀವೇ ಕಂಡು ಹಿಡಿಬೇಕು.

ಈ ಉಡುಗೆರೆಯಲ್ಲಿ ಏನುಂಟು ನೀನೇ ಹೇಳಮ್ಮ, ನೀವೇ ಹೇಳ್ರಪ್ಪ ಅಂತ ನಾನು ಹೇಳಿದ್ದೆ. ಸಂಯುಕ್ತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ದನಿಯಾಗಿದ್ರು. ಚಿ ಉದಯಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಏನಿದೆ ಈ ಉಡುಗೊರೆಯಲ್ಲಿ?

ಉಡುಗೊರೆಯಲ್ಲಿ ಏನಿತ್ತು ಗೊತ್ತಾ? ಒಂದು ದೊಡ್ಡ ಜೇನುತುಪ್ಪದ ಬಾಟಲ್ ಇತ್ತು. ಅರೆ, ಜೇನಿರಲಿಲ್ಲ. ಜೇನಿನಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳುವಂಥ ಒಂದು ಚೀಟಿ ಇತ್ತು. ಅದಕ್ಕೆ ಹೇಳೋದು, ಜಾಸ್ತಿ ಆಸೆ ಎಲ್ಲ ಇಟ್ಕೋಬಾರ್ದು, ಆವಾಗಲೇ ನಿರಾಸೆ ಆಗೋದು.

ಯುಗ ಪುರುಷ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದೆ. ನಿಮಗೆಲ್ಲ ನಿರಾಸೆ ಆಗಿರಬೇಕು, ನನಗೇನೋ ತುಂಬಾನೇ ಖುಷಿನೇ ಆಯಿತು. ಜಿನ್ನಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನುವಂತಹ ನಿಮ್ಮ ಸಂದೇಶ ಬಂದಿದೆ. ಹೀಗಾಗಿ ತುಂಬಾನೇ ಖುಷಿಯಾಗಿದೆ. ತುಂಬ ಆಸೆ ಪಡೋದು ಬೇಡ, ಆದರೆ ಬದುಕಿನಲ್ಲಿ ಭರವಸೆಗಳ ಜೊತೆಗೆ ನಾವು ಸಾಕ್ತಾ ಇರೋಣ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗ್ಗಿನಿಂದ ಇಲ್ಲಿವರೆಗೂ ಜೊತೆಯಾದದ್ದು ಮಾನಸ. ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಎದ್ದೇಳಿ ನನಗೆ ಜಾಗ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಿಡ್ತೀನಿ.

0: ಶತ್ರುಮಾನ್ ಅವರೇ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ

0: ವಿಜ್ಞಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
0: 8700 01 4242.
2: ಎಲ್ಲಾ ಜೀವಿಗಳ ಜೀವವೇ ಜಲ,
3: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
4: ನೀರಿನ ಬಳಕೆ ಹಿತವಾಗಿರಲಿ,
5: ಕೊರತೆಯಾಗದಂತೆ ಗಮನವಿರಲಿ.
6: ಹನಿ ಹನಿಗೂಡ್ದ್ರೆ ಹಳ್ಳ,
7: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
3: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
2: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
5: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
7: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸೋಣ.
1: ಮಿಷನ್ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಷನ್ ಸಮಿತಿಯ ಅಧ್ಯಕ್ಷರಾಗಿ ಉಡುಪಿಯ ಡಾಕ್ಟರ್ ರಾಮಪ್ರಸಾದ್ ಕೂಡ್ಲು ನೇಮಕಗೊಂಡಿದ್ದಾರೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಂಚಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00, ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:05 ಭಾನುವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಿಮ್ಮೊಂದಿಗೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಈ ದಿನದ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ನಮ್ಮೂರ ಮಂದಾರ ಹೂವೇ ಚಿತ್ರದ ಗೀತೆ ಪ್ರಸಾರವಾಯಿತು. ಮಂಜುಳಾ ಗರರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ್ ಅವರ ಸಂಗೀತವಿತ್ತು.

ಸ್ನೇಹಿತರೆ, ಇಂದಿನ ಭಾನುವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮದಲ್ಲಿ 12:05 ಕರಗೊಂದು ಹಾಡು ಕಾರ್ಯಕ್ರಮ, ವಿಶೇಷವಾಗಿ ಮಕ್ಕಳಿಗೋಸ್ಕರವಾಗಿಯೇ ಇರತಕ್ಕಂತಹ ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಬೇಕಾದ ಸಂಖ್ಯೆ 0802237799, 0802227697. ಸಂಖ್ಯೆ ಮತ್ತೊಮ್ಮೆ 0802237799. ಮತ್ತೊಂದು ಸಂಖ್ಯೆ 0802226397. ಈ ಸಂಖ್ಯೆಗೆ ಮಕ್ಕಳು ಕರೆ ಮಾಡಿ ಮಾತಾಡ್ಬೋದು, ಅವರ ಇಷ್ಟದ ಗೀತೆಯನ್ನು ಕೇಳ್ಬೋದು, ಖುಷಿಯಾಗಿರ್ಬೋದು. ಭಾನುವಾರದ ಈ ಮಧ್ಯಾಹ್ನದ ಕರೆಗೊಂದು ಹಾಡು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೋಸ್ಕರ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಾಬರ್ಟ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಪ್ರೇಮಂ ಪೂಜ್ಯ ಮೆಚ್ಚಿತದ ಗೀತೆ ಪ್ರಸಾರವಾಯಿತು. ಹರಿಹರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಘವೇಂದ್ರ ಬಿ ಎಸ್ ಅವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿತ್ತು. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಪ್ರಸಾರವಾಗುತ್ತೆ ಯಾರೇ ನೀ ದೇವತೆ ಚಿತ್ರದ ಹಾಡು. ರಾಜೇಶ್ ಮತ್ತು ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿದೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ವೆಂಕಟನಾರಾಯಣ್ ಅವರ ಸಂಗೀತವಿದೆ.

0: ಪುಷ್ಪ ಎರಡು ಚಿತ್ರಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತರವೂರ್ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದೆ.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ

ಶ್ರೋತೃ ಬಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 11:30.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾರ್ಗವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ನೀವಿದ್ದೀರಿ, ನಾನು ಇದ್ದೀನಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗೆ ಅನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರೆತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.
7: ಕಲಾಭಾರತಿ, ಇವತ್ತಿನ ಕಲಾಭಾರತಿ ಯಾರಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದು ಗೀತೆ ಪ್ರಸಾರ ಮಾಡ್ತೀನಿ, ಏನೋ ನಿಮ್ಗೆ ಅನ್ನಿಸ್ಬೋದು ಇವತ್ತಿನ ಕಲಾಭಾರತಿಯ ತಾರೆ ಯಾರಿರ್ಬೋದು ಅಂಥೇಳಿ. ಒಂದು ಗೀತೆಯನ್ನು ಕೇಳಿ.

ಗೊತ್ತಾಯ್ತಾ ಯಾರು ಅಂಥೇಳಿ? ಗೊತ್ತಾಗಿರಬೇಕು, ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಹೇಗೆ ಅಂತ ಹೇಳಿದ್ರೆ, 10 ಸಂದೇಶ ಬಂದರೆ ಅದರಲ್ಲಿ 6 ಸಂದೇಶ ಕರೆಕ್ಟ್ ಆಗಿದೆ, 4 ತಪ್ಪಾಗಿದೆ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನು ಕಳಿಸಿ ಸರಿಯಾಗಿ ಹೇಳಿದ್ರು. ಜಗನ್ಪಿಗ ಹಂಸವೇಣಿ ಕೂಡ ಸಂದೇಶವನ್ನು ಕಳಿಸಿ ಸರಿಯಾಗಿ ಹೇಳಿದ್ರು. ಇವತ್ತಿನ ಕಲಾಭಾರತಿಯ ತಾರೆ ಆಶಿಕಾ ರಂಗನಾಥ್. ಕನ್ನಡದಲ್ಲಿ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಆಶಿಕಾ ರಂಗನಾಥ್ ಇವತ್ತಿನ ಕಲಾಭಾರತಿಯ ತಾರೆಯಾಗಿದ್ದಾರೆ. ಅಪಟ ಕನ್ನಡದ ನಟಿ ಆಶಿಕಾ ರಂಗನಾಥ್ ಸೌಂದರ್ಯಕ್ಕೆ ಮಾರು ಹೋದವರೇ ಇಲ್ಲ. ಮಾತುಗಳಲ್ಲೂ ಕೂಡ ಒಂದು ಆತ್ಮೀಯತೆ ಇರುತ್ತೆ. ನೃತ್ಯ ಅಂತ ಬಂದರೆ ನೋಡಿದವರ ಹೃದಯದಲ್ಲಿ ಒಂಥರ ಫೀಲಿಂಗ್ ಬರುತ್ತೆ. ಒಂಚೂರು ವೈಬ್ರೇಷನ್ ಇರೋ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ಪಟಾಕಿ ಪೋರಿಯೋ ಅನ್ನೋ ಒಂದು ಭಾವನೆ ಮೂಡುತ್ತೆ. ಆಶಿಕಾ ರಂಗನಾಥ್ ಇರೋದೇ ಹಾಗೆ ನೋಡಿ. ಮುಗುಳ್ನಗೆ ಸಿನಿಮಾದಲ್ಲಿ 3-4 ಹೀರೋಯಿನ್ ಇದ್ದಾರೆ, ಆದರೆ ಆಶಿಕಾ ರಂಗನಾಥ್ ಸಿನಿಮಾದ ಆರಂಭದಲ್ಲಿಯೇ ಬಂದು ಒಂದು ಹೊಸ ಹೊಳಪನ್ನು ಚೆಲ್ತಾರೆ. ಮುಗುಳ್ನಗೆ ಅನ್ನೋ ಟೈಟಲ್ಗೆ ತಮ್ಮ ಸುಂದರ ನಗುವಿನೊಂದಿಗೆ ವಿಶೇಷವಾಗಿ ಅರ್ಥ ಕೊಟ್ಟಿದ್ದವರು ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಸಿನಿಮಾ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ.

ಪ್ರದ ಸಿನಿ ರಂಗದಲ್ಲಿ ಒಂದು ಅದ್ಭುತವಾದ ಪ್ರತಿಭಾನ್ವಿತ ತಾರೆಯಾಗಿ ನಮಗೆ ಕಾಣಿಸ್ತಾರೆ. ಕ್ರೇಜಿ ಬಾಯ್ ಚಿತ್ರದ ಡೈರೆಕ್ಟರ್ ಮಹೇಶ್ ಬಾಬು, ಚಿಕ್ಕ ವಯಸ್ಸಿನಲ್ಲೇ ಡೈರೆಕ್ಟರ್ ಮಹೇಶ್ ಬಾಬುಗೆ ಆಶಿಕಾ ಹೇಳಿದ್ರಂತೆ ನಾನು ಹೀರೋಯಿನ್ನೇ ಆಗಬೇಕು ಅಂತ ಹೇಳಿ, ಹಾಗಾಗಿ ಕ್ರೇಜಿ ಬಾಯ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ಅವರು ಪಾದಾರ್ಪಣೆಯನ್ನು ಮಾಡಿದರು. ಹತ್ತು ಹಲವು ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ತುಂಬ ಅತ್ಯದ್ಭುತವಾದ ಪ್ರತಿಭಾನ್ವಿತ ತಮ್ಮ ಕಲೆಯ ಅನಾವರಣವನ್ನು ಮಾಡಿರ್ತಕ್ಕಂಥ ಆಶಿಕಾ ರಂಗನಾಥ್ ಕನ್ನಡದ ಒಬ್ಬ ಪ್ರತಿಭಾನ್ವಿತ ಉದಯೋನ್ಮುಖ ನಟಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕಲಾಭಾರತಿಯ ತಾರೆ, ಇವತ್ತಿನ ಕಲಾಭಾರತಿಯ ತಾರೆ ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಒಬ್ಬ ಜನಪ್ರಿಯ ಕನ್ನಡದ ನಟಿ, ಭಾರತೀಯ ನಟಿ ಅಂತ ಹೇಳಿದ್ರು ತಪ್ಪಾಗಲಾರದು. ಆಗಸ್ಟ್ 5 1996 ಇವರ ಜನನ. ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಆಶಿಕಾ ರಂಗನಾಥ್ ಅವ್ರನ್ನ ಹೆಚ್ಚಾಗಿ ಕರ್ನಾಟಕದ ಕ್ರಶ್ ಅಂತ ಕೂಡ ಕರೀತಾರೆ. ಆಶಿಕಾ ರಂಗನಾಥ್ ಅಭಿನಯದ ರ್ಯಾಂಬೋ 2 ಸಿನಿಮಾದಲ್ಲಿ ಹಾಸ್ಯನಾಯಕ ನಟ ಶರಣ್ ಎದುರು ನಟಿಸ್ತಾರೆ. ಆ ಸಿನಿಮಾದ ಚುಟು ಚುಟು ಹಾಡಿನಲ್ಲಿ ಸಕಲ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಆ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಕೂಡ ಹಾಕ್ತಾರೆ ಆಶಿಕಾ ರಂಗನಾಥ್. ಈ ಸಿನಿಮಾದಿಂದ ಅವರು ಸಾಕಷ್ಟು ಅಭಿಮಾನಿಗಳನ್ನು ಗೆದ್ದಾರೆ. ಆಶಿಕಾ ರಂಗನಾಥ್ ಸಿನಿಮಾದಲ್ಲಿ ಕೋಟಿಗೊಬ್ಬ 3 ಚಿತ್ರ ಕೂಡ ತುಂಬ ಹೆಸರನ್ನು ತಂದುಕೊಟ್ಟಿತ್ತು. ಕಿಚ್ಚ ಸುದೀಪ ಅಭಿನಯದ ಈ ಚಿತ್ರದಲ್ಲಿ ಪಟಾಕಿ ಪೋರಿಯೋ ಹಾಡಿತ್ತು. ಇದರಲ್ಲೂ ಕೂಡ ಆಶಿಕಾ ರಂಗನಾಥ್ ಇದ್ದರು, ಒಳ್ಳೆ ಸ್ಕೋರ್ ಮಾಡಿದ್ರು. ಈ ಗೀತೆನಲ್ಲೂ ಕೂಡ ಆಶಿಕಾ ರಂಗನಾಥ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಕೂಡ ಆಗಿದ್ದಾರೆ, ಜೊತೆಗೆ ಒಬ್ಬ ಒಳ್ಳೆ ಪ್ರತಿಭಾನ್ವಿತ ಉದಯೋನ್ಮುಖ ನಟಿ ಕೂಡ. ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿರ್ತಕ್ಕಂತಹ ಆಶಿಕಾ ರಂಗನಾಥ್ ಬಹುಭಾಷಾ ನಟಿಯಾಗಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸ್ತಾ ಇದ್ದಾರೆ. ವಿವಿಧ ಭಾಷೆಗಳಲ್ಲಿ ಕೆಲಸದ ಅನುಭವಗಳು ತಮ್ಮನ್ನು ಅವರನ್ನ ಏನು ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧ ವೃತ್ತಿಪರ ನಟಿಯನ್ನಾಗಿ ಮಾಡ್ತಾ ಇದೆ ಅಂಥೇಳಿ ಅವರು ಹೇಳ್ಕೊತಾರೆ. ಕೇವಲ ಕನ್ನಡ ಒಂದೇ ಭಾಷೆ ಅಲ್ಲ, ಅನೇಕ ಭಾಷೆಗಳಲ್ಲಿ ಕೂಡ ಕಲಿತಾಗ ನಮಗೆ ಆ ಭಾಷೆಗಳ ಆಯಾ ಜನಗಳೊಂದಿಗೆ ಹೊಂದಿಕೊಂಡಾಗ ನಮ್ಮನ್ನು ಪರಿಪೂರ್ಣ ನಟರನ್ನಾಗಿ ಅಥವಾ ನಟಿಯನ್ನಾಗಿ ಮಾಡ್ತಕ್ಕಂತಹ ತಾಕತ್ತು ನಾವು ವಿವಿಧ ಭಾಷೆಗಳ ಜನರೊಂದಿಗೆ ಬೆರೆತಾಗ ಆಗುತ್ತೆ ಅಂತ ಕೂಡ ಅವರು ಹೇಳ್ಕೊತಾರೆ. ಹಾಗೆ ಸಹ ಕಲಾವಿದರೊಂದಿಗಿನ ಚರ್ಚೆಗಳು, ಅವರೊಂದಿಗಿನ ವಿಚಾರ ವಿನಿಮಯಗಳು ಕೂಡ ಅವರ ನಟನಾ ಕೌಶಲ್ಯವನ್ನು ಹೆಚ್ಚಿದೆ ಅಂತ ಕೂಡ ಅವರು ಹೇಳ್ಕೊತಾರೆ. ಹಾಗಾಗಿ ಮುಖ್ಯವಾಗಿ ಕನ್ನಡ ಒಂದೇ ಅಲ್ಲ, ಎಲ್ಲ ಭಾಷೆಗಳ ಅಭಿನಯ, ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಅವರ ಅಭಿನಯ ಅವರಿಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ ಅಂತ ಕೂಡ ಅವರು ಹೇಳ್ತಾರೆ. ರ್ಯಾಂಬೋ 2 ಚಿತ್ರದ ಅವರ ಒಂದು ಗೀತೆಯನ್ನು ಕೇಳೋಣ, ಚುಟು ಚುಟು ಹಾಡು.

ಕನ್ನಡಕ್ಕೊಬ್ಬ ಉದಯೋನ್ಮುಖ ಪ್ರತಿಭಾನ್ವಿತ ನಟಿ ಸಿಕ್ಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳೋ ಹಾಗೆ ಕನ್ನಡ ಅವರ ಮಾತೃಭಾಷೆ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡೋದು ಕೂಡ ತುಂಬ ನನಗೆ ಇಷ್ಟ ಆಗುತ್ತೆ. ಹತ್ತಾರು ಭಾಷೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ಕೂಡ ಕನ್ನಡ ನನ್ನ ಮಾತೃಭಾಷೆ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಸುಲಭ ಅನಿಸುತ್ತೆ, ಆರಾಮದಾಯಕವಾಗುತ್ತೆ. ಮತ್ತು ತೆಲುಗು ಮತ್ತು ತಮಿಳು ಚಿತ್ರರಂಗವನ್ನು ನೋಡಿದಾಗ ಅಲ್ಲಿನ ವಾತಾವರಣ, ಕೆಲಸದ ಶೈಲಿ, ಭಾಷೆ ಎಲ್ಲ ಕೂಡ ಹೊಸದಾಗಿರುತ್ತೆ. ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಎಳುತ್ತಿದ್ದೇನಾ ಅಂಥೇಳಿ ಅನಿಸಿದ್ರೂ ಕೂಡ ಆ ಒಂದು ವೃತ್ತಿ ಜೀವನಕ್ಕೆ ಬಹಳಷ್ಟು ತಯಾರಿಯನ್ನು ಮತ್ತು ಅನುಭವವನ್ನು ನೀಡಿದಂತಹ ಚಿತ್ರರಂಗ ಅಂತ ಹೇಳಿದ್ರೆ ಅದು ತಮಿಳು ಮತ್ತು ತೆಲುಗು ಚಿತ್ರರಂಗ. ವಿವಿಧ ಭಾಷೆಗಳ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸವಾಲುಗಳನ್ನು ಯಶಸ್ವಿಯಾಗಿ ಸ್ವೀಕರಿಸಿದಂಥ ಆಶಿಕ ರಂಗನಾಥ್ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸೊಗಡು ಮತ್ತು ಆ ಒಂದು ಉಚ್ಚಾರಣೆಯ ಶೈಲಿ ಇರುತ್ತೆ. ಪಾತ್ರಕ್ಕೆ ತಕ್ಕಂತೆ ಆ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಸಂಭಾಷಣೆಗಳಿಗೆ ಭಾವನೆಗಳನ್ನು ಮಿಶ್ರಣವನ್ನು ಮಾಡಿ ಅದನ್ನು ವ್ಯಕ್ತಪಡಿಸೋದು ತುಂಬ ಸಾಹಸದ ಕೆಲಸನೇ ಸರಿ, ಇದೊಂಥರ ಚಾಲೆಂಜಿಂಗ್ ಕೆಲಸವಾಗಿರುತ್ತೆ. ಇದಕ್ಕಾಗಿ ನಾನು ಸಂಪೂರ್ಣ ತಯಾರಿ ಮಾಡಿಕೊಂಡೇ ನಾನು ಕಾಲಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಟನ ಸಾಮರ್ಥ್ಯಕ್ಕೆ, ನಟನ ರಂಗಕ್ಕೆ ತನ್ನದೇ ಆದ ಒಂದು ಶಕ್ತಿಯನ್ನು ಧಾರೆ ಎರಿಬೇಕು. ಆ ಭಾವನೆಯ, ಆ ಭಾಷೆಯ ಸೊಗಡಿಗೆ ಭಾವನೆಯನ್ನು ಸೇರಿಸಿ ಅದನ್ನು ವ್ಯಕ್ತಪಡಿಸಿದಾಗ ಆ ಒಂದು ಅವರ ಸಂಭಾಷಣೆಗೆ ಅರ್ಥ ಬರುತ್ತೆ ಅಂಥೇಳಿ ಆಶಿಕ ರಂಗನಾಥ್ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಭಾಷೆಗಳ ಜೊತೆ ನಾನು ಕೆಲಸ ಮಾಡ್ತಕ್ಕಂಥದ್ದು ನನಗೆ ನಟನೆಯಲ್ಲಿ ಅತ್ಯಂತ ಶಿಸ್ತಿನಿಂದ ಇರೋ ಹಾಗೆ ಮಾಡ್ತಕ್ಕಂಥದ್ದು. ಕನ್ನಡದಲ್ಲಿ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಸಿನಿರಂಗಕ್ಕೆ ಇವರ ಪಾದಾರ್ಪಣೆ ಮಾಡ್ತಾರೆ ಆಶಿಕ ರಂಗನಾಥ್ ಅವರು. ರ್ಯಾಂಬೋಟು, ಮುಗುಳ್ನಗೆ, ಕರುಡ, ಕೋಟಿಗೊಬ್ಬ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಆಶಿಕ ರಂಗನಾಥ್. ಅವರ ಸಿನಿ ಪಯಣ ಇನ್ನೂ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಈಗ ಸಮಯ ಸರಿಯಾಗಿ 12 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟ್ರೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
1: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭೀ ಮನಾ

0: है। 15 अगस्त हर भारतीय के लिए गर्व का दिन है। साथियों, पिछले कुछ वर्षों में हर घर तिरंगा अभियान ने पूरे देश को एक अद्भुत भावना से जोड़ा है। हर घर हर गली में तिरंगे का उत्सव दिखाई देता है। इस वर्ष भी हमें हर घर तिरंगा अभियान को पूरे उत्साह के साथ आगे बढ़ाना है, अपने घर पर पूरे सम्मान के साथ तिरंगा फहराना है। साथियों, हर वर्ष 15 अगस्त से पहले आप मुझे बहुत से विचार और सुझाव भेजते हैं। इस वर्ष भी आप अपने विचार MyGov पर जरूर साझा कीजिए, मुझे आपके सुझावों का इंतजार है।
1: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಜೀವನ ಶೈಲಿಯಲ್ಲಿ ಮಹಿಳೆಯರು ಕುಟುಂಬ, ಉದ್ಯೋಗ, ಮಕ್ಕಳ ಜವಾಬ್ದಾರಿ, ಸಾಮಾಜಿಕ ಒತ್ತಡ, ಹೀಗೆ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಒತ್ತಡಗಳು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಪರಿಣಾಮ ಬೀರ್ತಾ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಅಂತಂದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ಭಾವನಾತ್ಮಕ ಗುಣಮುಖತೆ ಅಥವಾ ಒತ್ತಡ ಮುಕ್ತ ಜೀವನ ಅನ್ನುವಂತಹ ವಿಷಯ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡ್ತಾ ಇದೀವಿ. ಪ್ರಾಣಿಕ್ ಹೀಲಿಂಗ್ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತವನ್ನ ಮಾಡೋಣ. ನಮಸ್ಕಾರ ಸರಸ್ವತಿ ಹೆಗಡೆ.
1: ನಮಸ್ಕಾರ.
0: ಈ ಪ್ರಾಣಿಕ್ ಹೀಲಿಂಗ್ ಅನ್ನುವಂತಹ ಒಂದು ಪದನೇ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯೋಗ ಥೆರಪಿ ಅಂತ ಕೇಳಿದೀವಿ ಅಥವಾ ರೇಖಿ ಅಂತ ಎಲ್ಲ ಕೇಳಿದೀವಿ, ಆದ್ರೆ ಪ್ರಾಣಿಕ್ ಹೀಲಿಂಗ್ ಅನ್ನುವಂಥದ್ದು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ತನ್ನ ಪ್ರಬುದ್ಧ ಮಾನತೆಯನ್ನ ತೋರಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಬಹುದಾ?
1: ಈಗ ವಿಶ್ವವ್ಯಾಪಿಯಾಗಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಮಾನ್ಯವಾಗಿ ಜನಕ್ಕೆಲ್ಲರಿಗೂ ಇವಾಗ ಅರ್ಥ ಆಗ್ತದೆ. ಇದರಲ್ಲಿ ಎರಡು ಪದಗಳಿದೆ, ಒಂದು ಪ್ರಾಣ, ಇನ್ನೊಂದು ಹೀಲಿಂಗ್ ಅಂತ. ಹೀಲಿಂಗ್ ಅಂದರೆ ನಮ್ಮ ಶರೀರದ ಒಳಗೆ ತನ್ನನ್ನೇ ತಾನು ವಾಸಿ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇದೆ. ಇಮ್ಯುನಿಟಿ ಮುಖಾಂತರ ಅದು ವರ್ಕ್ ಮಾಡಿಕೊಳ್ಳುತ್ತೆ. ಒಳಗಡೆ ಸಹಜವಾಗಿ ಸ್ವಭಾವ ಇದೆ. ಈಗ ಶರೀರದಲ್ಲಿ ಆಗುತ್ತೆ, ನಮಗೆ ಮನಸ್ಸಿಗೆ ಏನೋ ಬೇಜಾರಾಗುತ್ತೆ, ತಾನಾಗೆ ರಿಕವರ್ ಆಗ್ತೀವಿ. ಏನೋ ಆಯಾಸ ಆಗಿರುತ್ತೆ, ನಿದ್ದೆ ಮಾಡಿದ್ದಾಗ ರಿಕವರ್ ಆಗ್ತೀವಿ. ನಿದ್ದೆ ಒಂದು ಮಾಧ್ಯಮ, ಆದರೆ ಆ ನಿದ್ದೆಯ ಮುಖಾಂತರ ರಿಕವರ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನ ಹೀಲಿಂಗ್ ಅಂತ ಹೇಳ್ತೀವಿ, ರಿಕವರಿ ಪ್ರೋಸೆಸ್. ಆ ಹೀಲಿಂಗ್ ಯಾವುದ್ರ ಮುಖಾಂತರ ಆಗುತ್ತೆ? ಇಲ್ಲಿ ಪ್ರಾಣಶಕ್ತಿಯ ಮುಖಾಂತರ, ಪ್ರಾಣಿಕ್ ಎನರ್ಜಿಯ ಮುಖಾಂತರ ಆಗುವಂತಹ ಹೀಲಿಂಗ್ ಅನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ.
0: ಅಂದ್ರೆ ಸಾಮಾನ್ಯವಾದ ಒಂದು ವೈದ್ಯಕೀಯ ಮುಖಾಂತರ ಆಗುವಂತಹ ಹೀಲಿಂಗ್ ಇದಕ್ಕೂ ಕೂಡ ತುಂಬಾ ಬೇರೆಯೇ ಮುಖದ್ವಾರಗಳಿದೆ.
1: ಹೌದು. ಇವಾಗ ಅದನ್ನ ನಾವು ಶರೀರ ಅಂತ ನೋಡಿದಾಗ ಇದನ್ನ ತೈತರಿಯ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಪಂಚಕೋಶಗಳು ಅಂತ ಐದು ಕೋಶಗಳು ಯಾವ್ಯಾವುದು? ಮೊದಲನೇದು ಅನ್ನಮಯ ಕೋಶ, ಶರೀರ, ನಮ್ಮ ಕಣ್ಣಿಗೆ ಕಾಣುವಂತಹ ಶರೀರ. ಇದರ ಅಗತ್ಯ ಏನು? ಆಹಾರ, ನೀರು, ಚಟುವಟಿಕೆ, ಇದೆಲ್ಲ ಶರೀರಕ್ಕೆ ಬೇಕು. ನಂತರದ ಕೋಶ ಪ್ರಾಣಮಯ ಕೋಶ. ಇದಕ್ಕೇನು ಬೇಕು? ಒಳ್ಳೆ ವಾತಾವರಣ ಬೇಕು, ಚೈತನ್ಯ ಬೇಕು, ಉಸಿರಾಟ ಬೇಕು, ಚಕ್ರಗಳೆಲ್ಲ ಸುಸ್ಥಿತಿಯಲ್ಲಿ ಇರೋಕ್ಕೆ ಅಗತ್ಯವಾದಂತಹ ಎಲ್ಲ ಚೈತನ್ಯಗಳು ಇದಕ್ಕೆ ಬೇಕು. ಮೂರನೆಯ ಕೋಶ ಯಾವುದಪ್ಪ ಅಂದರೆ ಮನೋಮಯ ಕೋಶ. ಇದು ಮನಸ್ಸು. ಈ ನಮ್ಮ ಮನಸ್ಸಿನಲ್ಲಿ ಏನೇನಾಗುತ್ತೆ ನಮಗೆ ಗೊತ್ತಿರುತ್ತೆ. ಇದು ಆರೋಗ್ಯಕರವಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು. ಆ ಮನಸ್ಸು ಅನ್ನೋದೇ ಒಂದು ಕೋಶ. ಶರೀರ ಹೇಗೆ ಸ್ಪಷ್ಟವಾಗಿ ಒಂದು ಅದಕ್ಕೆ ಆಕಾರ ಸ್ವರೂಪ ಇದೆಯೋ ಮನಸ್ಸಿಗೂ ಹಾಗೆ ಇದೆ. ಅದರ ಮುಂದಿನದು ವಿಜ್ಞಾನಮಯ ಕೋಶ. ನಮಗೆ ಗೊತ್ತಿಲ್ಲದೆ ನಾವು ಒಂದು ಜ್ಞಾನದ ದಾರಿಯಲ್ಲಿ ನಡೀತಾ ಇರ್ತೀವಿ. ನಮಗೇನೋ ಒಂದು ಕಷ್ಟ ಬಂತು, ನೋವಾಯಿತು, ದುಃಖ ಆಯಿತು, ನಾವು ಯಾರನ್ನು ಕೇಳ್ತೀವಿ, ಅವ್ರು ಹೇಳಿದ್ದೆಲ್ಲ ನಾವು ತಗೊಳ್ಳೋದಿಲ್ಲ. ನಮಗೆ ಏನು ಬೇಕು ಒಂದು ಜ್ಞಾನವನ್ನು ಅದರಿಂದ ಆಯ್ಕೆ ಮಾಡಿಕೊಂಡು ನಾವು ಉಪಯೋಗಿಸ್ಕೋತೀವಿ. ಮತ್ತು ನಮ್ಮೊಳಗೂ ಅಷ್ಟೇ, ಚಿಕ್ಕ ಮಗುಗೆ ಬೆಂಕಿಯನ್ನು ಮುಟ್ಟಿದಾಗ ಇನ್ಮೇಲಿಂದ ನಾವು ಮುಟ್ಟಲ್ಲ ಅನ್ನುವಂತಹ ಒಂದು ಅರಿವು ಬರುತ್ತಲ್ಲ, ರಿಯಲೈಸೇಷನ್ ಬರುತ್ತಲ್ಲ, ಅದೆಲ್ಲ ತುಂಬಿರುವುದಂಥದ್ದು ವಿಜ್ಞಾನಮಯ ಕೋಶ. ನಂತರ ಆನಂದಮಯ ಕೋಶ. ಪ್ರತಿ ಕ್ಷಣ ನಮಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರು ಆನಂದ ಆಗುತ್ತೆ, ಗಮನಿಸೋದಿಲ್ಲ ಅಷ್ಟೇ. ಈ ಎಲ್ಲ ಕೋಶಗಳನ್ನು ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿದೆ. ಬೇರೆ ವೈದ್ಯಕೀಯ ಮೆಥಡ್ಗೂ ಹೀಲಿಂಗ್ ಮೆಥಡ್ಗೂ ಡಿಫ್ರೆನ್ಸ್ ಇದೆ. ಅದೆಲ್ಲವೂ ಸಾಮಾನ್ಯವಾಗಿ ಅನ್ನಮಯ ಕೋಶದ ಮುಖಾಂತರ ಬೇರೆ ರೀಚ್ ಆಗುತ್ತೆ. ಆ ಕೋಶಕ್ಕೆ ನೇರವಾದಂತಹ ಚಿಕಿತ್ಸೆ ಮಾಡುವಂತಹ ಅವಕಾಶ ಲಭ್ಯ ಇದೆ.
0: ಒಂದೊಂದೇ ಕೋಶಗಳನ್ನು ದಾಟಿಕೊಂಡು ಅದು ಚೈತನ್ಯದ ಮೂಲ ಚೈತನ್ಯ ರೂಪಕ್ಕೆ ನಾವು ತಲುಪುವಂತ.
1: ಉದಾಹರಣೆಗೆ ಆನಂದ, ನೀವು ಅಲೋಪತಿ ಮೆಥಡ್ ಅಲ್ಲಿ ಹೆಂಗ್ ಕೊಡ್ತೀರಿ? ಇಲ್ಲ ಅಲ್ವಾ? ಅದಕ್ಕೆ ಬೇರೆ ಬೇರೆ ಮೆಥಡ್ ಬೇಕಾಗುತ್ತೆ. ಈಗ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ ಕೊಟ್ಟು ಹ್ಯಾಪಿನೆಸ್ ಎನರ್ಜಿ ಕೆಮಿಕಲ್ಸ್ ಅನ್ನ ಜಾಸ್ತಿ ಮಾಡಬಹುದೇ ಹೊರತು ಅಗೇನ್ ತ್ರೂ ಬಾಡಿ. ಹೀಲಿಂಗ್ ಅಲ್ಲಿ ಹಾಗಲ್ಲ. ಇಂಥ ಕೋಶಕ್ಕೆ ಇಂತಿಂಥದ್ದೇ ಥೆರಪಿ ಅಂತ ಇರುತ್ತೆ.
0: ಹೀಲಿಂಗ್ ಥೆರಪಿಗೂ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ, ಸಪ್ತ ಚಕ್ರಗಳು. ಆ ಚಕ್ರಗಳು ಈ ಹೀಲಿಂಗ್ ಥೆರಪಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತೆ? ಅದು
1: ಪ್ರಾಣಮಯ ಕೋಶ ಅಂತ ಹೇಳಿದ್ನಲ್ಲ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ, ನಾಡಿಗಳಿವೆ. ಈ ಚೈತನ್ಯಕ್ಕೆ ತನ್ನದೇ ಆದಂತಹ ಒಂದು ಕೋಶ, ಅದಕ್ಕೊಂದು ಅದರದ್ದೇ ಆದಂತಹ ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶರೀರದಲ್ಲಿ ಹೃದಯ, ಮಿದುಳು ಎಲ್ಲ ಇದ್ದ ಹಾಗೇನೆ ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳೆಲ್ಲ ಅದರ ಅಂಗಾಂಗಗಳು, ಈ ನಾಡಿಗಳು ರಕ್ತ ಸಂಚಾರದ ನಾಳಗಳಿದ್ದ ಹಾಗೆ ಈ ರೀತಿ ಒಂದು ಪರಿಕಲ್ಪನೆ ಮಾಡ್ಕೋಬಹುದು. ಈ ಚಕ್ರಗಳು ಏನ್ ಮಾಡುತ್ತೆ, ವಾತಾವರಣದಿಂದ ಚೈತನ್ಯವನ್ನು ರಿಸೀವ್ ಮಾಡ್ಕೊಳತ್ತೆ, ಸ್ವೀಕಾರ ಮಾಡುತ್ತೆ. ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಬಾಡಿ ಎರಡುದಕ್ಕೂ ಕೂಡ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಎಷ್ಟೆಷ್ಟು ಚೈತನ್ಯ ಅಗತ್ಯ ಇದೆಯೋ ಅಷ್ಟನ್ನು ಕೊಟ್ಟು ಉಪಯೋಗಿಸಲ್ಪಟ್ಟ ಹೆಚ್ಚಾದ ಚೈತನ್ಯವನ್ನು ವೇಸ್ಟ್ ಎನರ್ಜಿ, ಡಿಸೀಸ್ಡ್ ಎನರ್ಜಿ, ಯೂಸ್ಡ್ ಅಪ್ ಎನರ್ಜೀಸ್ ಇದೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ ಈ ಚಕ್ರಗಳು. ನಾವು ಬರೀ ಸಪ್ತ ಚಕ್ರಗಳನ್ನು ಮಾತ್ರ ಹೇಳಲ್ಲ, ಭಗವದ್ಗೀತೆಯಲ್ಲಿ ದ್ವಾದಶ ಚಕ್ರ ದ್ವಾರಗಳ ಬಗ್ಗೆ ಹೇಳ್ತಾರೆ. ಹಾಗೆ ಆ ಅಷ್ಟು ಚಕ್ರಗಳು ಹೆಚ್ಚಿನ ಚಕ್ರಗಳ ಬಗ್ಗೆ ಹೇಳ್ತೀವಿ.
0: ಈ ಮುಖ್ಯವಾದ ಸಪ್ತ ಚಕ್ರಗಳಾಗಲಿ ಅಥವಾ 12 ಚಕ್ರಗಳು ಅಂತ ನೀವೇನು ಹೇಳಿದ್ರಿ, ಅದು ದೇಹದ ಯಾವ ಭಾಗಗಳಲ್ಲಿ ಇರುತ್ತೆ?
1: ಒಂದೊಂದು ಅಂಗಗಳ ಒಂದು

0: ಸಂಗ್ರಹ ನೆಟ್ವರ್ಕ್ ಅಂತ ಇರುತ್ತೆ. ಈಗ ಇದನ್ನ ಮರ್ಮಸ್ಥಾನಗಳು ಅಂತ ಆಯುರ್ವೇದ ಹೇಳುತ್ತೆ. ಈಗ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ, ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಅಲೋಪತಿ ಹೇಳುತ್ತೆ. ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ, ನಾವು ಇದನ್ನ ಮಾಸ್ಟರ್ ಚಕ್ರ ಅಂತ ಹೇಳ್ತೀವಿ, ಗುರು ಚಕ್ರ ಅಂತಾನೂ ಹೇಳ್ತಾರೆ. ನೀವು ಆಜ್ಞಾ ಚಕ್ರವನ್ನ ಸರಿಯಾಗಿ ಟ್ರೀಟ್ ಮಾಡಿ ಅದಕ್ಕೆ ಎನರ್ಜಿ ಕೊಟ್ರೆ ಇಡೀ ಶರೀರಕ್ಕೆ ಏನ್ ಮೆಸೇಜ್ ಕೊಡಬೇಕೋ ಅದು ಕೊಡುತ್ತೆ. ಇದೇ ಕೆಲಸವನ್ನ ಪಿಟ್ಯೂಟರಿ ಗ್ರಂಥಿನೂ ಮಾಡುತ್ತೆ. ಈ ಚಕ್ರಗಳು ಮತ್ತು ಅಂಗಾಂಗಗಳ ಸಮನ್ವಯ ಯಾವಾಗಲೂ ಒಂದಾಗೇ ಇರುತ್ತೆ. ಹೃದಯ ಚಕ್ರ ಇಡೀ ಶರೀರಕ್ಕೂ ರಕ್ತ ಸಂಚಾರ ಮಾಡಿಸುವಂತದ್ದು ಅನಾಹತ ಚಕ್ರ ಆಗಿರುತ್ತೆ. ಹೃದಯ ಚಕ್ರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಡೀ ಶರೀರದಲ್ಲಿ ಏನೇನು ರಕ್ತ ಸಂಚಾರ ಯಾವ ರೀತಿಯಲ್ಲಿ ಆಗಬೇಕು, ಅದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟನ್ನು ಇದು ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಕೇಂದ್ರ ಬಿಂದುವೇ ಆಗಿರುತ್ತೆ. ಶರೀರ ಚೈತನ್ಯ ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿರುತ್ತೆ.
1: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅದಕ್ಕೂ ಏನಾದರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
0: ಶರೀರದ ಎಲ್ಲ ಅಂಗಾಂಗಗಳು ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್ ನಿರ್ನಾಳ ಗ್ರಂಥಿಗಳ ಹಾರ್ಮೋನ್ ಸಿಸ್ಟಮು, ನ್ಯೂರೋ ಸಿಸ್ಟಮ್ ಎಲ್ಲವೂ ಕೂಡ ಚಕ್ರಗಳ
1: ಅಧೀನ.
0: ಅದು ಕೆಲಸ ಮಾಡ್ಬೇಕಂದ್ರೆ ಇಂಥ ಚಕ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಥ ಅಂಗಾಂಗ ತೊಂದರೆ ಒಳಗಾಗಿದೆ ಅಂತ ಪಕ್ಕ. ಅದು ಈ ಚಕ್ರಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ಈ ಚಕ್ರ ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಷ್ಟು ಒಂದೊಂದು ಚಕ್ರ. ನಮ್ದು ಆರ್ ಎಸ್ ಸ್ಕ್ಯಾನಿಂಗ್ ಕೂಡ ನಾವು ಮಾಡ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ನೀವು ಚಕ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಚಕ್ರದಲ್ಲಿ ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಇರೋದು ಗ್ಯಾರಂಟಿ. ಅದು ಸ್ಟೇಜ್ ವೈಸ್ ಆಗ್ಬೋದು, ಆಲ್ರೆಡಿ ಬಂದಿರಬಹುದು ಕಾಯಿಲೆಗಳು, ಮೊದಲು ಚೈತನ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಶರೀರದಲ್ಲಿ.
1: ಆರ್ ಎಸ್ ಸ್ಕ್ಯಾನಿಂಗ್ ಅಂದ್ರೆ ಏನು? ನಾವು ಎಕ್ಸ್ರೇ ನೋಡಿದೀವಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಎಂ ಆರ್ ಐ ಅಂತ ಎಲ್ಲ ಹೇಳ್ತಾ ಇದೀವಿ, ಆರ್ ಎಸ್ ಸ್ಕ್ಯಾನಿಂಗ್ ಹೇಗೆ?
0: ಮೊದಲು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂತು, ರಷ್ಯನ್ ಸೈಂಟಿಸ್ಟ್ ಒಬ್ಬರು ಮಾಡಿದ್ರು. ಈಗ ನಮ್ಮ ಬೆರಳುಗಳನ್ನು ಇಟ್ಟಾಗ ಬೆರಳಿನ ಅದರ ಬಯೋ ಎನರ್ಜಿ ಫೀಲ್ಡ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ, ಆ ಬಯೋ ಎನರ್ಜಿ ಫೀಲ್ಡನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ,
1: ಫೋಟೋ ತೆಗೆಯುತ್ತೆ.
0: ಈಗ ಆಕ್ಯುಪಂಚರ್ ಅವ್ರು ಏನು ಹೇಳ್ತಾರೆ, ನಿಮ್ಮ ಕೈ ಕಾಲುಗಳಲ್ಲಿ ಎಲ್ಲ ಶರೀರದ ಅಂಗಾಂಗಗಳು ಇದೆ, ಕೇಂದ್ರ ಇದೆ ಅಂತ. ಇದು ಅದೇ ಥರನೇ, ಅದು ಒಂದೊಂದು ಬೆರಳಿನಲ್ಲಿಯೂ ಕೂಡ ಇಡೀ ಶರೀರಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ.
1: ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ತಿಕ್ಕಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನ ಮಂತ್ರಿ, ನೋಡಿ ನಮಗಿದು ಅದಕ್ಕೆ ಕನೆಕ್ಟೆಡ್ ಅನ್ಸುತ್ತೆ.
0: ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ಯಾವುದೇ ಹೇಳಿದ್ರು ಕೂಡ ಅದಷ್ಟು ಅದಕ್ಕೆ
1: ಬಯೋ ಎನರ್ಜಿ ಅದು ಇದು ಅಂತ ಹೇಳಿದೆ. ಭಗವಂತ ಇದನ್ನೇ, ದೇವ್ರ ಇದ್ದಾಳೆ, ದೇವಿ ಇದ್ದಾಳೆ ಕೈಯಲ್ಲಿ ಅಂದ್ಬಿಟ್ರೆ ಬೇಗ ನಾವು ಕನೆಕ್ಟ್ ಆಗ್ಬಿಡ್ತೀವಿ.
0: ಹೌದು,
1: ತುಂಬಾ ಚೆನ್ನಾಗಿದೆ. ಹಾಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಈ ಮನೆಯಲ್ಲಿ ನಾವು ಒಬ್ಬ ಸ್ತ್ರೀ ಒಂದು ಹೆಣ್ಣು ಮಗಳು ತುಂಬಾ ಕೆಲಸಗಳನ್ನ ಅವಳು ತರ ದಶಾವಧಾನ ಶತಾವಧಾನ ನಡೀತಾ ಇರುತ್ತೆ ಮನೆಯಲ್ಲಿ. ಒಂದು ಸಂಸಾರದ ನೊಗವನ್ನ ಹೊತ್ತಂತಹ ಒಬ್ಬ ಸ್ತ್ರೀ ಅವಳ ಒಂದು ಪ್ರಾಣಶಕ್ತಿಯ ಬಗ್ಗೆ ಅಥವಾ ಆಕೆಯಲ್ಲಿರ್ತಕ್ಕಂತಹ ಚೈತನ್ಯವನ್ನ ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಂದ್ರೆ ಈ ಪ್ರಾಣಿಕ್ ಹೀಲಿಂಗ್ ಹೇಗೆ ಸಹಾಯ ಮಾಡುತ್ತೆ?
0: ಹೆಣ್ಣು ಮಕ್ಕಳನ್ನ ದುರ್ಗೆಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಕೈಗಳು, ನವರಾತ್ರಿಯಲ್ಲಿ 10 ಸ್ವರೂಪ ಕೊಡ್ತಾರೆ, ಎಷ್ಟು ಕೈಗಳಾಯ್ತು. ಈಗಿನ ಹೊಸ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆ ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಅದೇ ರೀತಿಯಾಗಿದೆ. ಎಷ್ಟು ಕೈ ಇದ್ರೂ ಸಾಲದು ಆಕೆಗೆ, ಅಷ್ಟು ಪ್ರಮಾಣದಲ್ಲಿ ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ಆಕೆಯ ಮನಸ್ಸಿನಲ್ಲಿ ಏನಾಗ್ಬೋದು, ಶರೀರದಲ್ಲಿ ಏನಾಗ್ಬೋದು, ಬೆಳಿಗ್ಗೆ ಎದ್ರೆ ರಾತ್ರಿಯ ತನಕ ಆಕೆಗೆ ಅಂತ ತನ್ನ ಸಮಯ ಇಲ್ಲ. ಸಿಕ್ಕಿದ್ರು ಕೂಡ ಈ ಮೊಬೈಲಲ್ಲಿ 5 ನಿಮಿಷ ನೋಡೋಷ್ಟೊತ್ತಿಗೆ ಇನ್ನೊಂದಿಷ್ಟು ಪ್ರೆಷರ್, ಮಕ್ಕಳು ಗಂಡ ಈ ರೀತಿ ಸಾಂಸಾರಿಕ ಜೀವನಕ್ಕೆ ಎಂಟರ್ ಆದ್ಮೇಲೆ ವರ್ಕ್ಗೆ ಹೋಗೋರ್ಗಂತೂ ಇನ್ನೂ ಜಾಸ್ತಿ. ಇದನ್ನು ಹೇಗೆ ನಿಭಾಯಿಸ್ಬೇಕು? ಮೊದಲನೇದಾಗಿ ಇದನ್ನ ನಾವು ಯೋಗಿಕ್ ಹೀಲಿಂಗ್ ಅಂತ ತಗೊಳ್ಳೋಣ. ಸಮಗ್ರವಾಗಿ ಯೋಗ ಕರ್ಮಸು ಕೌಶಲಂ, ನಾವು ಸ್ಕಿಲ್ಫುಲ್ ಆಗಿ ಮಾಡಬೇಕು. ನನ್ನ ಹತ್ರ ಇದಿಷ್ಟು ಮಾಡೋಕ್ಕಾಗತ್ತೆ, ಇದಿಷ್ಟು ಮಾಡೋಕ್ಕಾಗಲ್ಲ, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಮಾಡ್ತೀನಿ ಅನ್ನೋ ಭ್ರಮೆಗೆ ಹೋಗ್ಬಾರ್ದು. ನನ್ನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಸೋಮಾರಿತನದಿಂದ ಅಲ್ಲ, ಅನುಭವದಿಂದ, ಜ್ಞಾನದಿಂದ, ಅಟ್ ವಾಟ್ ಕಾಸ್ಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಮಾಡೋಕ್ಕಾಗುತ್ತೆ. ವಯೋಧರ್ಮಕ್ಕನುಗುಣವಾಗಿ ಮಾಡುವ ಸಾಮರ್ಥ್ಯ ಬದಲಾಗುತ್ತೆ. ಫಸ್ಟು ಆಕೆ ತನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ಮನೆಯಲ್ಲಿರೋರು ಯಾರು ಆಕೆಯ ವಿರೋಧಿಗಳಲ್ಲ, ಪ್ರತಿಸ್ಪರ್ಧಿಗಳು ಅಲ್ಲ. ಮೊದಲಿನಿಂದಲೇ ನನ್ನ ಹತ್ರ ಇಷ್ಟ ಆಗತ್ತೆ ಆಗಲ್ಲ ಅಂತ ಕಮ್ಯುನಿಕೇಟ್ ಮಾಡಿದಾಗ ಪ್ರಾರಂಭದಲ್ಲಿ ಒಂದೆರಡು ದಿನ ಅವ್ರು ಮಾಡಿಕೊಡದೇ ಇರ್ಬೋದು, ಕೊನೆಗೆ ಅವ್ರಿಗೂ ಅರ್ಥ ಆಗತ್ತೆ, ಬರ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಬೌಂಡ್ರಿ ಹಾಕಿಬಿಡಿ. ಈಗ ಎಕ್ಸಾಂಪಲ್, ಕುಡಿದಿರೋ ಲೋಟ ಅಲ್ಲೇ ಇಟ್ಟಿರ್ತಾರೆ, ತಿಂಡಿ ತಟ್ಟೆ ಅಲ್ಲೇ ಇಟ್ಟಿರ್ತಾರೆ, ಇದು ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಬಚ್ಚಲ್ ಮನೇಲಿ ಟವೆಲ್ ಅಲ್ಲೇ ಇಡ್ತಾರೆ, ಎಲ್ಲ ಗಲೀಜಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ತುಂಬ ಹೋರಾಟ ಮಾಡ್ತಾರೆ.

0: ಕೊಡ್ತಾರೆ ಹೆಣ್ಮಕ್ಳಿಗೋಸ್ಕರ, ಅವರಿಗೆ ಇದನ್ನೇನು ಜವಾಬ್ದಾರಿ, ತೆಗೆದಿಡ್ಬೇಡಿ. ಎರಡು ದಿನ ತೆಗೆದಿಡ್ಬೇಡಿ, ಒಂದು ವಾರ ತೆಗೆದಿಡ್ಬೇಡಿ, ಅವಾಗ ಅವ್ರಿಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅವ್ರು ಹೆಂಗೂ ಮಾಡ್ತಾ ಇಲ್ಲ ಅಂತ ಮಾಡಿಬಿಡ್ತೀವಿ. ಅವ್ರಿಗೇನು ಕಾಣುತ್ತೆ ನಾವು ಮಾಡಿದ್ರೆ ಇದ್ರೆ ಹೆಂಗೋ ಅವ್ರು ಮಾಡ್ತಾರಲ್ಲ ಅಂತ. ಎರಡೂ ದೃಷ್ಟಿಕೋನ ಒಂದು ಕೆಲಸದ ಬಗ್ಗೆ ಅದೇ ಇದೆ.
1: ಅವರು ಹಾಗೆ ಬೆಳೀತಾರೆ, ನಾವು ಹೀಗೆ ಒದ್ದಾಡಕ್ಕೊಳಗಾಗ್ತೀವಿ.
0: ಹೌದು, ಇದು ಆ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಟೈಮ್ ತಗೊಳುತ್ತೆ. ಒಂದ್ಸಲ ಫಿಕ್ಸ್ ಆದಮೇಲೆ ಆ ಸ್ಟ್ರೆಸ್ ಇರಲ್ಲ. ಇದು ಮೊದಲನೇದು ಜ್ಞಾನದ ದೃಷ್ಟಿ. ಇದು ಅದಕ್ಕೆ ತಾಯಿ ಅಂತಹ ತಾಕತ್ತು ಬೇಕು, ಪವರ್ ಅಂತ ನಾವು ಹೇಳ್ತೀವಿ. ದುರ್ಗೆಯನ್ನು ಲಕ್ಷ್ಮಿಗೆ ಹತ್ತು ಕೈ ತೋರಿಸಲ್ಲ, ನಾವು ದುರ್ಗೆ ತೋರಿಸ್ತೀವಿ, ಪವರ್ ಬೇಕು ಅಲ್ವಾ. ನೆಕ್ಸ್ಟ್ ಏನು ಬೇಕು, ಪ್ರಾಣಮಯ ಕೋಶದಲ್ಲಿ ಆಕೆ ಸರಳವಾದ ಜೀವನ, ಅಡುಗೆ ಮಾಡ್ತಿದ್ದಾರ ಒಂದು ಸಂತೋಷವಾಗಿ ನಕ್ಕು ಬಿಡಲಿ, ಮಧ್ಯ ಮಧ್ಯದಲ್ಲಿ ಒಂದು ನಗು, ತನಗಿಷ್ಟವಾದ ಅಡುಗೆನೂ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಂದ್ಸಲ ಡೀಪ್ ಬ್ರೀದಿಂಗ್ ಕೆಲಸದ ಮಧ್ಯದಲ್ಲೇ, ಇದಿಷ್ಟು. ಆಮೇಲೆ ಯಾವುದೋ ಒಂದು ಸಂತೋಷವನ್ನು ನೆನಪು ಮಾಡ್ಕೊಂಡು ಆಗಾಗ ನಗುವಂಥದ್ದು, ನಂಗೆ ಇಷ್ಟು ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನೇ ಯೋಚನೆ ಮಾಡೋಕ್ಕಿಂತ ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಎಲ್ಲೋ ಸ್ಟ್ರೆಸ್ಸಲ್ಲಿ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಕಾರಲ್ಲಿ ಕೂತಿರ್ತಾರೆ, ಎರಡು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಪ್ಪಾ ಇಷ್ಟು ಟ್ರಾಫಿಕ್ ಅಂತ ಬೈಕೋಬೇಡಿ, ಟ್ರಾಫಿಕ್ ಸಿಕ್ಕಿದೆಯಾ, ಎರಡು ನಿಮಿಷ ನಂಗೆ ಎಕ್ಸ್ಟ್ರಾ ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಮಾಡ್ಬೋದಾದ್ಯಾವುದು ಮನಸ್ಸಿನಲ್ಲಿ ಪರಿವರ್ತನೆ. ಅಷ್ಟನ್ನು ಒಂದು ಸಲ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ.
1: ಇಂತಹ ಒಂದು ಒಳ್ಳೆ ಗುಟ್ಟು ಹೇಳ್ಕೊಟ್ರಿ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡೋಕ್ಕಾಗಲ್ಲ, ಆದರೆ ಇದನ್ನು ಮಾಡ್ಬೋದು. ತುಂಬ ಇದು ಮುಖ್ಯವಾದ
0: ಅಲ್ವಾ,
1: ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸಕಾರಾತ್ಮಕತೆ ಬೆಳೆಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು.
0: ಪ್ರಕೃತಿ ನಿಯಮ ಅದು, ಪ್ರಕೃತಿ ಪ್ರತಿಯೊಬ್ಬನಿಗೂ ಆ ಸಮಯವನ್ನು ಕೊಡ್ತಾನೇ ಇರುತ್ತೆ. ನಾವು ಅದ್ರ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೆ ಅದು ಹಾಸ್ಪಿಟಲ್ ಬೆಡ್ ಮೇಲೆ ಹೋಗಿ ತಂದು ರೆಸ್ಟ್ ತಗೊಳತ್ತೆ. ಬೆಟರ್ ನಾಟ್ ಟು ಡೂ ದಟ್ ಅಲ್ವಾ. ಇದು ಆಗಾಗ ಮಾಡಿಕೊಳ್ಳೋದು, ಇದು ಬದುಕು, ನಾವು ಆಯ್ಕೆ ಮಾಡಿಕೊಂಡ ಬದುಕು. ಖುಷಿ ಪಡೋಣ, ನಾವು ಯಾರಿಗೂ ಮಾಡ್ತಿಲ್ಲ, ಮಾಡಿದ್ರೆ ನಮ್ಮದೇ ಮಕ್ಕಳು, ನಮ್ಮದೇ ತಾಯಿ ತಂದೆ, ನಮ್ಮದೇ ಅತ್ತೆ ಮಾವ, ನಮ್ಮದೇ ಗಂಡ, ನನ್ನದು ಅಂತ ಕನೆಕ್ಟ್ ಆಗಿರೋದ್ರಿಂದ. ಯಾವ ಕಾರಣದಿಂದ ನಾನು ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ, ಇದರಲ್ಲಿ ನನಗೇನೋ ಖುಷಿ ಇದೆ, ಇದರಲ್ಲಿ ನನಗೇನೋ ಸಮಾಧಾನ ಇದೆ, ನನಗೆ ಇದರಲ್ಲಿ ಏನೋ ಬೆನಿಫಿಟ್ ಇರೋದ್ರಿಂದ ನಾನು ಇದಿಷ್ಟು ಹಿಡಿದಿಟ್ಕೊಂಡಿದ್ದೀನಿ. ಆ ಬೆನಿಫಿಟ್ ಕಡೆ ನೋಡಿಕೊಂಡಾಗ ಒಂದು ಸಮಾಧಾನ ಆಗುತ್ತೆ. ನಮ್ಮ ಕಷ್ಟದ ಕಡೆ ನೋಡೋದು ಬಿಡಬೇಕು. ಇದಿಷ್ಟನ್ನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಗೊತ್ತಾ, ಮನೆಯಲ್ಲಿ ಒಂದು ಒಳ್ಳೆ ಸಂಗೀತ ಹಾಕ್ಕೊಳ್ಳಿ, ಮ್ಯೂಸ್ ಇನ್ಸ್ಟ್ರೂಮೆಂಟಲ್ ಭಜನ್ಸು, ಬೆಳಿಗ್ಗೆ ಆದರೆ ಒಳ್ಳೆ ಭಜನ್ಸ್ ಹಾಕ್ಕೊಳ್ಳಿ, ಮನಸ್ಸು ಖುಷಿ ಆಗುತ್ತೆ. ಆದಷ್ಟು ಎಷ್ಟೇ ಬೈಬೇಕು ಅನಿಸಿದ್ರು ಕಮ್ಮಿ ಮಾಡ್ಕೊಳ್ಳಿ. ಬೈಯೋದ್ರಿಂದ ನನಗೂ ಮತ್ತು ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಮನೆ ಎನರ್ಜಿನೂ ವ್ಯತ್ಯಾಸ ಆಗುತ್ತೆ. ಊಟ ತಿಂಡಿ ಅಡುಗೆ ಮಾಡಬೇಕಾದಾಗ ಖುಷಿಯಾಗಿ ಮಾಡಿ, ಯಾವುದೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಸಿಕ್ಕಲಿ ಅಂತ ಪ್ರೇ ಮಾಡ್ಕೊಂಡು ಮಾಡಿ, ಹಾರೈಕೆ ಮಾಡಿ. ಮೊದಲೆಲ್ಲ ನೈವೇದ್ಯದ ಕಲ್ಪನೆ ಅದೇ ಅಲ್ವಾ, ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ಬೈಕೊಂಡು ಅಡುಗೆ ಮಾಡಲ್ಲ, ಭಕ್ತಿಯಿಂದ ಮಾಡ್ತೇವೆ. ಇದು ಎಲ್ಲರಲ್ಲಿರುವ ಭಗವಂತನಿಗೆ ಅಲ್ವಾ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನು, ಎಲ್ಲರ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಭಗವಂತನಿಗೆ ತಾನೆ ನಾವು ಮಾಡೋ ಆಹಾರ ಎಲ್ಲ ಸಮರ್ಪಣ.
1: ವೈಶ್ವಾನರೋ ಭೂತ್ವ,
0: ಹೌದು,
1: ಪ್ರಾಣಿ ನಮ್ಮ ದೇಹ ಆಶ್ರಿತ.
0: ಹಾಗಾಗಿ ಆ ಭಾವದಿಂದ ಮಾಡಿದಾಗ ಬದಲಾವಣೆ ಆಗುತ್ತೆ ಬದುಕು, ನಮಗೆ ಬದುಕಕ್ಕೆ
1: ನಾವೇ ನಾವು ನಮ್ಮ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ನಮ್ಮ ಮನೆಗಳನ್ನು ನಾವು ಸುಮ್ಮನೆ ಸಿಂಹಾವಲೋಕನ ಮಾಡಿಕೊಂಡ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು, ನಮ್ಮ ಅಜ್ಜಿ ಹಿರಿಯರೆಲ್ಲರೂ ಕೂಡ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾಯಿದ್ರು ಅಂತಿದ್ದಾಗೇ ಅವ್ರ ಬಾಯಲ್ಲಿ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಶುರುವಾಗ್ತಿತ್ತು. ಪೂಜೆ ಮುಗಿಯೋವರೆಗೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಹೊರಟು ಹೋಗಿದೆ. ಅವೆಲ್ಲವೂ ಕೂಡ ಈ ಪ್ರಾಣಿ ಕೀಲಿಂಗು ತಾನಾಗೆ ಅದು
0: ದಾರಿ ತೋರಿಸುತ್ತೆ ಅಂದ್ರೆ ಒಳಗಿನ ಅಂತರ ದೃಷ್ಟಿ ಬದಲಾಗಬೇಕು. ಅದಕ್ಕೆ ಮತ್ತೆ ಅದರಲ್ಲಿ ಹೇಳ್ತಾರೆ ಈ ಭಗವದ್ಗೀತೆಯಲ್ಲಿ ಹೇಳುವಂಥದ್ದೆಂತ ಅಂತಂದ್ರೆ, ನಿರಂತರವಾಗಿ ನನ್ನನ್ನೇ ಯೋಚನೆ ಮಾಡಿ, ನಾನು ನಿನ್ನ ಯೋಗಕ್ಷೇಮ ಮಹಾಮ್ಯ. ಇದನ್ನು ಸೈನ್ಸ್ ಏನು ಹೇಳುತ್ತೆ, ವೆನ್ ಯುವರ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಆಗ ನಿಮ್ಮ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಸ್ಟೇಟಿಗೆ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಸ್ಟೆಬಿಲೈಸ್ ಆಗುತ್ತೆ. ಅನನ್ಯಾಸ್ ಚಿಂತೆಯಂತೂ ಮಾಮ್ ಅಂದರೆ ನಮ್ಮ ಮನಸ್ಸು ಎಲ್ಲಿರಬೇಕು,
1: ಪರಿಪಾಸತೆ
0: ಆ ಯೂನಿವರ್ಸ್ ಕಡೆಗೆ, ಭಗವಂತನ ಕಡೆಗೆ. ನೀವು ಯಾವ ಹೆಸರಿಂದಾದರೂ ಕರೀರಿ, ಅದನ್ನು ನೆನ್ಪು ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ, ನಾನೇ ಅಂತ ಅಂದ್ಕೊಂಡಾಗ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಇದು ಕೂಡ ಒಂದು ಸಮರ್ಪಣೆಯ ಭಾಗ, ಭಾವ ಕರ್ಮದ ದೃಷ್ಟಿಯಿಂದ. ಇದು ನನ್ನ ಕರ್ತವ್ಯ, ನಾನು ಹೇಳಿದ್ನಲ್ಲ ನಂದೇ ಮಕ್ಕಳು ನನ್ನ ಮಾತು ಕೇಳದೇ ಇದ್ರು ಕೂಡ ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವ್ರು ಹಿಂಗೆ ಮಾಡಬೇಕು ಅಂತ ಇಟ್ಕೊಂಡಾಗ ಕಷ್ಟ ಆಗುತ್ತೆ,
1: ನಿರೀಕ್ಷೆ ಇರಬಾರ್ದು.
0: ಹೌದು, ಆದರೆ ನಾನು ಮಾಡುವ ರೀತಿಯಲ್ಲಿ ಬೌಂಡ್ರಿ ಇರಬೇಕು, ನನ್ನನ್ನು ಕೂಡ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ಫಸ್ಟ್ ನೀವು ಮಾಡುವ ಕೆಲಸ ಗೌರವಿಸಿ, ಅಯ್ಯೋ ನಾನು ಬರೀ ಹೌಸ್ ವೈಫ್ ಅಂದ್ಕೋಬೇಡಿ, ಅದು ತುಂಬ ದೊಡ್ಡ ತಪಸ್ಸು, ಎಲ್ಲರತ್ರ ಮಾಡೋಕ್ಕಾಗುವಂಥದ್ದಲ್ಲ. ಅದನ್ನು ಗೌರವಿಸ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ತುಂಬ ಶ್ರೇಯಸ್ಸು, ಆತ್ಮಶ್ರೇಯಸ್ಸು, ನನಗೂ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಇದು ಆಯ್ಕೆ, ಆಯ್ಕೆ ಮಾಡ್ಕೊಂಡ ಮೇಲೆ ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಿಲ್ಲ, ನಮ್ಮ ಜೀವನನೂ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ. ಆ ನಡೆದುಕೊಂಡು ಹೋಗುವ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಅದನ್ನು ನಾವು ಕಂಡುಕೊಳ್ಳುವಂಥದ್ದು, ಅದು ಒಳಗಡೆ ಇದೆ, ಕಂಡುಕೊಳ್ಳುವಂಥದ್ದು.
1: ಈಗ ನಾ ಹೇಗಿರಬೇಕು ಅನ್ನೋದಾಯಿತು. ಈಗ ಹಲವಾರು ಮಾರ್ಗಗಳು ನಮಗೆ ತೋರಿಸಿದೆ, ಯೋಗ ಜೀವನ ಇರಬಹುದು, ಪ್ರಾಣಿ ಕಿಲಿಂಗ್ ದ್ವಾರ ಇರಬಹುದು. ಈಗಾಗಲೇ ಖಿನ್ನತೆಗೊಳಗಾದವರು, ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗವರು, ಹಾಗೆ ಒತ್ತಡಕ್ಕೆ ಒಳಗಾಗಿರೋರಿಗೆ, ಅಥವಾ ಮಕ್ಕಳಲ್ಲಿ ಸರಿಯಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ, ಎಲ್ಲ ಸ್ಕ್ರೀನ್ ಜೊತೆಗೆ ಮಕ್ಕಳು ಬೆಳೀತಾ ಇದ್ದಾರೆ, ಅಂಥ ಮಕ್ಕಳದ್ದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳಲ್ಲಿ, ಬೆಳವಣಿಗೆ ಆಗಲಿ, ಓದಿನಲ್ಲಾಗಲಿ, ಅವರ ಒಂದು ನಡತೆಯಲ್ಲಾಗಲಿ ತುಂಬ ಡಿಸ್ಟರ್ಬೆನ್ಸು. ಇಂತಹ ಸಂದರ್ಭದಲ್ಲಿ ಇಂತಹ ಈ ರೀತಿ ಸಮಸ್ಯೆಗೆ ಒಳಗಾದವರ ಮೇಲೆ ಪ್ರಾಣಿಕ್ ಹೀಲಿಂಗು ಯಾವ ಪರಿಣಾಮ ಬೀರುತ್ತೆ, ಅದಕ್ಕೆ ಎಷ್ಟು ನಾವು ಸಮಯ ಕೊಡಬೇಕು, ಅಥವಾ ಅದಕ್ಕೆ ಎಷ್ಟು ಗಾಂಭೀರ್ಯತೆ ಅದಕ್ಕೆ ಇದೆ?
0: ಈ ಪ್ರಾಣಿ ಕೀಲಿಂಗ್ ಗುರುಗಳು ಮಾಸ್ಟರ್ ಚೋವಾ ಕೋಕ್ಸುಯಿ ಅಂತ, ಮೂಲತಃ ಫಿಲಿಪೈನ್ಸ್ ಅವರವರು. ಅವರದ್ದೊಂದು ಸಂಕಲ್ಪ ಏನಂದರೆ, ಮನೆಯಲ್ಲೊಬ್ಬ ಚಿಕಿತ್ಸಕನೇ ಇರಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ಚಿಕಿತ್ಸಕರಿರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ದೃಷ್ಟಿ ಧೈರ್ಯ, ಮನೆಯಲ್ಲೊಬ್ಬ ಚಿಕಿತ್ಸಕರಿದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಮನೆಗೆ ಟಿ ವಿ ತೊಗೊಂಬರ್ತೀವಿ, ಫ್ರಿಜ್ ತೊಗೊಂಬರ್ತೀವಿ, ಕಾರ್ ತೊಗೊಂಬರ್ತೀವಿ, ಯಾಕೆ ಒಬ್ಬ ಹೀಲರನ್ನು ನಾವು ತಯಾರು ಮಾಡ್ಕೋಬಾರ್ದು? ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಎರಡು ದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮನೆಯಲ್ಲೊಬ್ಬ ಹೀಲರ್ ಆಗ್ತಾರೆ. ಶನಿವಾರ ಭಾನುವಾರ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಹೀಲರ್ ಆಗ್ತಾರೆ. ಹಾಗೇನಾಗುತ್ತೆ, ಖಿನ್ನತೆ ನನಗಾಗಿದೆ, ಅದಕ್ಕೆ ಚಿಕಿತ್ಸಾ ದಾರಿ ಇದೆ. ಚೈತನ್ಯವನ್ನು ತಾನು ಶುದ್ಧ ಮಾಡಿಕೊಂಡು ಆರೋಗ್ಯಗೊಳಿಸುವಂತಹ ದಾರಿ ಇದೆ, ಅದರಲ್ಲಿ ಅದನ್ನು ಮಾಡ್ಕೊಳ್ಬೋದು. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ, ನಾವು ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ನೀ ಯಾವಾಗಲೂ ಹಿಂಗೆ ಅಂತ ಶುರು ಮಾಡ್ತೀವಿ, ಆಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ನಾವು ರೆಸ್ಪಾಂಡ್ ಮಾಡಲ್ಲ, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಅದೇ ಅಡುಗೆ ಮಾಡಬೇಕಾದಾಗ ಅಕ್ಕಿ ಇಷ್ಟೇ ತೊಳಿಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಬೇಯಿಸಬೇಕು ಅಂತ ಲೆಕ್ಕಾಚಾರ ಇದೆ. ಪಕ್ವವಲ್ಲದ ಆ ಮನಸ್ಸನ್ನು ನಾನು ಪಕ್ವವಾಗಿ ಬೇಯಿಸೋದಕ್ಕೆ, ನಾನು ಹೆಂಗೆ ತೊಳಿಬೇಕು, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಇಲ್ಲ, ರಿಯಾಕ್ಟ್ ಮಾಡ್ತೀವಿ. ಯಾವುದೋ ಅಲ್ಲದ ಬೇರೆ ಸಂದರ್ಭಗಳಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತದೆ, ತಿಳುವಳಿಕೆ ಇಲ್ಲ. ಹಾಗೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹೀಲಿಂಗಲ್ಲಿ ನಾವೇನು ಹೇಳ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆ ತಗೊಳ್ಳಿ, ಒಂದು ಸಾಮಾನ್ಯವಾಗಿ 3 ತಿಂಗಳು ಅಂತ ಹೇಳ್ತೀನಿ. ಹೆಚ್ಚಿನ ಸಂದರ್ಭಗಳಲ್ಲಿ 3 ತಿಂಗಳು ಚಿಕಿತ್ಸೆ ತೊಗೊಂಡ್ರೆ ಚೆನ್ನಾಗಾಗ್ತಾರೆ, ಎಲ್ಲರಿಗೂ ಅಂತಲ್ಲ, ಆನ್ ಆನ್ ಆವರೇಜ್. ನಂತರ ನೀವೇ ಕಲ್ತ್ಕೊಳ್ಳಿ.
1: ಹಾಂ,
0: ಇಲ್ಲಿ ಮಾತ್ರ ಸ್ವಯಂ ಚಿಕಿತ್ಸೆ ಸುಲಭ,
1: ತುಂಬ ಮುಖ್ಯ ಇದು. ಯಾಕೆಂತಂದರೆ ಯಾವಾಗಲೂ ಈಗ ಸಾಮಾನ್ಯ ಒಂದು ಟ್ರೆಂಡ್ ಏನಾಗಿದೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಒಂದಕ್ಕೆ ನಾವು ಹೋದ್ವಿ ಅಂದರೆ ಅದಕ್ಕೆ ಅಡಿಕ್ಷನ್ ಬೇಕೋ ಬೇಡವೋ ಗೊತ್ತಿಲ್ಲದೆಲ್ಲ ನಾವೇ ಅಡಿಕ್ಟ್ ಆಗಿರ್ತೀವಿ. ಮತ್ತು ಇನ್ನೊಂದು ಜಗತ್ತು ಕೂಡ ನಾನಿದ್ದೀನಿ, ಒಂದು ಮಾತ್ರೆ ನಂಗೆ ಸರಿ ಹೋಗುತ್ತೆ ಅಂತ ಕರಿತನೂ ಇರುತ್ತೆ. ಇದು ತುಂಬ ಮುಖ್ಯ.
0: ಅಂದರೆ ಅಲ್ಲಿ ಏನಾಗುತ್ತೆ, ಅದು ಹೊರಗಿನಿಂದ ಬಂದ ರಾಸಾಯನಿಕ. ಅದು ಒಂದು ಸಮಸ್ಯೆಯನ್ನು ಸರಿ ಮಾಡೋಕ್ಕೋಗಿ ಇನ್ನೊಂದು ಸಮಸ್ಯೆನೂ ಹುಟ್ಟಾಕ್ಬೋದು. ಸೈಡ್ ಎಫೆಕ್ಟ್ಸ್ ಆಫ್ ದಿ ಮೆಡಿಸಿನ್ ಇದೆಯಲ್ಲ, ಅದರಿಂದಾಗಿ 40% ಕಾಯಿಲೆಗಳು ಇದೆ ಅಂತ. ಇವಾಗ
1: ನಮಗೆ ಗೊತ್ತಾಗುತ್ತೆ, ತಲೆನೋವು ಅಂತ ಒಂದು ಮಾತ್ರೆ ತೊಗೊಂಡ್ರೆ ಆಸಿಡಿಟಿ
0: ಶುರುವಾಗುತ್ತೆ. ಇದರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಆರೋಗ್ಯ ಸ್ಥಿತಿಗೆ ತೊಗೊಂಡು ಬರುವ ಸ್ವಭಾವ ನೀವು ಕಲಿಸಿದ್ರೆ, ತನಗೇನು ಬೇಕು ಬೇಡ ಅಂತ ಕಾಪಾಡಿಕೊಳ್ಳೋ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ಚಿಕಿತ್ಸೆಯಲ್ಲಿ ಫಸ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವೇ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಸೀರಿಯಸ್ ಇದ್ದರೆ. ಆಮೇಲೆ ನೀವು ಕಲ್ತ್ಕೊಳ್ಳಿ, ಚೆನ್ನಾಗಾಯಿತು ಅಂತ ಬಿಟ್ಟು ಹೋಗ್ಬಿಡ್ಬೇಡಿ, ಎಂಪವರ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗಿಂತ ಇನ್ಯಾರೂ ನನ್ನನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕುಟುಂಬವನ್ನು ನನಗಿಂತ ಬೆಟರಾಗಿ ಟ್ರೀಟ್ ಮಾಡ್ಬೋದಾದವ್ರು ಯಾರೂ ಇಲ್ಲ. ಈ ಧೈರ್ಯ, ಭರವಸೆ, ಜ್ಞಾನ ಮತ್ತು ಅದನ್ನು ಇನ್ವೆಸ್ಟ್ ಮಾಡುವಂತಹ ಸ್ವಭಾವ ನಮಗೆ ಬರಬೇಕು.
1: ಹಾಗೆ ಈಗ ನೀವು ತುಂಬ ವರ್ಷಗಳಿಂದ ಪ್ರಾಣಿ ಹೀಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಾನಿಕ್ ಬೇರೆ ಎಲ್ಲೂ ಆಗಲಿಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಪೂರ್ಣ ಗುಣಮುಖರಾಗಿ ಹೋಗಿದ್ದಂತಹ ಅನುಭವಗಳಿದ್ರೆ ನಮ್ಮ ಜೊತೆ ಹಂಚ್ಕೋಬೋದಾ?
0: ಓ, ತುಂಬ ಇದೆ ನಮಗೆ. ಇದೊಂಥರ ನನಗೆ ಈ ವೃತ್ತಿ ಹೇಗಿದೆ ಅಂತಂದರೆ, ದಿನನಿತ್ಯ ಮಿರಾಕಲ್ಸನ್ನು ನೋಡುವಂತಹ ಒಂದು ಆನಂದ ನನಗೆ. ಭಗವಂತ ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದ್ಯಾ, ಎಷ್ಟು ಸರಳವಾಗಿದೆ ಜೀವನ ಅಂತ ದಿನಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಒಬ್ಬ ಸೀನಿಯರ್ ಡಾಕ್ಟರ್ ಅವರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಇತ್ತು ಅಂತ ಹೇಳಿದ್ರೆ ಹೃದಯದಲ್ಲಿ ಅದನ್ನು ಹೃದಯ ಪಂಪ್ ಮಾಡುವ ಸಾಮರ್ಥ್ಯವೇ 18% ಬಂದಿತ್ತು. ಅದು 30-40 ಬರದೆ ಸರ್ಜರಿ ಕೂಡ ಮಾಡಲ್ಲ, ಅಷ್ಟು ಕ್ರಿಟಿಕಲ್ ಇತ್ತು. ಆಮೇಲೆ ಅವ್ರ ಮಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೇಡಮ್ ಮಾಡಿಕೊಡ್ತೀರಾ, ಯಾಕೆಂದರೆ ಗೊತ್ತಿರುತ್ತೆ ನಮ್ಮ ಸಂಪರ್ಕದಲ್ಲಿರೋರಿಗೆ. ನಾನು ಅವರು ನೋಡೋಕೆ ಹೋದಾಗ ಅವ್ರು ಹೇಳಿದ್ರು, ಕೊನೆಗೆ ಮಾಡಿದ್ವಿ 3 ಟ್ರೀಟ್ಮೆಂಟು, ಹೀಲಿಂಗ್ ರೆಗ್ಯುಲರ್ ಆಗಿ, ಡಿಸ್ಟೆಂಟ್ ಹೀಲಿಂಗ್, ಹತ್ತಿರದಿಂದನೂ ಅಲ್ಲ, ದೂರದಿಂದ ಚಿಕಿತ್ಸೆ ಮಾಡ್ತಾ ಇದ್ದು. ನಂತರ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡ್ರು. ನಂತರ ಅವ್ರ ಜೊತೆ ನಾನು ಒಂದು ಯಾತ್ರಾ ಸ್ಥಳಕ್ಕೂ ಕೂಡ ಹೋಗಿ ಬರುವಂತಹ ಅವಕಾಶ ಸಿಕ್ತು. ಇದೊಂದು ಉದಾಹರಣೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ದು ಕೂಡ ಅಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಹೆಲ್ಪ್ಲೆಸ್ನೆಸ್ ಅಲ್ಲೂ ಇರುತ್ತೆ. ಎಷ್ಟು ಜನ ಬಾಂಧವ್ಯದ ಸಮಸ್ಯೆಗಾಗಿ ಬರ್ತಾರೆ, ಮಕ್ಕಳ ಅನಾರೋಗ್ಯಕ್ಕಾಗಿ ಬರ್ತಾರೆ, ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬರ್ತಾರೆ, ಇನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಆ ತರ ಎಮರ್ಜೆನ್ಸಿಸ್ನಲ್ಲಿ ಬರ್ತಾರೆ, ಸಿವಿಯರ್ ಇನ್ಫೆಕ್ಷನ್ಸ್ ಇರುವಂತವ್ರು ಬರ್ತಾರೆ. ಅದೇನಾಗುತ್ತೆ, ಅವ್ರ ಒಳಗಡೆ ಇಮ್ಯುನಿಟಿ ಬೆಳೆದಾಗ ಶರೀರ ತಾನಾಗೆ ಪಂಪ್ ಮಾಡುತ್ತೆ, ಅವರ ಸಿಸ್ಟಮ್ ರಿಕವರಿ ಮೋಡ್ಗೆ ಹೋಗುತ್ತೆ.
1: ಸರಳವಾಗಿ ನೀವು ಹೇಳ್ಬೋದು ಅಂತಂದ್ರೆ, ನಾವು ಹೀಲಿಂಗ್ ಅನ್ನುವಂಥದ್ದು, ಈಗ ಇದು ರೇಡಿಯೋ ಮಾಧ್ಯಮ ಕೇಳಿಸ್ಕೊಳ್ತಾ ಇರ್ತಾರೆ, ಹೇಗೆ ಮಾಡ್ತೀರಾ ಅಂದ್ರೆ, ಈಗ ನಾವು ಸಾಮಾನ್ಯ ನಾನು ನೋಡಿರೋ ಹಾಗೆ, ನಾನು ಗಮನಿಸಿರೋ ಹಾಗೆ, ನಮ್ಮ ಮನೆಗಳಲ್ಲೆಲ್ಲ ದೃಷ್ಟಿ ತೆಗೆಯೋದು ಎಲ್ಲ ಇರ್ತಾ ಇತ್ತು, ಅಂದ್ರೆ ಎನರ್ಜಿ ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ದೃಷ್ಟಿ ತೆಗೆಯೋದು ಅಂತ, ಈ ರೇಖಿ ಇದರಲ್ಲೆಲ್ಲ ಏನೋ ಒಂದು ಸಿಂಬಲ್ಲು ಆ ಥರ ಎಲ್ಲ ಆ ರೀತಿ ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ನಮ್ಮ ಕೇಳುಗರಿಗೆ ಇದು ಅರ್ಥ ಆಗೋ
0: ಅರ್ಥ ಆಗಬೇಕು. ಮೊದಲನೇದಾಗಿ ಚಿಕಿತ್ಸಕರು ಮತ್ತೆ ಪೇಷಂಟ್ ಎರಡು ವಿಭಾಗ ಮಾಡ್ಕೊಳ್ಳಿ. ಚಿಕಿತ್ಸಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಚಕ್ರಗಳಂದ್ರೆ ಏನು, ಅದರ ಎನರ್ಜಿ ಫೀಲ್ ಮಾಡೋದು ಹೇಗೆ, ಅದರಿಂದ ಒಂದೊಂದರಿಂದ ಚೈತನ್ಯವನ್ನು ತೆಗೆಯೋದು ಹೇಗೆ ಅಂತ, ಕೈ ಮೂಮೆಂಟ್ ಮುಖಾಂತರ. ಈಗ ಚಕ್ರ ಅಂತಂದ್ರೆ ಒಂದು ಚಕ್ರವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಧೂಳು ಕೂತಿದ್ರೆ ಹೇಗೆ ಕೈಯಿಂದ ಒರೆಸಿ ತೆಗಿತೀರೋ ಅದೇ ತರ ಚೈತನ್ಯದ ಚಕ್ರದಿಂದ ಧೂಳನ್ನ ಕೊಳಕನ್ನ ಹೊರಗಡೆ ತೆಗೆದು, ಅಂದ್ರೆ ಚಿಕಿತ್ಸಕನ ಕೈಯಲ್ಲಿರುವ ಎನರ್ಜಿಯಿಂದ ಪೇಷಂಟಿನ ಚಕ್ರದಲ್ಲಿರುವ ಎನರ್ಜಿಯನ್ನ ಕ್ಲೀನ್ ಮಾಡ್ತಾರೆ
1: ತನ್ನದೇ ಆದ ವಿಧದಲ್ಲಿ.
0: ಹೌದು, ಅದಕ್ಕೊಂದು ಮೆಥಡ್ ಇರುತ್ತೆ, ಅಲ್ಲಿಂದ ಕ್ಲೆನ್ಸ್ ಮಾಡಿ ಹಾಕುವಂತದ್ದು. ನಂತರ ಚಿಕಿತ್ಸಕ ತನ್ನನ್ನು ತಾನು ಶುದ್ಧವಾಗಿಟ್ಕೊಂಡು ಅವರಿಗೆ ವಾತಾವರಣದಲ್ಲಿರುವಂತಹ ಅಥವಾ ಪ್ರಾರ್ಥನೆಯಿಂದ ಅವರಿಗೆ ಯಾವ ಚೈತನ್ಯ ಅಗತ್ಯ ಇದೆಯೋ ಅದನ್ನ ಸ್ಪೆಸಿಫಿಕ್ ಆಗಿ ಕೊಡ್ತಾರೆ.
1: ನಾನು ಇವಾಗ ಉದಾಹರಣೆ, ನಾನಿವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರ ಒಂದು ಏನು ತೊಂದರೆ ಇತ್ತು ಅದನ್ನ ನನ್ನ ಕೈಯಿಂದ ಒರೆಸಿದಾಗ ನನಗೇನು ತೊಂದರೆ ಆಗಲ್ವಾ?
0: ಅದನ್ನ ತೊಂದರೆ ಮಾಡ್ಕೊಳ್ಳದೆ ಇರೋ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ಒಬ್ಬ ಡಾಕ್ಟರ್ ತರನೇ, ಡಾಕ್ಟರ್ ಇನ್ಫೆಕ್ಷನ್ ಮುಟ್ಟಿದ್ರೆ ತಾನಾಗೆ ಅವ್ರಿಗೆ ಇನ್ಫೆಕ್ಷನ್ ಬರ್ಬೋದಲ್ವಾ, ಹಾಗೆ ಇಲ್ಲೂ ಬರುತ್ತೆ. ಡಾಕ್ಟರ್ ಹೇಗೆ ತನ್ನನ್ನು ತಾನು ಎಚ್ಚರಿಕೆ ತಗೋತಾರೋ ಹಾಗೆ ಇಲ್ಲಿ.
1: ತುಂಬಾ ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಹೆಗಡೆಯವರೇ. ಇಷ್ಟು ಹೊತ್ತು ಅದರಲ್ಲೂ ಕೂಡ ವನಿತಾ ವಿಹಾರದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬಾ ಅಗತ್ಯವಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಮೆಥಡ್, ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಆಕಾಶವಾಣಿ ತನ್ನೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದೆ. ನಮಸ್ಕಾರ.
0: ನಮಸ್ಕಾರ. ಕೊನೆಯ ಮಾತೇನಪ್ಪ ಅಂತ ಹೇಳಿದ್ರೆ, ಬದುಕು ಭಗವಂತ ಕೊಟ್ಟ ಸುಂದರವಾದ ಉಡುಗೊರೆ, ಇದೊಂದು ಉದ್ಯಾನವನ ಇದ್ದಾಗೆ ಆನಂದವಾಗಿ ಬದುಕನ್ನ ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದ್ರಿ. ಸಂದರ್ಶಕರು ಎನ್ ಪೂರ್ಣಿಮಾ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಸಮಯ ಸರಿಯಾಗಿ 12:30.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
4: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700014242
5: 8700014242.
6: ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಶ್ರೋತೃ ಬಾಂಧವರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಸಂಜೆ 5 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ. ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ವೈವಿಧ್ಯ ಕಾರ್ಯಕ್ರಮ ಮೂಡಿಬರಲಿದೆ. ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳಿಂದ ಆಲಿಸಿ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯನ್ನು. ಇಂದು ಸಂಜೆ 6:15 ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಮೂಡಿಬರುವುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರಾದ ಸೈಯದ್ ವಲಿ ಮುಜಾವರ್ ಅವರು ಭಾಗವಹಿಸಿ ತಮ್ಮ ಜೀವನದ ಅನುಭವಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಪ್ರಸ್ತುತಪಡಿಸುತ್ತಾರೆ ಪರಮೇಶ್ವರಪ್ಪ ಗೋಪಿಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ. ತಪ್ಪದೆ ಆಲಿಸಿ ಸಂಜೆ 6:15 ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣವನ್ನು. ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣೆ ಈ ವಿಷಯ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಡನೆ ಸಂದರ್ಶನವಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ.

0: ಇಂದು ಸಂಜೆ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮದಂಡಿ. ಹಾಗೆ ಶ್ರೋತೃ ಬಂಧವರೇ, ಇಂದು ರಾತ್ರಿ 10 ಗಂಟೆಗೆ ಕನ್ನಡ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ ಮೂಡಿಬರೋದು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.
1: ಆಕಾಶವಾಣಿ, ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ. ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ. ಇವರು AJ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ
3: ಡಾಕ್ಟರ್. ಈಗ ಇವತ್ತಿನ ವಿಷಯ ಮಕ್ಕಳ ಬೆಳವಣಿಗೆ ಬಗ್ಗೆ ಇರುವಂತಹದ್ದು. ಈಗ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಬೆಳವಣಿಗೆ. ಹೀಗಂದ್ರೆ ಏನು ಮತ್ತೆ ಯಾವೆಲ್ಲ ಲಕ್ಷಣಗಳ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ?
4: ಸೊ ನಾರ್ಮಲ್ ಗ್ರೋತ್ ಅಥವಾ ಸಾಮಾನ್ಯ ಬೆಳವಣಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ನಿರಂತರವಾಗಿ ನೋಡುವಂತಹ ರೈಕಿಕವಾದ ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. ಸೊ ನಾವು ಕ್ಲಿನಿಕಲ್ಲಿ ಅಥವಾ ಡಾಕ್ಟರ್ಸ್ ಪೀಡಿಯಾಟ್ರಿಷಿಯನ್ಸ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗುವಿನ ಹೈಟ್ ಅನ್ನು ಚೆಕ್ ಮಾಡಿಬಿಟ್ಟು, ಎತ್ತರವನ್ನು ಚೆಕ್ ಮಾಡಿಬಿಟ್ಟು, ನಾವು ಮಗುವಿನ ಬೆಳವಣಿಗೆಯ ಚಾರ್ಟ್ ಅಂತ ಇರ್ತದೆ, ಗ್ರೋತ್ ಚಾರ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೇವೆ. ಸೊ ಈ ಮಾರ್ಕ್ ಮಾಡುವಾಗ ಆ ಮಗುವಿನ ಎತ್ತರ ಆ ಮಗುವಿನ ವಯಸ್ಸಿಗೆ ಸಾಮಾನ್ಯದ ಮಿತದ ಒಳಗಡೆ ಇರಬೇಕಾಗ್ತದೆ. ಸೊ ಸಾಮಾನ್ಯದ ಮಿತಕ್ಕಿಂತ ತುಂಬಾ ಕಮ್ಮಿ ಇದ್ರೆ ಆ ಮಗು ಕರೆಕ್ಟ್ ಆಗಿ ಬೆಳೀತಾ ಇಲ್ವಾ ಅಥವಾ ಎತ್ತರ ಕಮ್ಮಿ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಒಂದು ಮಗುವಿನ ಎತ್ತರ ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಪ್ಲಾಟ್ ಮಾಡಿದ್ರೆ, ಅದರ ಮುಂದಿನ ಬೆಳವಣಿಗೆ ಅದೇ ಪ್ರಕಾರ ನಮ್ಗೆ ರೈಕಿಕವಾಗಿ ಬೆಳೀತಾ ಹೋಗ್ಬೇಕು. ಬಟ್ ಯಾವುದೇ ಕಾರಣಕ್ಕೆ ಅದು ಕಮ್ಮಿ, ಅದು ಆ ಲೈನ್ಗಿಂತ ಕಮ್ಮಿ ಬರ್ತಾ ಉಂಟು ಅಥವಾ ಎತ್ತರ ಬೆಳೀತಾನೆ ಇಲ್ಲ ಅಂತ ಹೇಳಿದ್ರೆ, ಅದನ್ನು ನಾವು ಅಬ್ನಾರ್ಮಲ್ ಅಥವಾ ಏನಾದ್ರೂ ತೊಂದರೆ ಇದೆ, ಸಮಸ್ಯೆ ಇದೆ, ನಾವು ಮುಂದಕ್ಕೆ ಅದನ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಂತ ಅರ್ಥ.
3: ಈಗ ಮಕ್ಕಳ ಎತ್ತರದ ಬಗ್ಗೆ ಮಾತಾಡೋದಾದ್ರೆ, ಅವರ ಎತ್ತರದ ಮೇಲೆ ಅಂದ್ರೆ ಅದನ್ನ ರೂಪಿಸುವಂತಹ ಅಂಶಗಳು ಯಾವೆಲ್ಲ ಇರ್ತವೆ?
4: ಸೊ ಇದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ಬಹುದು. ಮೇನ್ ಆಗಿ ನಮ್ಗೆ ಇದರಲ್ಲಿ ಬರುವಂತದ್ದು ನಮ್ಮ ನ್ಯೂಟ್ರಿಷನ್ ಇರ್ಬೋದು ಅಥವಾ ಪೌಷ್ಟಿಕಾಂಶತೆ ಇರ್ಬೋದು. ಸೊ ಯಾವುದೇ ಮಗು ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಸೊ ಒಳ್ಳೆಯ ಪ್ರಮಾಣದ್ದು ಪ್ರೋಟೀನ್ ಅಂಶ ಕೊಡ್ಬೇಕಾಗ್ತದೆ ನಾವು ಮಗುವಿಗೆ. ಸೊ ಇತ್ತೀಚೆಗೆ ನಾವು ನೋಡುವಂತಹ ಅನ್ಹೆಲ್ದಿ ಅಥವಾ ಜಂಕ್ ಫುಡ್ ಇಂಟೇಕ್ ಅನ್ನು ಆದಷ್ಟು ನಾವು ಮಿತವಾಗಿ ಕೊಡ್ಬೇಕು. ಸೊ ಇದು ಆಹಾರ ಖಂಡಿತವಾಗಿಯೂ ಅವರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅದು ಬಿಟ್ಟರೆ ಹಾರ್ಮೋನಿನ ಪಾತ್ರ ತುಂಬಾ ಮುಖ್ಯ. ಸೊ ಹಾರ್ಮೋನ್ ಅಲ್ಲಿ ನಮ್ಗೆ ಗ್ರೋತ್ ಹಾರ್ಮೋನ್ ಇರ್ಬೋದು ಅಥವಾ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು. ಇವೆರಡೂ ಹಾರ್ಮೋನ್ಗಳು ಮಗುವಿನ ಎತ್ತರದ ಬೆಳವಣಿಗೆಗೆ ತುಂಬಾ ಮುಖ್ಯ. ಇನ್ನು ಮಗುವಿನ ಅಂಡರ್ ಲೈಂಗ್ ಏನಾದರೂ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ, ಇವಾಗ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು, ಹಾರ್ಟ್ಗೆ ಸಂಬಂಧಪಟ್ಟಿದಂತಹ ಕಾಯಿಲೆಗಳಿರ್ಬೋದು. ಸೊ ಇದು ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುತ್ತವೆ. ಇನ್ನು ಕೆಲವೊಂದು ವರ್ಣತಂತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇಂತಹ ಮಕ್ಕಳು ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರ್ ಆಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತ ಕೆಲವು ಕಂಡೀಷನ್ಸ್ ಗಳಿವೆ.
3: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
4: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ, ಗ್ರೋತ್ ಹಾರ್ಮೋನ್ ಮತ್ತೆ ಥೈರಾಯ್ಡ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಒಂದು, ನಾವು ಎತ್ತರ ಬೆಳೆಯುವುದಕ್ಕೆ ಅದು ನಮ್ಮ ಎಲುಬಿನ ಗ್ರೋತಿನ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ. ಇನ್ನೊಂದು, ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ಗೆ, ಅದಕ್ಕೆ ಕೂಡ ನಮ್ಗೆ ಗ್ರೋತ್ ಹಾರ್ಮೋನ್ ತುಂಬಾ ಮುಖ್ಯ. ಸೊ ಗ್ರೋತ್ ಹಾರ್ಮೋನಿನ ಸಮಸ್ಯೆ ಯಾವುದೋ ಮಗುವಲ್ಲಿ ಉಂಟಾಗಬೇಕಾದ್ರೆ, ಸೊ ಗ್ರೋತ್ ಹಾರ್ಮೋನ್ ನಮ್ಗೆ ಪ್ರೊಡಕ್ಷನ್ ಆಗುವುದು ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿಯಿಂದ. ಸೊ ಪಿಟ್ಯೂಟ್ರಿ ಗ್ರಂಥಿಗೆ ಸಂಬಂಧಪಟ್ಟ ಯಾವುದಾದ್ರು ಬೆಳವಣಿಗೆಯ ಪ್ರಾಬ್ಲಮ್ ಇತ್ತು ಅಥವಾ ಮಗುವಿಗೆ ಏನಾದರೂ ತಲೆಗೆ ಏಟಾಗಿ ಏನಾದರೂ ಅದರ ಮೇಲೆ ಪರಿಣಾಮ ಬಿತ್ತು ಅಥವಾ ಏನಾದರೂ ಯಾವುದೇ ಕಾರಣಕ್ಕೆ ಮಗುವಿಗೆ ಬ್ರೈನಿನ ಸರ್ಜರಿ ಏನಾದರೂ ಆಯಿತು ಅಥವಾ ಏನಾದರೂ ಟ್ಯೂಮರ್ ಡೆವಲಪ್ಮೆಂಟ್ ಆಯಿತು ಅಂತ ಹೇಳಿದರೆ ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ನಿನ ಮೇಲೆ ಪರಿಣಾಮ ಬೀಳುವಂಥದ್ದಾಗ್ತದೆ. ಇನ್ನೊಂದು, ಕೆಲವೊಂದು ಮಕ್ಕಳಿಗೆ ಜೆನೆಟಿಕ್ ಕಾಸಸ್ಸಿಂದ ಇರ್ಬೋದು ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ ಅಥವಾ ಸೆಕ್ರೇಷನಲ್ಲಿ ಪ್ರಾಬ್ಲಮ್ ಕಂಡು ಬರುವುದಿರ್ತದೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಇದ್ದಿರ್ಬೋದು ಬಟ್ ಅದರದ್ದು ಆಕ್ಷನ್ ಕರೆಕ್ಟ್ ಆಗ್ತಾ ಇರುವುದಿಲ್ಲ. ಸೊ ಅಂಥ ಮಕ್ಕಳಲ್ಲಿ ಕೂಡ ನಮಗೆ ಗ್ರೋತ್ ಇದು ತೊಂದರೆ ಕಾಣಿಸ್ಕೊಳ್ತದೆ. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನಿಗೆ ನೋಡುವುದಿದ್ರೆ ನಾವು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಸ್ಕೆಲಿಟಲ್ ಮೆಚುರೇಷನ್ಗೆ ಅದಕ್ಕೆ ತುಂಬಾ ಮುಖ್ಯ, ಅದು ಗ್ರೋತ್ಗೆ ಎತ್ತರದ ಬೆಳೆಯುವುದಕ್ಕೆ ಅದು ತುಂಬಾ ಮುಖ್ಯ. ಸೊ ಥೈರಾಯ್ಡ್ ಹಾರ್ಮೋನಿನ ತೊಂದರೆ ನಮಗೆ ಥೈರಾಯ್ಡ್ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಮ್ದು ಥೈರಾಯ್ಡ್ ಇದು ಗ್ರಂಥಿ ಥೈರಾಯ್ಡ್ ಹಾರ್ಮೋನಿನ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡುವಂಥದ್ದು. ಸೊ ಆ ಕಂಡೀಷನ್ ಅಲ್ಲಿ ಅಥವಾ ಮೆದುಳಲ್ಲಿ TSH ಪ್ರೊಡಕ್ಷನ್ ಕಮ್ಮಿ ಇದ್ರೆ ಅದು ಸೇಮ್ ಪಿಟ್ಯೂಟ್ರಿ ನಾವು ಕಾಸಸ್ ಹೇಳಿದ್ವಲ್ಲ ಅದರಿಂದ ಪರಿಣಾಮ ಬಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಕಂಡು ಬರಬಹುದು. ಸೊ ಇದೆರಡರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಎತ್ತರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀಳ್ತದೆ.
3: ಈಗ ಈ ಬೆಳವಣಿಗೆಯಲ್ಲಿ ಏನು ಕುಂಠಿತ ಇದೆ ಅಂದ್ರೆ ಎತ್ತರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತ ಅಂದಾಗ ಅದೇ ಒಂದು ಸಮಸ್ಯೆಯೋ ಅಥವಾ ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ತಾವೋ?
4: ಸೊ ಎತ್ತರ ಕಮ್ಮಿ ಇರುವುದರಲ್ಲಿ ನಮಗೆ ಬಾಕಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅಂದ್ರೆ ಯಾಕಾಗಿ ಎತ್ತರ ಮಗು ಬೆಳೀತಾ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಇವಾಗ ಮಗುವಿಗೆ ಅಂಡರ್ಲೈನ್ ಬೇರೆ ಏನಾದರೂ ಸಮಸ್ಯೆ ಇದ್ರೆ ಕ್ರಾನಿಕ್ ಡಿಸೀಸಸ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಈಗ ಮಗು ಹುಟ್ಟಿನಿಂದಲೇ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ ಆ ಮಗುವಿಗೆ ಎತ್ತರದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರಬಹುದು. ಸೊ ಅದೇ ತರ ಅಂಡರ್ಲೈನ್ ಬೇರೆ ಏನಾದರೂ ಕಂಡೀಷನ್ ಇಂದ ಮಗುವಿನ ಎತ್ತರ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಆ ಕಂಡೀಷನ್ ಇದು ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಬಹುದು. ಅಂತ ಹೇಳಿದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ರೆ ಕೆಲವೊಂದು ಮಕ್ಕಳಲ್ಲಿ ನಮಗೆ ಮೂತ್ರ ಜಾಸ್ತಿ ಹೋಗುವಂತದ್ದು.

0: ದುಬಾರಿಕೆ ಜಾಸ್ತಿ ಆಗುವಂಥದ್ದು, ಎಲುಬಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂಥದ್ದು ಇರಬಹುದು. ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಉಸಿರಾಟದ ತೊಂದರೆ ಅಥವಾ ಸುಸ್ತಾಗುವಂಥದ್ದು, ಕೈಕಾಲು ನೀಲಿ ಆಗುವಂಥದ್ದು, ಆ ಥರದ ಸಮಸ್ಯೆ ಕಂಡು ಬರಬಹುದು. ಲಿವರಿಗೆ ಸಂಬಂಧಪಟ್ಟಿದ್ದಿದ್ರೆ ಅದರಲ್ಲಿ ಜಾಂಡಿಸ್ ಮತ್ತು ಹೊಟ್ಟೆ ಉಬ್ಬರ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸ್ಬೋದು. ಸೊ ಇವಾಗ ಅಂಡರ್ಲೈನ್ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಯ ಜೊತೆಗೆ ನಮಗೆ ಬೆಳವಣಿಗೆಯ ಸಮಸ್ಯೆ ಕಂಡು ಬರ್ತದೆ. ಮತ್ತು ಹಾರ್ಮೋನಿನ ತೊಂದರೆ ಸ್ಪೆಸಿಫಿಕ್ ಆಗಿದ್ದರೆ, ಅದು ಏನಾದರೂ ಜೆನೆಟಿಕ್ ಕಾಸಸ್ಗೆ ರಿಲೇಟೆಡ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮುಖದಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳುವಂಥದ್ದು, ಕೈಕಾಲಲ್ಲಿ ಬೆರಳಿನ, ಕಾಲಲ್ಲಿ ಬೆರಳಿನ ಸೈಜ್ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಇವಾಗ ಪಿಟ್ಯೂಟ್ರಿ ಗ್ರಂಥಿ ಎಫೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ, ಅದರಲ್ಲಿ ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಪ್ರೊಡಕ್ಷನ್ ಆಗುವ ಎಲ್ಲಾ ಹಾರ್ಮೋನ್ಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸಿಕೊಳ್ಳುವಂಥದ್ದು ಇರ್ತದೆ.
1: ಇನ್ನು ಈ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬೆಳವಣಿಗೆ ಒಂದೇ ರೀತಿ ಇರ್ತದೆ ಅಥವಾ ಬೇರೆ ಇರ್ತದೆ ಹೇಗೆ?
0: ಎತ್ತರದಲ್ಲಿ ನಾವು ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ ಹರೇಕೆ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ. ಸೊ ಸಾಮಾನ್ಯವಾಗಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಹೇಳಿದ್ರೆ 18 ವರ್ಷದ ತನಕ ಬೆಳವಣಿಗೆ ಆಗ್ತದೆ, ಉದ್ದ ಆಗ್ತಾರೆ. ಸೊ ಒಂದು 12 ವರ್ಷದ ಹುಡುಗಿ ಯಾರಾದ್ರೂ ಹೇಳಿದ ತಂದೆ ತಾಯಿ ಅನ್ಕೊಂಡ್ರೆ ಶಾರ್ಟ್ ಇದ್ದಾಳೆ ಅಂತ ಮನೆಯವ್ರು ಹೇಳ್ತಾರೆ, ಇಲ್ಲ ಇನ್ನು ಅವಳಿಗೆ 6 ವರ್ಷ ಇದೆ ಬೆಳಲಿಕ್ಕೆ ಅಂತ. ಸೊ ಅದು ಒಂದು ತಪ್ಪು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹುಡುಗಿಯರಲ್ಲಿ ನಮ್ಗೆ ಹೈಯೆಸ್ಟ್ ಗ್ರೋತ್ ಆಗುವಂಥದ್ದು ಅವರಿಗೆ ಫಸ್ಟ್ ಟೈಮ್ ಋತುಸ್ರಾವ ಆಗುವುದಕ್ಕಿಂತ ಮುಂಚೆ ಗ್ರೋತ್ ಸ್ಪರ್ಟ್ ಅಂತ ಬರ್ತದೆ. ಹುಡುಗರಲ್ಲಿ ಅಷ್ಟು ಬೇಗ ಕಾಣಿಸ್ಕೊಳ್ಳಿಕ್ಕಿಲ್ಲ, ಗ್ರೋತ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕೊಳ್ತದೆ. ಋತುಸ್ರಾವ ಆದ ನಂತರ ಹುಡುಗಿಯರಲ್ಲಿ ಹೆಚ್ಚು ಗ್ರೋತ್ ಇರುವುದಿಲ್ಲ, ಅದರ ಆಲ್ಮೋಸ್ಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಸೊ ಅದರ ನಂತರ ಒಂದು 5-8 ಸೆಂಟಿಮೀಟರ್ ಅಷ್ಟು ಎತ್ತರ ಬರಬಹುದು. ಹುಡುಗರಲ್ಲಿ ಕೂಡ ಹಾಗೆ, ನಾವು ಬೋನ್ ಏಜ್ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಎಲುಬಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡ್ತೇವೆ. ಸೊ ಎಲುಬಿನ ಬೆಳವಣಿಗೆ 16 ವರ್ಷ ಆದ್ರೆ ಹುಡುಗರಲ್ಲಿ ಮತ್ತೆ ಗ್ರೋತ್ ಇರುವುದಿಲ್ಲ. ಸೊ ಖಂಡಿತವಾಗಿಯೂ ಗ್ರೋತ್ ಡಿಫ್ರೆಂಟ್ ಇರ್ತದೆ, ಗ್ರೋತ್ ಸ್ಪರ್ಟ್ಸ್ ಬರುವಂತಹ ಟೈಮ್ ಡಿಫ್ರೆಂಟ್. ಮತ್ತೆ ಹುಡುಗಿಯರಲ್ಲಿ ಕಾಣಿಸಿಕೊಂಡಷ್ಟು ಬೇಗ ಫೈನಲ್ ಹೈಟ್ ಹುಡುಗರಲ್ಲಿ ನಮ್ಗೆ ಕಾಣಿಸ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೇಟರ್ ಆಗಿ ನಮ್ಗೆ ಕಾಣಿಸ್ಕೊಳ್ತದೆ.
1: ಡಾಕ್ಟರ್, ಈಗ ಪೋಷಕರು ಯಾವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗುತ್ತೆ, ಅಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ವಿಶೇಷವಾಗಿ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ?
0: ಸೊ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಯಾವುದೇ ಟೈಮಲ್ಲಿ ಅವರಿಗೆ ಮಗುವಿನ ಗ್ರೋತ್ ಕರೆಕ್ಟ್ ಇಲ್ಲ, ಎತ್ತರ ಕಮ್ಮಿ ಅಂತ ಅನಿಸಿದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಬೆಸ್ಟ್ ಟೈಮ್ ನಮ್ಗೆ ಗ್ರೋತಿನ ಬಗ್ಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕಂಡು ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಮಗುವಿನ ಎತ್ತರ ಆಲ್ಮೋಸ್ಟ್ ನಾರ್ಮಲ್ಗೆ ರೀಚ್ ಆಗ್ಲಿಕ್ಕೆ ನಮ್ಗೆ ಒಂದು ಐಡಿಯಲ್ ಏಜ್ ಅಂತ ಹೇಳಿದ್ರೆ ಒಂದು ಮಗು 3-4 ವರ್ಷ ಇರುವಾಗ. 10 ವರ್ಷದ ನಂತರ ನಾವು ಇವಾಗ ಡಿಸ್ಕಸ್ ಮಾಡಿದ್ರೆ ಹೆಚ್ಚಿನವರು ನಮ್ಮ ಹತ್ರ ಬರುವುದು 10-12 ವರ್ಷ ಆದಾಗ. ಆವಾಗ ನಮ್ಗೆ ಜಾಸ್ತಿ ಟೈಮ್ ಇರುವುದಿಲ್ಲ, ಏನೇ ಮಾಡ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಇರುವುದಿಲ್ಲ. ಸೊ ಪೋಷಕರಿಗೆ ಅವರ ಮಗು ಆ ಮಗುವಿನ ವಯಸ್ಸಿನ ಪ್ರಕಾರ ಬಾಕಿ ಮಕ್ಕಳಿಗಿಂತ ತುಂಬಾ ಶಾರ್ಟ್ ಅಂತ ಅನಿಸಿದ್ರೆ, ಅಥವಾ ಕ್ಲಾಸ್ ಅಲ್ಲಿ ಬಾಕಿ ಮಗಳು ಉತ್ತ ಬೆಳೀತಾ ಇದ್ದಾರೆ, ಅವರಿಗೆ ಮತ್ತೆ ತಮ್ಮ ಮಗುವಿಗೆ ಇರುವಂತಹ ಹೈಟ್ ಡಿಫ್ರೆನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆ ಬಾಕಿ ಮಕ್ಕಳು ಉದ್ದ ಬೆಳೀತಾ ಇದ್ದಾರೆ ಈ ಮಗು ಉದ್ದ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಪ್ಪಲ್ ಅಥವಾ ಶರ್ಟ್ ಸ್ಕರ್ಟ್ ಪ್ಯಾಂಟಿನ ಸೈಜ್ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಬರಬೇಕು. ಸೊ ಆ ತರ ಡಿಫ್ರೆನ್ಸ್ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನೊಂದೇನಂತ ಹೇಳಿದ್ರೆ ಬೇರೆ ಫಿಸಿಕಲಿ ಅವರಿಗೆ ಫೀಚರ್ಸ್ ಏನಾದರೂ ತಮ್ಮ ಮಗುವಲ್ಲಿ ಬೇರೆ ರೀತಿ ಕಾಣ್ತಾ ಇದೆ ಅಂತ ಅನಿಸಿದೆ ಅಥವಾ ಡಿಫ್ರೆಂಟ್ ಅಂತ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೇದು.
1: ಈಗ ಬೆಳವಣಿಗೆ ಕುಂಠಿತ ಅನ್ನುವಂಥದ್ದು ಒಂದು, ಅದೇ ಎತ್ತರ ಅವರ ವಯಸ್ಸಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಸಮಸ್ಯೆಯಾ?
0: ಎತ್ತರ ವಯಸ್ಸಿಗಿಂತ ಜಾಸ್ತಿ ಇದ್ರೆ ಕೂಡ ಸಮಸ್ಯೆ, ಬಟ್ ಇದು ನಾವು ಜನರಲಿ ನೋಡುವುದಿದ್ರೆ ಇದು ತುಂಬಾ ರೇರ್. ಸೊ ತುಂಬಾ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತದ್ದಲ್ಲ. ಸೊ ಎತ್ತರ ತುಂಬಾ, ಮಗು ತುಂಬಾ ವೇಗವಾಗಿ ಬೆಳೀತಾ ಇದೆ, ತುಂಬಾ ಉದ್ದ ಬೆಳೀತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಗೊತ್ತಾಗೋದು ಮಗು ಆಲ್ಮೋಸ್ಟ್ ಗ್ರೋತ್ ಕಂಪ್ಲೀಟ್ ಆದಾಗ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತದೆ. ಅದು ಕೂಡ ತೊಂದರೆ. ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಪಿಟ್ಯೂಟ್ರಿಯಲ್ಲಿ ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಇದ್ರೆ ಈ ತರ ತುಂಬಾ ಜಾಸ್ತಿ ವೇಗವಾಗಿ ಅಥವಾ ಎತ್ತರ ಬೆಳೆಯುವುದು ಆಗ್ತದೆ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡುವುದು ಉತ್ತಮ.
1: ಈಗ ಮತ್ತೊಂದು ನಾವು ಸಾಮಾನ್ಯವಾಗಿ ಗಮನಿಸುವಂತದ್ದು, ಎತ್ತರವನ್ನ ಜಾಸ್ತಿ ಮಾಡ್ಲಿಕ್ಕೆ ಬೇರೆ ಸಪ್ಲಿಮೆಂಟ್ಗಳು ಅಥವಾ ಬೇರೆ ಮೆಥಡ್ಗಳನ್ನ ಬಳಸಿದ್ರೆ ಎತ್ತರ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ವೈದ್ಯರಾಗಿ ತಾವೇನ್ ಹೇಳ್ತೀರಾ?
0: ಸೊ ಇದು ನಮ್ಮ ಒಪಿಡಿಯಲ್ಲಿ ನಮಗೆ ಕಾಮನೆಸ್ಟ್ ಕೇಳುವಂತ ಕ್ವೆಶನ್. ಸೊ ಮಗುವಿಗೆ ಯಾವುದೇ ಮಗುವಿಗೆ ಗ್ರೋತ್ ಇದು ಸಮಸ್ಯೆ ಇದ್ರೆ ಅಥವಾ ಗ್ರೋತ್ ಇದು ಕನ್ಸರ್ನ್ಸ್ ಇದ್ರೆ ಫಸ್ಟ್ ಕ್ವೆಶನ್ ನಮ್ಗೆ ತಂದೆ ತಾಯಿ ಕೇಳುವುದು ಯಾವ ಫುಡ್ ಕೊಟ್ರೆ ಅವನು ಉದ್ದಾಗ್ತಾನೆ ಅಂತ. ಸೊ ಫುಡ್ ಅಲ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಯಾವುದೇ ಮೆಡಿಸಿನ್ ಅಲ್ಲಿ ಹೈಟ್ ಇಂಪ್ರೂವ್ಮೆಂಟ್ ಅಂತ ಯಾವುದು ಇಲ್ಲ. ಸೊ ಒಳ್ಳೆಯ ಆಹಾರ ಡೆಫಿನೆಟ್ ಆಗಿ ಬೇಕಾಗುತ್ತದೆ, ಆದ್ರೆ ಉತ್ತರ ಜಾಸ್ತಿ ಮಾಡ್ಲಿಕ್ಕಂತ ನಮ್ಗೆ ಯಾವುದೇ ನಮೂನೆಯ ಬಾಯಲ್ಲಿ ತಗೊಳ್ಳುವಂತ ಔಷಧಿ ಆಗ್ಲಿ ಫುಡ್ ಆಗ್ಲಿ ಅವೈಲೇಬಲ್ ಇಲ್ಲ.
1: ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಮಗು ಬೆಳೀತಾ ಇಲ್ಲ ಅಂತ. ಸೊ ಎಲ್ಲಾ ಪ್ರಕಾರದ್ದು ನಾವು ಮಗುವಿಗೆ ಕಾಯಿಲೆ ಇಲ್ಲ ಅಂತ ನಾವು ಫಸ್ಟ್ ನಾವು ನೋಡ್ಬೇಕಾಗ್ತದೆ. ಸೊ ಅದೇ ಮುಂಚೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್ ಉಂಟಾ ಅಂತ ನಾವು ನೋಡ್ಬೇಕಾಗ್ತದೆ. ಇದ್ರೆ ಫಸ್ಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ನಮ್ಗೆ ಎತ್ತರಕ್ಕೆ ನಾವು ಏನು ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದೆ ಯಾವುದೇ ಕಾಸ್ ಇಲ್ಲ ಅಂತ ನಮಗೆ ಗೊತ್ತಾದ್ರೆ ನೆಕ್ಸ್ಟ್ ನಾವು ಮಾಡುವಂತದ್ದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಉಂಟಾ ಅಂತ. ಸೊ ಥೈರಾಯ್ಡ್ ಸಂಬಂಧಪಟ್ಟಿದ್ದು ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಗ್ರೋತ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಡಿಫಿಷಿಯನ್ಸಿ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕರೆಕ್ಟ್ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗ್ತದೆ. ಇವಾಗ ಕೆಲವೊಂದು ಮಕ್ಕಳಲ್ಲಿ ನಾವು ಎಲ್ಲಾ ಟೆಸ್ಟ್ ಮಾಡಿ ಕೂಡ ಎಲ್ಲಾ ಟೆಸ್ಟ್ ನಮ್ಗೆ ನಾರ್ಮಲೇ ಬರ್ತದೆ, ಅಂದ್ರೆ ನಮ್ಗೆ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿ ಕೂಡ ನಮ್ಗೆ ಏನು ರೀಸನ್ ಸಿಗ್ತಾ ಇಲ್ಲ. ಸೊ ಇಂಥ ಮಕ್ಕಳಿಗೆ ಅಥವಾ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುವಂತ ಮಕ್ಕಳಿಗೆ ನಾವು ಗ್ರೋತ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದು ನಾವು ಕೊಡುವುದು ಇಂಜೆಕ್ಷನ್ಸ್ ಮೂಲಕ. ಸೊ ಡೈಲಿ ಇಂಜೆಕ್ಷನ್ಸ್ ಮಗು ಗ್ರೋತ್ ಹಾರ್ಮೋನ್ ಇದು ತಗೊಳ್ಬೇಕಾಗ್ತದೆ. ಅದರಲ್ಲಿ ನಮಗೆ ಸಮಸ್ಯೆ ಗ್ರೋತ್ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದರೆ ಅಥವಾ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಿಕೊಳ್ತದೆ.
1: ಈ ಇಂಜೆಕ್ಷನ್ ಅನ್ನು ಎಷ್ಟು ಸಮಯ ತಗೊಳ್ಬೇಕಾಗುತ್ತೆ? ಹೇಗೆ?
0: ಸೊ ಇದು ಗ್ರೋತ್ ಕಂಪ್ಲೀಟ್ ಆಗೋ ತನಕ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೋನ್ ಏಜ್ ಅಂತ ಹೇಳಿದ್ವಿ ಅಲ್ಲ. ಸೊ ಹುಡುಗಿಯರಲ್ಲಿ ಒಂದು ಬೋನ್ ಏಜ್ 14 ವರ್ಷ ಬರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡಬಹುದು. ಹುಡುಗರಲ್ಲಿ 16 ವರ್ಷ ಬೋನ್ ಏಜ್ ಬರುವ ತನಕ ಕಂಟಿನ್ಯೂ ಮಾಡಬಹುದು. ಅಥವಾ ಅದಕ್ಕೆ ಮುಂಚೆ ತಂದೆ ತಾಯಿಗೆ ಫೈನಲ್ ಹೈಟ್ ಸಾಕು ಅಂತ ಅನ್ಸಿದ್ರೆ ಅದಕ್ಕೆ ಮುಂಚೆ ಕೂಡ ನಾವು ಸ್ಟಾಪ್ ಮಾಡಬಹುದು.
1: ಡಾಕ್ಟರ್, ಈಗ ಈ ಎತ್ತರದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವಯಸ್ಸಿಗೆ ಎಷ್ಟು ಎತ್ತರ ಇರಬೇಕು ಅಂತ ಏನಾದರೂ ಮಾನದಂಡಗಳಿವೆಯಾ?
0: ಖಂಡಿತ. ಸೊ ನಾವು ಗ್ರೋತ್ ಚಾರ್ಟ್ ಅನ್ನೋದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಚಾರ್ಟ್ ಅಲ್ಲಿ ಸಾಮಾನ್ಯ ಮಿತಿಯ ಒಳಗಡೆ ಬರ್ಬೇಕಂತ ಹೇಳಿದ್ವಿ. ಸೊ ಇವಾಗ ನಾವು ಫಸ್ಟ್ 1 ಇಯರ್ ತಗೊಂಡ್ರೆ ಮಗು ಹುಟ್ಟಿದಾಗಿಂದ 1 ವರ್ಷದ ವಯಸ್ಸಿನ ತನಕ ಜನರಲ್ ಆಗಿ ಒಂದು 25 ಸೆಂಟಿಮೀಟರ್ ಅಷ್ಟಾದ್ರೂ ಬೆಳಿಬೇಕು. ಸೊ 1 ವರ್ಷದಿಂದ 2 ವರ್ಷದ ಪ್ರಾಯದ ತನಕ ಒಂದು 12 ಸೆಂಟಿಮೀಟರ್ ಅಂತ ನಾವು ಹೇಳ್ಬಹುದು. 2 ವರ್ಷದಿಂದ 3 ವರ್ಷದ ಪ್ರಾಯದ ತನಕ ಒಂದು 7-8 ಸೆಂಟಿಮೀಟರ್. ಅದರ ನಂತರ ಒಂದು 4 ವರ್ಷದ ನಂತರ ಒಂದು 5 ವರ್ಷದವರೆಗೆ ಮಗು ಒಂದು 6 ಸೆಂಟಿಮೀಟರ್ ಪರ್ ಇಯರ್. ಇದೆಲ್ಲ ಪರ್ ಇಯರ್ ನಾವು ಹೇಳೋದು ಗ್ರೋತ್ ರೇಟ್. ಸೊ ಅಷ್ಟು ಬೆಳಿಬೇಕು. 5 ವರ್ಷದ ನಂತರ ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಪರ್ ಇಯರ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಇಷ್ಟು ಬೆಳಿಬೇಕು. ಇಷ್ಟು ಬೆಳೀತಾ ಇದ್ರೆ ನಾವು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡುವಾಗ ಮಗುವಿನ ಎತ್ತರ ನಿರಂತರವಾಗಿ ಮೇಲ್ಮುಖವಾಗಿ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೆ ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗ್ರೋತ್ ಚಾರ್ಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಪ್ರೋಗ್ರೆಸ್ ಆಗದೆ ಇರುವಂತದ್ದು ಕಾಣಿಸ್ಕೊಳ್ತದೆ. ಸೊ ಇದನ್ನ ನಾವು ಗ್ರೋತ್ ವೆಲಾಸಿಟಿ ಗ್ರೋತ್ ರೇಟ್ ಅಂತ ಹೇಳ್ತೇವೆ. ಸೊ ನಮ್ಗೆ ಸೆಪರೇಟ್ ಆಗಿ ಒಂದು ಗ್ರೋತ್ ವೆಲಾಸಿಟಿ ಚಾರ್ಟ್ ಅಂತ ಕೂಡ ಇರ್ತದೆ. ಸೊ ಪ್ರತಿ ವಯಸ್ಸಿಗೆ ನಾವು ಗ್ರೋತ್ ರೇಟ್ ಎಷ್ಟು ಬಂದಿದೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿ ನೋಡಬಹುದು. ಸೊ ಆ ಚಾರ್ಟ್ ಅಲ್ಲಿ ನಮ್ಗೆ ಒಂದು 25th centile ಲೈನ್ ಅಂತ ಇರ್ತದೆ. ಸೊ ಅದಕ್ಕಿಂತ ಕಮ್ಮಿ ಯಾವುದೇ ವಯಸ್ಸಲ್ಲಿ ಬಂದ್ರೆ ಗ್ರೋತ್ ರೇಟ್ ಕಮ್ಮಿ ಇದೆ ಅಥವಾ ಗ್ರೋತ್ ವೆಲಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಗ್ರೋತ್ ವೆಲಾಸಿಟಿ ಕಮ್ಮಿ ಆಗ್ಲಿಕ್ಕೆ ಪುನಃ ನಮ್ದು ಯಾವುದೇ ಸಿಸ್ಟಮಿಕ್ ಕಾಸಸ್ ಅಥವಾ ಹಾರ್ಮೋನಲ್ ಕಾಸಸ್ ಕಾರಣ ಇರಬಹುದು. ಸೊ ಅದೇನಾದ್ರೂ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ಮಿನಿಮಮ್ ಅಟ್ಲೀಸ್ಟ್ ನಮ್ಗೆ ಇಷ್ಟು ಗ್ರೋತ್ ರೇಟ್ಸ್ ಪ್ರತಿ ವಯಸ್ಸಿನಲ್ಲಿ ಬರಬೇಕು.
1: ಈ ಪೋಷಕರ ಎತ್ತರ ಏನಿದೆ ಅದು ಮಗುವಿನ ಎತ್ತರದ ಮೇಲೆ ಪ್ರಭಾವ ಬೀರುತ್ತಾ?
0: ಹೌದು. ಸೊ ಸಾಮಾನ್ಯವಾಗಿ ನಾವು ಹೇಳುವುದಿದ್ರೆ ತುಂಬಾ ಎತ್ತರ ಇದ್ದ ತಂದೆ ತಾಯಿಯ ಮಕ್ಕಳು ಎತ್ತರವಾಗಿ ಬೆಳೀತಾರೆ, ಎತ್ತರ ಕಮ್ಮಿ ಇದ್ದ ತಂದೆ ತಾಯಿಯ ಮಕ್ಕಳು ಸ್ವಲ್ಪ ಎತ್ತರ ಕಮ್ಮಿ ಇರಬಹುದು. ಬಟ್ ಇದು ನಾವು 100% ರೂಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ಎತ್ತರ ತಂದೆ ತಾಯಿ ಇದ್ರೆ ಮಕ್ಕಳು ಶಾರ್ಟ್ ಇರಬಹುದು, ಅಥವಾ ತಂದೆ ತಾಯಿ ಎತ್ತರ ಕಮ್ಮಿ ಇದ್ರೆ ಕೂಡ ಮಕ್ಕಳು ತುಂಬಾ ಎತ್ತರವಾಗಿ ಬೆಳಿಬಹುದು. ಬಟ್ ನಾವು ನಮ್ಮ ಕ್ಲಿನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಿಡ್ ಪೇರೆಂಟಲ್ ಹೈಟ್ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ತಂದೆ ತಾಯಿನ ಹೈಟ್ ಅನ್ನು ತಗೊಂಡು ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಯಾವ ರೇಂಜ್ ಅಲ್ಲಿ ಅವ್ರದ್ದು ಫೈನಲ್ ಹೈಟ್ ಅಡಲ್ಟ್ ಕಂಪ್ಲೀಟ್ ಹೈಟ್ ಯಾವ ರೇಂಜ್ ಅಲ್ಲಿ ಬೀಳ್ತದೆ ಅಂತ ನಾವು ನೋಡಬಹುದು. ಸೊ ಇದರಲ್ಲಿ ಅದೇ ತಂದೆ ತಾಯಿ ಹೈಟ್ ಎತ್ತರ ಇದ್ರೆ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ನಮ್ಗೆ ಹೈಯರ್ ಸೈಡ್ ಬರ್ತದೆ, ಕಮ್ಮಿ ಇದ್ರೆ ಇದು ಕಮ್ಮಿ ಸೈಡ್ ಬರುವಂತದ್ದು ಇರ್ತದೆ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ನಾವು ಮಾರ್ಕ್ ಮಾಡಿದಾಗ ನಮ್ಮ ಮಗುವಿನ ಈಗಿನ ಬೆಳವಣಿಗೆಯನ್ನು ನಾವು ನೋಡಿ ಫೈನಲ್ ಹೈಟ್ ಆ ರೇಂಜ್ ಒಳಗಡೆ ಬರ್ತದ ಇಲ್ವಾ ಅಂತ ನಾವು ನೋಡಬಹುದು. ಇದರಲ್ಲಿ ಒಂದು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಇವಾಗ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ರೆ ಮಗುವಿನ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ಕೂಡ ತುಂಬಾ ಕಮ್ಮಿ ಬರ್ತದೆ. ಸೊ ಮಗು ಆ ರೇಂಜ್ ಅನ್ನು ಮೀಟ್ ಆಗುದಿದ್ರೂ ಕೂಡ ಆ ಮಗುವಿಗೆ ನಾವು ಫರ್ದರ್ ಟೆಸ್ಟ್ ಮಾಡುವುದು ಒಳ್ಳೇದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಶಾರ್ಟ್ ಇರಬಹುದು, ನಾವು ಅದನ್ನು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅದು ಎಬ್ನಾರ್ಮಲ್ ಗ್ರೋತ್ ಅಲ್ಲ, ಬಟ್ ಗ್ರೋತ್ ಅಲ್ಲಿ ಒಂದು ನಾರ್ಮಲ್ ವೇರಿಯೇಷನ್ ಅಂತ ನಾವು ಹೇಳ್ತೇವೆ. ಬಟ್ ತಂದೆ ತಾಯಿ ಯಾಕೆ ಶಾರ್ಟ್ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳು ಆಗಿರ್ಲಿಕ್ಕಿಲ್ಲ, ಅವರಿಗೆ ಅಂಡರ್ಲೈನ್ ಯಾವ್ದಾದ್ರು ಸಮಸ್ಯೆಯಿಂದ ಅವರು ಶಾರ್ಟ್ ಇರ್ಬೋದು. ಲೈಕ್ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅದು ನಮಗೆ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನು ಬೆನಿಫಿಟ್ ಕೊಡಬಹುದು ನಾವು ಅದನ್ನು ಇವ್ಯಾಲ್ಯುಯೇಟ್ ಮಾಡಿ ಅದನ್ನು ನಾವು ಮಿಸ್ ಮಾಡ್ಕೋತೇವೆ. ಸೊ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ದು ಮಗು ಕೂಡ ತುಂಬಾ ಶಾರ್ಟ್ ಫೈನಲ್ ಹೈಟ್ ಬರುವ ತರ ಇದ್ರೆ ಆ ಮಗುವಿಗೆ ಕೂಡ ನಾವು ಇವ್ಯಾಲ್ಯುಯೇಟ್ ಮಾಡಿ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ಕೊಡುವುದು ಉತ್ತಮ.
1: ಇನ್ನು ಈಗ ದೈಹಿಕ ಚಟುವಟಿಕೆಗಳಿರ್ತವೆ, ಕ್ರೀಡೆಗಳಿರ್ತವೆ, ಇವು ಯಾವ ರೀತಿಯಲ್ಲಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತಾ?
0: ದೈಹಿಕ ಚಟುವಟಿಕೆ ಎಲ್ಲಾ ಮಕ್ಕಳಿಗೂ ತುಂಬಾ ಮುಖ್ಯ. ಸೊ ಹೈಟ್ ಎತ್ತರಕ್ಕಿಂತ ಜಾಸ್ತಿ ನಾವು ಅದನ್ನು ಮಗುವಿನ ತೂಕಕ್ಕೆ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅದನ್ನು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಮಗೆ ನಾರ್ಮಲ್ ಮೂವ್ಮೆಂಟ್ಸ್ ಮಗು ಎಷ್ಟು ಮಕ್ಕಳು ಎಷ್ಟು ಮಾಡ್ತಾರೆ ಅದು ಇದು ಒಳ್ಳೇದು. ಸೊ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಹೈಟಿನ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡುದಿದ್ರೆ ನಮಗೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ, ಎತ್ತರ ಜಾಸ್ತಿ ಮಾಡುವಂಥದ್ದು ಯಾವುದೇ ದೈಹಿಕ ಚಟುವಟಿಕೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ. ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಈಗ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಬಾಸ್ಕೆಟ್ ಬಾಲ್ ಅಂತ ಚಟುವಟಿಕೆಗಳು ಸ್ವಲ್ಪ ಸ್ಪೈನ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆನಿಫಿಟ್ ಕೊಡಬಹುದು. ಬಟ್ 100% ಅಂತ ಕನ್ಕ್ಲೂಸಿವ್ ಆಗಿ ನಮ್ಗೆ ಅಂತ ಎವಿಡೆನ್ಸ್ ಏನು ಇಲ್ಲ.
1: ಈಗ ಎತ್ತರ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರ ತೂಕದ ನಿರ್ವಹಣೆ ಕೂಡ ಮುಖ್ಯ ಆಗುತ್ತಾ?
0: ಹೌದು, ಮಗುವಿನ ಎತ್ತರದ ಪ್ರಕಾರ ತೂಕ ಎಷ್ಟಿರ್ಬೇಕಂತ ಅದು ಕೂಡ ನಾವು ಬೆಳವಣಿಗೆ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡಿ ನೋಡುವಂತದ್ದು. ಸೊ ಇವಾಗ ಕಮ್ಮಿ ಎತ್ತರ ಇರುವಂತಹ ಮಕ್ಕಳು ಅವರ ತೂಕ ಆ ಎತ್ತರಕ್ಕೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ಗೆ ಹೋದ್ರೆ ಅದು ನಾರ್ಮಲ್ ಅಲ್ಲ. ಸೊ ತುಂಬಾ ಎತ್ತರ ಇರುವ ಮಕ್ಕಳು ಸ್ವಲ್ಪ ಬಾಡಿ ವೇಟ್ ಅವರದ್ದು ಜಾಸ್ತಿ ಇದ್ರೆ ಕೂಡ ಬಿ ಎಂ ಐ ನಾರ್ಮಲ್ ರೇಂಜ್ ಅಲ್ಲಿ ನಮ್ಗೆ ಬರ್ತದೆ. ಬಟ್ ಶಾರ್ಟ್ ಇರುವ ಮಕ್ಕಳು ವೆಯ್ಟ್ ಸ್ವಲ್ಪ ಜಾಸ್ತಿ ಗೇನ್ ಆದ್ರೂ ಕೂಡ ಅದು ನಮಗೆ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಅಲ್ಲಿ ಬರಬಹುದು.
1: ಇನ್ನು ಈಗ ನಿದ್ದೆ ಆಗಿರ್ಬೋದು ಅಥವಾ ಇತ್ತೀಚಿನ ಜೀವನ ಶೈಲಿ ಇರ್ಬೋದು ಅಥವಾ ಮೊಬೈಲ್ ಬಳಕೆ ಇವೆಲ್ಲವೂ ಕೂಡ ಗಮನಿಸಿದ್ರೆ ಇವೇನಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತವಾ?
0: ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂ ನೋಡುದಿದ್ರೆ ನಮ್ಗೆ ಗ್ರೋತ್ ಹಾರ್ಮೋನ್ ನಾವು ಸೆಕ್ರೇಷನ್ ಹೇಳುದು ಮ್ಯಾಕ್ಸಿಮಮ್ ನಮ್ಗೆ ರಾತ್ರಿ ಟೈಮ್ ಅಲ್ಲಿ ಆಗುವಂತದ್ದು, ನಿದ್ದೆಯಲ್ಲಿ ಆಗುವಂತದ್ದು. ಸೊ ಚಿಲ್ಡ್ರನ್ ಗೋ ಗ್ರೋ ಬೆಸ್ಟ್ ಇನ್ ದೇರ್ ಸ್ಲೀಪ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ ಆಗಿ ತುಂಬಾ ಲೇಟ್ ತನಕ ಬೆಡ್ ಟೈಮ್ ಪುಷ್ ಮಾಡುವಂತದ್ದು ಅಥವಾ ಮೊಬೈಲ್ ಟಿವಿಯ ಬಳಕೆ ಮಾಡಿಬಿಟ್ಟು 12-1 ಗಂಟೆಗೆ ಮಲಗುವಂತ ಅಭ್ಯಾಸ, ಇದು ಖಂಡಿತ ಮಗುವಿನ ಹೈಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಕರೆಕ್ಟ್ ಆಗಿ ಒಂದು 9-9:30 ಅಷ್ಟೊತ್ತಿಗೆ ನಿದ್ದೆ ಮಾಡುವುದರಿಂದ ಡೆಫಿನೆಟ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದೇರ್ ಹೈಟ್, ಗುಡ್ ಹೈಟ್. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಲೇಟ್ ಬೆಡ್ ಟೈಮ್, ಸ್ಕ್ರೀನ್ ಟೈಮ್ ತುಂಬಾ ಲೇಟ್ ತನಕ ಯೂಸ್ ಮಾಡುವಂತದ್ದನ್ನು ಅವಾಯ್ಡ್ ಮಾಡುವುದು ಬೆಟರ್.
1: ಮತ್ತೆ ಈಗ ಈ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಯಾವ ವಯಸ್ಸು ಒಳ್ಳೆಯದು ಅದಕ್ಕೆ, ಅಂದ್ರೆ ಚಿಕಿತ್ಸೆ ನೀಡೋದಕ್ಕೆ ಬೇಗ ಬರುವಂತದ್ದು ಒಳ್ಳೆಯದು ಅಥವಾ ಅದಕ್ಕೆ ಸ್ವಲ್ಪ ಮಾನಿಟರ್ ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ಬರುವಂತದ್ದು ಒಳ್ಳೆಯದಾ?
0: ಎತ್ತರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ತಂದೆ ತಾಯಿಗೆ ಕಾಣಿಸ್ಕೊಂಡ್ರೆ ಕೂಡಲೇ ಅವರ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ಗೆ ತೋರಿಸುವುದು ಬೆಟರ್. ಸೊ ಎಷ್ಟು ಬೇಗ ಕನ್ಸಲ್ಟ್ ಮಾಡ್ತಾರೆ ಅಷ್ಟು ನಮಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಮಾನಿಟರ್ ಮಾಡುವಂಥದ್ದು. ಸೊ 12 ವರ್ಷದ ಮಗು ಅಥವಾ 11 ವರ್ಷದ ಮಗು ನಮಗೆ ಬಂದರೆ ಕ್ಲಿನಿಕ್ಗೆ ನಮಗೆ ತುಂಬ ಟೈಮ್ ಮಾನಿಟರ್ ಮಾಡಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು ನಾವು ಟೈಮ್ ಲೂಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ 3-4 ವಯಸ್ಸಿನವರೆಗೆ ನಾವು ವೆಯ್ಟ್ ಮಾಡಬಹುದು. 3-4 ವರ್ಷದ ಮಗು ಯಾವುದೇ ಅದರ ವಯಸ್ಸಿನ ಪ್ರಕಾರ ಬೆಳವಣಿಗೆ ಇಲ್ಲ ಅಂತ ಅನಿಸಿದ್ರೆ ಕೂಡಲೇ ಕನ್ಸಲ್ಟ್ ಮಾಡುವುದು ಬೆಟರ್. ಯಾಕಂದ್ರೆ ಆವಾಗ ನಮಗೆ ಮಗುವಿಗೆ ಬೇಕಾದಂತ ಎಲ್ಲಾ ಇವ್ಯಾಲ್ಯುಯೇಷನ್ ಮಾಡಬಹುದು, ಅದಕ್ಕೆ ನಮಗೆ ಟೈಮ್ ಇರ್ತದೆ. ಮತ್ತೆ ಒಂದು 4-5 ತಿಂಗಳ ತನಕ ಮಗುವಿನ ಗ್ರೋತ್ ಚಾರ್ಟ್ ಅನ್ನು ಟ್ರ್ಯಾಕ್ ಮಾಡಿ ಗ್ರೋತ್ ರೇಟ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಸೊ ಟೆಸ್ಟ್ ಅಲ್ಲಿ ಎಲ್ಲಾ ನಾರ್ಮಲ್ ಬಂತು, ಗ್ರೋತ್ ರೇಟ್ ಕರೆಕ್ಟ್ ಇದೆ, ಮಿಡ್ ಪೇರೆಂಟಲ್ ಹೈಟಿನ ಪ್ರಕಾರ ಸಾಧಾರಣ ಹೈಟ್ ಅಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ವೆಯ್ಟ್ ಮಾಡಬಹುದು. ಬಟ್ ಯಾವ್ದ್ರಲ್ಲಾದ್ರೂ ನಮಗೆ ಸಮಸ್ಯೆ ಕಂಡು ಬಂದ್ರೆ, ಇವಾಗ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಅಬ್ನಾರ್ಮಾಲಿಟಿ ಕಾಣಿಸ್ಕೊಳ್ತು ಅಥವಾ ನಾವು ಮಾನಿಟರ್ ಮಾಡುವಾಗ ಗ್ರೋತ್ ರೇಟ್ ಕಮ್ಮಿ ಕಾಣಿಸ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಆಕ್ಟ್ ಮಾಡಬಹುದು ಅಥವಾ ಮಗುವಿಗೆ ಟ್ರೀಟ್ಮೆಂಟ್ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬಹುದು. ಇಲ್ಲದಿದ್ರೆ ನಾವು ಟೈಮ್ ನಾವು ವೇಸ್ಟ್ ಮಾಡಿದಾಗೆ ಅಂತ ಹೇಳಿದ್ರೆ 10-11 ವರ್ಷ ನಮಗೆ ಸ್ವಲ್ಪ ಲೇಟ್, ಅದಾದ್ಮೇಲೆ ನಮಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕಿಲ್ಲ.
1: ಡಾಕ್ಟರ್, ಈಗ ಜನಿಸುವಾಗ ತೂಕ ಕಡಿಮೆ ಇರುವಂತಹ ಮಕ್ಕಳಿರ್ತಾರೆ, ಸಾಮಾನ್ಯವಾಗಿ ಅವರಿಗೆ ಅಂಡರ್ ವೇಟ್ ಅಂತಾನು ಹೇಳ್ಬೋದೇನೋ, ಇಂತಹ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರ್ತದೆ?
0: ಸೊ ಕಡಿಮೆ ತೂಕ ಇರುವಂತಹ ಮಕ್ಕಳು ನಾವು ಅವರನ್ನು SGA ಅಥವಾ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ IUGR ಬೇಬೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಗುವಿಗೆ ಯಾಕೋ ಗ್ರೋತ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಇದು ಸ್ಕ್ಯಾನ್ ಅಲ್ಲೆಲ್ಲ ಡಿಟೆಕ್ಟ್ ಆಗುವಂತದ್ದು. ಅಥವಾ ಜನಿಸಿದಾಗ ನಾವು ತೂಕ ನೋಡಿದಾಗ 2.5 kg, 9 ತಿಂಗಳಿಗೆ ಹುಟ್ಟಿದ ಮಗು 2.5 kg ಕಮ್ಮಿ ಇರುವಂತಹ ಮಕ್ಕಳು. ಸೊ ಇವರು ಸಣ್ಣದಾಗಿ ಹುಟ್ಟಿರುವಂತ ಮಕ್ಕಳು. ಸೊ ಈ ಮಕ್ಕಳಲ್ಲಿ ಹುಟ್ಟಿದಾಗ ನಾರ್ಮಲ್ ವೆಯ್ಟ್ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ಬಹುದು. ಸೊ ಈ ಮಕ್ಕಳನ್ನು ನಾವು ತಗೊಂಡ್ರೆ ಅವು ಈ ಮಕ್ಕಳಲ್ಲಿ ನಮಗೆ ಒಂದು 70% ಮಕ್ಕಳಲ್ಲಿ ಒಂದು 3 ವರ್ಷದ ತನಕ ಅಥವಾ ಮ್ಯಾಕ್ಸಿಮಮ್ 4 ವರ್ಷದ ತನಕ ಕ್ಯಾಚಪ್ ಗ್ರೋತ್ ಅಂತ ಬರ್ತದೆ ಅಂತ ಹೇಳಿದ್ರೆ ಅವರು ಹುಟ್ಟಿದಾದ ನಂತರ ಅವರ ಗ್ರೋತ್ ಅನ್ನು ಅವರು ನಾರ್ಮಲ್ ಅವರ ಏಜಿನ ಪ್ರಕಾರ ನಾರ್ಮಲ್ ವೆಯ್ಟ್ ಇರುವ ಮಕ್ಕಳಿಗೆ ಮ್ಯಾಚ್ ಮಾಡ್ತಾರೆ. ಸೊ 70% ಕ್ಯಾಚಪ್ ಗ್ರೋತ್ ಆಗುತ್ತೆ. ಬಟ್ ಒಂದು ಉಳಿದ ಒಂದು 30% ಮಕ್ಕಳಲ್ಲಿ ಇದು ಕ್ಯಾಚಪ್ ಗ್ರೋತ್ ಆಗದೇ ಇರಬಹುದು. ಸೊ ಅವರನ್ನು ನಾವು ಫೇಲ್ಯೂರ್ ಟು ಕ್ಯಾಚಪ್ ಅಂತ ಹೇಳ್ತೇವೆ. ಸೊ ಅವರು ತೂಕದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕೂಡ ನೀವು ಬಾಕಿ

0: ಶಿಕ್ಷಕರಿಗೂ ಕೂಡ ಒಂದು ರೀತಿಯ ಚಿಂತೆ ಇದ್ದೇ ಇರ್ತದೆ. ಪೋಷಕರು ಯಾವ ರೀತಿಯಾಗಿ ಇರಬೇಕಾಗುತ್ತೆ ಮತ್ತೆ ಮಕ್ಕಳನ್ನು ಯಾವ ರೀತಿಯಾಗಿ ಅವರು ನೋಡ್ಕೋಬೇಕಾಗುತ್ತೆ?
1: ಸೊ ಎತ್ತರ ಕಮ್ಮಿ ಇದ್ರೆ ಕೆಲವೊಂದು ಸಮಸ್ಯೆಗಳು ಸ್ಕೂಲಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಸ್ಕೂಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಇರುವ ಮಕ್ಕಳು ಬುಲ್ಲಿಯಿಂಗ್ಗೆ ಕೆಲವೊಂದ್ಸಲ ಒಳಗಾಗಬಹುದು. ಸೊ ಮಕ್ಕಳಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಇವಾಗ ಟ್ರೀಟೇಬಲ್ ಕಾಸಸ್ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಎತ್ತರವನ್ನು ಜಾಸ್ತಿ ಮಾಡಿಸಬಹುದು. ಇವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎತ್ತರ ಜಾಸ್ತಿ ಮಾಡದೇ ಇರುವಂತ ಸಿಚುವೇಶನ್ಸ್ ಇರಬಹುದು ಕೆಲವೊಂದು ಜೆನೆಟಿಕ್ ಕಾಸಸ್ ಅಲ್ಲಿ. ಸೊ ಇದರಲ್ಲಿ ನಾವು ಆದಷ್ಟು ಸ್ಕೂಲ್ ಅಲ್ಲಿ ಬುಲ್ಲಿಂಗ್ ಆಗದೇ ಇರುವಂತೆ ಟೀಚರ್ಸ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಮಾತಾಡುವಂಥದ್ದು ಅಥವಾ ಮಗುವಿನ ಕಾನ್ಫಿಡೆನ್ಸ್ ಅನ್ನು ನಾವು ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಮತ್ತೆ ಪೇರೆಂಟ್ಸ್ಗೆ ನೋಡಿದ್ರೆ ನಾವು ಅವರಿಗೆ ಆದಷ್ಟು ಮಗುವಿನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಅಂದ್ರೆ ಸುಮ್ಮನೆ ಹೋಪ್ಸ್ ಕೊಡುವುದಕ್ಕಿಂತ ರಿಯಲಿಸ್ಟಿಕ್ ಆಗಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುವಂಥದ್ದು, ಮಗುವಿನ ಗ್ರೋತ್ ಮುಂದಿನ ಮಗು ದೊಡ್ಡವನಾಗುವಾಗ ಹೇಗೆ ಇರ್ತದೆ ಅದೆಲ್ಲವನ್ನು ಹೇಳಿಬಿಟ್ಟು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಕೆಲವೊಂದು ಹೈಟ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವುದು ಒಂದು ವೇ ಇರಬಹುದು ನಮಗೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ.
0: ಡಾಕ್ಟರ್, ಈಗ ಇನ್ನು ಮಕ್ಕಳ ಬೆಳವಣಿಗೆಯ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ವಿಶೇಷವಾಗಿ ಪೋಷಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಅವರಿಗೆ?
1: ಮಕ್ಕಳ ಎತ್ತರವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗುವಂಥದ್ದು, ಗ್ರೋತ್ ಚಾರ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ತುಂಬಾ ಮುಖ್ಯ. ಸೊ ಯಾವುದೇ ಟೈಮಲ್ಲಿ ಮಗುವುದು ಗ್ರೋತ್ ಬೆಳವಣಿಗೆ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಇಂಟರ್ವೀನ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವಂಥದ್ದು, ಒಳ್ಳೆಯ ಫಿಸಿಕಲ್ ಆಕ್ಟಿವಿಟಿ, ಒಳ್ಳೆಯ ನಿದ್ದೆ, ಕಮ್ಮಿ ಸ್ಕ್ರೀನ್ ಟೈಮ್, ಇದೆಲ್ಲ ತುಂಬಾ ಮುಖ್ಯ. ಬೆಳವಣಿಗೆ ಅಲ್ಲ, ಜನರಲ್ ಆಗಿ ಫ್ರಮ್ ದ ಜನರಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳು ಯಾವುದೇ ಟೈಮಲ್ಲಿ ನಿಮಗೆ ಬೆಳೀತಾ ಇಲ್ಲ, ಎತ್ತರ ಕಮ್ಮಿ ಇದೆ ಅಂತ ಅನಿಸಿದ್ರೆ ತುಂಬಾ ಲೇಟ್ ಆಗಿ ವೆಯ್ಟ್ ಮಾಡುವುದಕ್ಕಿಂತ ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿದ್ರೆ ಒಳ್ಳೆಯದು.
0: ಧನ್ಯವಾದಗಳು ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಧನ್ಯವಾದ.
2: ಇದುವರೆಗೆ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ವಿಷಯದ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ಅಸ್ಥಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ

0: ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗಾವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು, ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ

0: ಪತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
2: ಓ ಬಾಪ್ಪ, ಏನಪ್ಪ ಬಂದಿದ್ದ, ಏನ್ ಸಮಾಚಾರ ಅಂತ?
1: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
2: ಕೆಮ್ಮಲು? ಏನ್ ಕೆಲಸ ಮಾಡ್ತೀಯ ನೀನು?
1: ರೈತ ಸ್ವಾಮಿ.
2: ಅಲ್ಲ, ಎಷ್ಟು ಜನ ಮಕ್ಳು ನಿಂಗೆ?
1: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೇ.
2: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
1: ಏ ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
2: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
1: ಏ ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
2: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
1: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
2: ಆಮೇಲೆ
1: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
2: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
1: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
2: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
1: ಅವ್ಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
2: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
1: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
2: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗಿಟ್ಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
1: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
2: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
1: ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
2: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
1: ಹ್ಞೂ. ಮತ್ತೆ
3: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಆಕಾಶವಾಣಿ, ಸಮಯ ಸರಿಯಾಗಿ 1 ಗಂಟೆ 10 ನಿಮಿಷವಾಗಲಿದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವ

0: ಸಂಕೇತವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಜಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹಾ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ

ಸಂತ್ರಸ್ತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು, ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹಾ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹಾ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ ಬಿಡಬ್ಲ್ಯೂಎಫ್ ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹಾ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2 ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹಾ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಸಮಯ ಆಗಿದೆ. 1:18 ಇನ್ನೀಗ ಕನ್ನಡದ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಹೃದಯ ಗೀತೆ. ಚಿತ್ರದ ಗೀತೆಯನ್ನ ಚಿತ್ರ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಈ ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ರಂಗಿತರಂಗ ಚಿತ್ರದಿಂದ ಅನೂಪ್ ಭಂಡಾರಿ ಸುಚಿತ್ರ ಲತಾ ಅವರ ಧ್ವನಿಯಲ್ಲಿ. ಗೀತೆಗೆ ಅನೂಪ್ ಭಂಡಾರಿ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ದುಷ್ಟಬುದ್ಧಿ ತನ್ನ ಕಾರ್ಯವನ್ನ ಯೋಜಿತಗೊಳಿಸುವುದಕ್ಕೋಸ್ಕರ ಹೊರಟಿದ್ದಾನೆ. 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನ ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಚಂದನಾವತಿಗೆ ಕರ್ಕೊಂಡು ಹೋಗ್ತಾನೆ.

ಕುಳಿಂದ ಮಹಾ ಸಂತಸದಿಂದ ಸಂಭ್ರಮದಿಂದ ತನ್ನ ಮಗ ಚಂದ್ರಹಾಸನನ್ನ ಕರೆದು ಅವನಿಗೆ ಕಾಣಿಕೆಯನ್ನ ಕೊಡಿಸಿ ಅವನನ್ನ ಪರಿಚಯ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾನಪ್ಪ ಅಂತಂದ್ರೆ, ಆ ಬಾಲಕನು ನನಗೆ ಕಾಡಿನಲ್ಲಿ ಪೂರ್ವ ಪುಣ್ಯ ಬಲದಿಂದ ಸಿಕ್ಕಿದನು, ಇವನನ್ನು ನೀವು ಕೃಪೆಯಿಂದ ಪಾಲಿಸಿರಿ ಎಂದು ಅವನ ಕೈಗೆ ಒಪ್ಪಿಸಿದನು. ಎಷ್ಟಾದ್ರೂ ಕೂಡ ದುಷ್ಟಬುದ್ಧಿ ಇವನ ಒಡೆಯ ಮಹಾಮಂತ್ರಿ, ಅವನ ಕೈಗೆ ಇವನನ್ನ ನೀವು ಮುಂದೆ ಪೋಷಿಸಬೇಕು ಅಂತ ಹೇಳಿ ಅವನಿಗೆ ಒಪ್ಪಿಸಿಕೊಟ್ಟ.

0: ಬುದ್ಧಿ ವಿನಯದೊಳು ಆ ಕುಳಿಂದ ನೊಡನೆಂದನು.
1: ಚಂದ್ರಹಾಸನನ್ನ ಒಮ್ಮೆ ದುಷ್ಟಬುದ್ಧಿ ನೋಡ್ತಾನೆ. ರಾಜ ಲಕ್ಷಣಗಳಿಂದ ಅತ್ಯಾಕರ್ಷಕವಾಗಿ ಶೋಭಿಸ್ತಾ ಇದ್ದಂತಹ ಚಂದ್ರಹಾಸನನ್ನ ನೋಡಿ ವಿಸ್ಮಿತನಾಗ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗುತ್ತೆ, ತಾನು ಹಿಂದೆ ಕೊಲ್ಲಬೇಕೆಂದು ಕಳಿಸಿದಂತಹ ಮಗುವೆ ಈ ಚಂದ್ರಹಾಸ. ನಾನು ಹೇಳಿದಂತೆ ಇವನನ್ನ ಕೊಲ್ಲಲಿಲ್ಲ, ಇವನನ್ನ ಅರಣ್ಯ ಮಧ್ಯದಲ್ಲಿ ಹಾಗೇ ಬಿಟ್ಟು ಬಂದಿದ್ದಾರೆ. ಹಾಗೆ ಬಿಟ್ಟು ಬಂದಂತಹ ಮಗುವೆ ಕುಳಿಂದನಿಗೆ ಸಿಕ್ಕಿರುವುದು. ದೂತರು ಹೇಳಿದಂತಹ ಮಾತು 100ಕ್ಕೆ 100ರಷ್ಟು ಸತ್ಯ ಎಂದು ಖಚಿತಪಡಿಸಿಕೊಂಡು ಅದನ್ನು ತೋರ್ಪಡಿಸದೆ ಮನದಲ್ಲೇ ಲೆಕ್ಕ ಹಾಕುತ್ತಾ ನಗುತ್ತಾ ಚಂದ್ರಹಾಸನನ್ನು ಹೊಗಳಿ ಪುಳಿಂದನಿಗೆ ಹೀಗೆಂದ, ನಿನ್ನ ಮಗನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು.

ದುಷ್ಟಬುದ್ಧಿ ಹೇಗೆ ಯೋಚಿಸ್ತಾನೆ ಅಂತಂದ್ರೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನ ಕೊಟ್ಟು ಅದನ್ನ ವಿಶೇಷವಾಗಿ ವರ್ಣಿಸ್ತಾನೆ. ಹಾವಿನ ಮೈಯ ನಯವು, ನಯವಾಗಿ ಮೃದುವಾಗಿ ಇರುತ್ತೆ ಹಾವಿನ ಮೈ, ಹಾಗಂತ ಅದನ್ನ ಮುಟ್ಟಕ್ಕೆ ಹೋದ್ರೆ ಕಚ್ಚುತ್ತೆ. ಗುಂಡಿಯನ್ನು ಮರೆ ಮಾಡಿದ ಹುಲ್ಲು, ಪೂರ್ತಿ ಹುಲ್ಲು ಕಾಣ್ತಾ ಇರುತ್ತೆ, ಆದ್ರೆ ಒಳಗಡೆ ಇದ್ದಂತಹ ಗುಂಡಿ ಕಾಣೋದಿಲ್ಲ. ಮೊಸಳೆ ಇರುವ ಮಡುವಿನಲ್ಲಿ ಅರಳಿದ ಕಮಲವು, ಕಮಲದ ಹೂವಿದೆ ಅಂತ ಹೇಳಿ ಏನಾದರೂ ಸಂತೋಷದಿಂದ ಸಂಭ್ರಮದಿಂದ ಕೀಳೋದಕ್ಕೆ ಹೋದ್ರೆ ಮೊಸಳೆಗೆ ಆಹುತಿ ಆಗ್ಬೇಕಾಗುತ್ತೆ. ಚೂಪಾಗಿರ್ತಕ್ಕಂತಹ ಕತ್ತಿಯ ಭಾಗಕ್ಕೆ ಹಚ್ಚಿದ ಜೇನುತುಪ್ಪವು, ಜೇನುತುಪ್ಪ ಅಂಥೇಳಿ ನೆಕ್ಕದಕ್ಕೇನಾದ್ರೂ ಹೋದ್ರೆ ನಾಲಿಗೆ ಕತ್ತರಿಸೋಗುತ್ತೆ. ಕಮಲಾಕ್ಷಿಯರ ಕೃತಕ ಪ್ರೀತಿಯು, ಈ ಮಹಿಳೆಯರ ಕೃತಕವಾಗಿರ್ತಕ್ಕಂಥ ಪ್ರೀತಿಗೇನಾದರೂ ಒಳಗಾದ್ರೆ ಅದರಿಂದ ಅಪಾಯಕ್ಕೆ ಕಾರಣವಾಗುತ್ತೆ. ಕಾಲಕೂಟದ ಮಹಾವಿಷವನ್ನು ಬೆರೆಸಿದ ಪಾಯಸವೋ ಎಂಬಂತೆ ದುಷ್ಟಬುದ್ಧಿಯು ಹೊರಗಡೆ ಹರ್ಷದಿಂದ ನಟಿಸುತ್ತಾ ಒಳಗಡೆ ಚಂದ್ರಹಾಸನ ಬಲಿಗೆ ಯೋಜನೆಯನ್ನು ಮಾಡಿದ್ದ.

ಅರ್ಜುನ ಕೇಳು, ಸಜ್ಜನರಾಗಿರ್ತಕ್ಕಂಥವರಿಗೆ ಕಪಟಿಗಳು ವಂಚಕರು ಮಾಡುವಂತಹ ಮೋಸ ಗೊತ್ತಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿದಂತಹ ನಿರ್ಣಯ ತಿಳಿಯೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಹೇಳ್ತಾ, ದುಷ್ಟಬುದ್ಧಿಗೆ ತಾಂಬೂಲವನ್ನು ಕೊಟ್ಟು ಗೌರವಿಸಿ ಚಂದಹಾಸನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹಿಂದೆ ಬ್ರಾಹ್ಮಣರು ಹೇಳಿದಂತಹ ಮಾತನ್ನು ನೆನೆದು ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕೊಳ್ತಾನೆ, ತನ್ನ ಮಕ್ಕಳ ಆಳ್ವಿಕೆಗೆ ಇವನು ಕಂಟಕವಾದನು, ಇವನು ನಮಗೆ ಶತ್ರುವಾದನು ಎಂದು ಆಲೋಚಿಸಿದನು.

ಬ್ರಾಹ್ಮಣರು ನುಡಿದಂತಹ ಭವಿಷ್ಯದ ಮಾತು ಸುಳ್ಳಾಗುವುದಿಲ್ಲ. ರಾಜಲಕ್ಷಣವನ್ನು ನೋಡಿಯೇ ಅವರು ಹೇಳಿರುತ್ತಾರೆ, ಕುಂತಲ ದೇಶಕ್ಕೆ ಇವನು ಮುಂದೆ ಅಧಿಪತಿಯಾಗುತ್ತಾನೆ ಎಂಬುದು ಸತ್ಯವೆಂಬಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು.

0: ಅದಕ್ಕೆ ಮುದ್ರಯಂ ಜೋಕಿಯಿಂದಳವಡಿಸಿ ಶಶಿಹಾಸನಂ ನೋಡಿ ನಸು ನಗುತ್ತಲೇ ಇಂತೆಂದನು.
1: ಕತ್ತಲೆ ಕುತೂಹಲಕ್ಕೆ ಒಂದ್ಸಲ ಪ್ರಯತ್ನವನ್ನ ಮಾಡೋದಕ್ಕೆ ಹೊರಡುತ್ತಂತೆ. ಪೂರ್ಣಚಂದ್ರನ ಹೊಳಪನ್ನ ಮಬ್ಬು ಮಾಡಿ ತನ್ನ ಸ್ವರೂಪವನ್ನ ತೋರಿಸ್ತೀನಿ ಅಂತ. ವಿಷ್ಣು ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸನನ್ನ ಕೊಲ್ಲಿಸಿ ತನ್ನ ಮಕ್ಕಳಿಗೆ ರಾಜ್ಯವನ್ನ ಉಳಿಸಿಕೊಡ್ತೇನೆ ಎನ್ನುವಂತಹ ಯೋಚನೆಯನ್ನ ಮಾಡ್ತಾನೆ. ಏನಾದರೂ ಮಾಡಿ ಚಂದ್ರಹಾಸನಿಗೆ ವಿಷವನ್ನ ಕೊಟ್ಟು ಸಾಯಿಸಬೇಕು ಅಂತ. ಅದು ಇಲ್ಲಿ ಸಾಧ್ಯವಾಗಲ್ಲ, ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ರಹಸ್ಯವಾಗಿರ್ತಕ್ಕಂಥ ಒಂದು ಪತ್ರವನ್ನು ಬರೆದು ಅದಕ್ಕೆ ಅಷ್ಟೇ ಎಚ್ಚರಿಕೆಯಿಂದ ರಾಜಮುದ್ರೆಯನ್ನು ಹಾಕಿ ಚಂದ್ರಹಾಸನನ್ನ ಬಳಿಗೆ ಕರೆದು ಕೂರಿಸಿಕೊಂಡು ನಸುನಗುತ್ತ ಅವನಿಗೆ ಈ ರೀತಿ ಹೇಳ್ತಾನೆ.

ದುಷ್ಟಬುದ್ಧಿ ಹೇಳ್ತಾನೆ, ಇದು ರಾಜರಹಸ್ಯವನ್ನ ಒಳಗೊಂಡಂತ ಪತ್ರ, ಹಾಗಾಗಿ ನೀನೊಬ್ಬನೇ ಕುದುರೆಯನ್ನ ಏರಿ ನಾಲ್ವರು ಸೇವಕರೊಂದಿಗೆ ನಮ್ಮ ರಾಜಧಾನಿಯಾಗಿರ್ತಕ್ಕಂಥ ಕುಂತಳ ನಗರಕ್ಕೆ ಹೋಗು. ಅಲ್ಲಿ ನನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಮುದ್ರೆ ಸಹಿತವಾದ ಈ ಪತ್ರವನ್ನು ಕೊಡು. ಈ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಅಂತ ಹೇಳಿ ಆ ಪತ್ರವನ್ನು ಚಂದ್ರಹಾಸನ ಕೈಗೆ ಕೊಡ್ತಾನೆ.

ದುಷ್ಟಬುದ್ಧಿ ವಿಶ್ವಾಸದಿಂದ ತನ್ನನ್ನು ಕಂಡಿದ್ದಾನೆ. ಚಂದ್ರಹಾಸ ಈ ಕೆಲಸವನ್ನು ನಾನು ಅತ್ಯಂತ ಜತನವಾಗಿ ಮಾಡಬೇಕು ಅಂತ ಹೇಳಿ ತನ್ನ ತಂದೆ ಆಗಿರ್ತಕ್ಕಂಥ ಕುಳಿಂದನಿಗೆ ನಮಸ್ಕರಿಸಿ ಕುಂತಳ ನಗರಕ್ಕೆ ಹೊರಟಿರುವಂತಹ ವಿಷಯವನ್ನು ತನ್ನ ತಾಯಿ ವೇದಾವಿನಿಗೆ ಹೇಳಬೇಕು ಅಂತ ಹೇಳಿ ನೇರವಾಗಿ ಮನೆಗೆ ಬಂದು ಅವಳ ಪಾದಗಳಿಗೆ ತನ್ನ ಹಣೆಯನ್ನು ಒತ್ತಿದನು.

ತಾಯಿ ಮೇಧಾವಿನಿ ಅವನ ಹಣೆಯನ್ನು ಹಿಡಿದು ಮೇಲೆತ್ತಿದಳು. ಚಂದ್ರಹಾಸನಿಗೆ ಅಕ್ಷತೆಯನ್ನಿಟ್ಟು ಆರತಿ ಮಾಡಿದಳು. ತಿಲಕವನ್ನಿಟ್ಟು ಅರಳು ಮೊಸರು ಗರಿಕೆ ಅಕ್ಷತೆಗಳನ್ನು ತಟ್ಟೆಯಲ್ಲಿ ಇಟ್ಟು ತಾಂಬೂಲವನ್ನು ಕೊಟ್ಟು ದಾರಿಯಲ್ಲಿ ನಿನಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದಳು. ಅದಕ್ಕಿಂತಲೂ ಹೆಚ್ಚಾಗಿ ಅವಳು ಹೇಳುವ ಮಾತು, ಆ ವಾಸುದೇವನು ನಿನ್ನ ಅವಯವಗಳನ್ನು ಕಾಪಾಡಲಿ, ಅಷ್ಟೇ ಅಲ್ಲ ನಿನಗೆ ಅನುಕೂಲೆಯಾಗಿ ವರ್ತಿಸುವ ಹೆಂಡತಿಯೊಡಗೂಡಿ ರಾಜ್ಯವನ್ನು ಪಡೆ. ಮುಂದೆ ಆಗುವಂತಹ ವಿಚಾರ ಮೇಧಾವಿನಿಗೆ ಗೊತ್ತಿತ್ತೋ ಎನ್ನುವಂಥ ರೀತಿಯಲ್ಲಿ ಮುನ್ಸೂಚನೆಯ ರೂಪದಲ್ಲಿ ಕವಿ ಇಲ್ಲಿ ಕೊಡ್ತಾ ಹೋಗ್ತಾರೆ.

0: ಪೊರ ಮಾಡುವ ಸಮಯದ ಕಂಡನು.
1: ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಬೀಳ್ಕೊಟ್ಟ ಚಂದ್ರಹಾಸನು ಎದುರಿನಲ್ಲಿ ಶುಭ ಶಕುನಗಳನ್ನ ಕಾಣ್ತಾನೆ. ಜನ ಸಾಮಾನ್ಯರಲ್ಲಿ ಇದ್ದಂತಹ ಶಕುನದ ನಂಬಿಕೆಯನ್ನ ಕವಿ ಇಲ್ಲಿ ತರ್ತಾನೆ. ಹರಿದ್ರ ಕುಂಕುಮ ಶೋಭಿತರಾಗಿ ಬರ್ತಾ ಇರ್ತಕ್ಕಂತಹ ನವ ವಧುವರರನ್ನ ಎದುರಿಗೆ ಕಾಣ್ತಾನೆ. ಸದಾಚಾರ ಸದಾಕಾರವುಳ್ಳ ಬ್ರಾಹ್ಮಣ ರೈರವರನ್ನ ಅವನ ಎದುರಿನಲ್ಲಿ ಕಾಣ್ತಾನೆ. ಎಳೆಗರುವಿನ ಜೊತೆಯಲ್ಲಿ ಬರುವಂತಹ ಗೋವನ್ನ ಕಾಣ್ತಾನೆ. ಈ ಮೂರೂ ಶುಭ ಸೂಚನೆಗಳು ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹವನ್ನು ಮೂಡಿಸುತ್ತದೆ. ಅದರ ಜೊತೆಗೆ ಆ ಕಾಡಿನ ಒಡೆಯರು ಅಥವಾ ಆ ಬೇಟೆಗಾರರ ಗುಂಪು ಎದುರು ಬಂದು ರಾಜಕಾರ್ಯಕ್ಕೆ ಹೋಗ್ತಾ ಇರತಕ್ಕಂತಹ ಚಂದ್ರಹಾಸನಿಗೆ ಫಲ ಪುಷ್ಪಗಳನ್ನು ಕೊಟ್ಟು ಹಾರೈಸ್ತಾರೆ. ಇವೆಲ್ಲವೂ ಕೂಡ ಅವನಿಗೆ ಶುಭ ಶಕುನ ಅನ್ನುವಂತಹ ರೀತಿಯಲ್ಲಿ ಕಾಣ್ತದೆ. ಅದೇ ಉತ್ಸಾಹದಲ್ಲಿ ಅವನು ಮುಂದೆ ಹೊರಡ್ತಾನೆ.

ಚಂದ್ರಹಾಸ ಹೊರಟಂತಹ ಸಂದರ್ಭದಲ್ಲಿ ಅವನ ತಂದೆಯ ಅನುಚರರಾದಂತಹ ವನಚರರು ಎದುರಿಗೆ ಬರ್ತಾರೆ. ಅನೇಕ ಹೂಗಳಿಂದ ಕೂಡಿರ್ತಕ್ಕಂತಹ ಹೂ ದಂಡೆಯನ್ನ ಒಬ್ಬ ವನಚರ ಅವನ ತಲೆಗೆ ಕಟ್ತಾನೆ. ಇನ್ನೊಬ್ಬ ಆಗ ತಾನೇ ಬಿಡಿಸಿ ತಂದಂತಹ ಸಂಪಿಗೆ ಹೂಗಳ ಮಾಲೆಯನ್ನ ಕೊರಳಿಗೆ ಹಾಕ್ತಾನೆ. ಮತ್ತೊಬ್ಬ ಅವನ ಕೈಗೆ ದಾಳಿಂಬೆ ಫಲವನ್ನ ಕೊಡ್ತಾನೆ. ಹೂ ಮತ್ತು ಹಣ್ಣನ್ನು ಕೊಡ್ತಕ್ಕಂಥದ್ದು ಪ್ರೀತಿ ಮತ್ತು ಶ್ರೇಯಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಅಲಂಕೃತನಾಗಿ ಫಲವನ್ನ ಪಡೆದಂತಹ ಚಂದ್ರಹಾಸ ನವ ವರನಂತೆ ಕಂಗೊಳಿಸುತ್ತಾ ಹೊರಡ್ತಾನೆ.

ದುಷ್ಟಬುದ್ಧಿ ಹೇಳಿದಂತೆ ಅವನು ಕೊಟ್ಟಂತಹ ಪತ್ರವನ್ನು ಹಿಡಿದು ಕುದುರೆಯನ್ನು ಹತ್ತಿ ಚಂದ್ರಹಾಸ ಹೊರಡ್ತಾನೆ. ಆ ಕುಂತಲಾಪುರದ ದಾರಿಯನ್ನು ಹಿಡಿದು ಅಲ್ಲಿಗೆ 2 ದಿವಸಗಳ ಕಾಲ ಪ್ರಯಾಣವನ್ನು ಮಾಡಿ ಊರಿನ ಹೊರ ವಲಯಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಎದುರಿನಲ್ಲೇ ಉದ್ಯಾನವನ ಕಾಣ್ತದೆ. ಆ ಉದ್ಯಾನವನದಲ್ಲಿ ಕೋಗಿಲೆಗಳ ಇಂಪಾದ ಧ್ವನಿ, ಅತಿಶಯವಾದ ಹಣ್ಣುಗಳಿಂದ ತೂಗುತ್ತಿರುವಂತಹ ಮರದ ಕೊಂಬೆಗಳು, ಚಂದ್ರಹಾಸನನ್ನ ಸ್ವಾಗತಿಸುವಂತೆ ಅವನ ಕೈಗೆ ಫಲಪುಷ್ಪಗಳನ್ನು ಕೊಡುವಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಕಾಣ್ತಾ ಇರುತ್ತೆ.

ಊರ ಹೊರಗೆ ಇದ್ದಂತಹ ರಾಜೋದ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಚಿಗುರು ತುಂಬಿದ ಎಳೆಯ ಮಾವಿನ ಮರಗಳಿಂದ ಕೂಡಿತ್ತು. ಮರಳು ಪ್ರದೇಶದಿಂದ ಮೇಲಕ್ಕೆ ಹಬ್ಬಿರುವ ಹೂಬಳ್ಳಿಗಳಿಂದ ಲತಾ ಮಂಟಪವೇ ನಿರ್ಮಿತವಾಗಿತ್ತು. ಕೃತಕವಾದ ಬೆಟ್ಟಗಳಿಂದಲೂ ಗವಿಗಳಿಂದಲೂ ಶೋಭಿಸುತ್ತಿತ್ತು. ರತ್ನಮಯವಾಗಿರ್ತಕ್ಕಂಥ ಹಾಸು ಬಂಡೆಗಳಿಂದ ಕೂಡಿತ್ತು. ಕಮಲ ಕುಮುದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಪರಿಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾದ ಸರೋವರಗಳು ಮೆಟ್ಟಿಲುಗಳಿಂದ ರಂಜಿಸುತ್ತಿದ್ದವು. ಉದ್ಯಾನವನದಲ್ಲಿ ಇದ್ದಂತಹ ತಂಪಾದ ವಾತಾವರಣ ಈ ಚಂದ್ರಹಾಸನನ್ನ ಆಕರ್ಷಿಸ್ತು ಸ್ವಾಗತಿಸ್ತು.

ಆ ಸುಂದರವಾದ ಉದ್ಯಾನವನದಲ್ಲಿ ನಲಿದಾಡುವಂತ ಹಂಸಗಳು, ಕ್ರೌಂಚ ಪಕ್ಷಿಗಳು, ನವಿರುಗಳು ಚಕ್ರವಾಕ ಪಕ್ಷಿಗಳಿಂದ ಕೂಡಿತ್ತು. ದುಂಪಿಗಳು ಮೊರೆಯುತ್ತಿದ್ದವು. ಗಿಳಿ ಕೋಗಿಲೆಗಳ ಇಂಪಾದ ಸ್ವರದಿಂದಲೂ, ಹಸಿರಾದ ಮರಬಳ್ಳಿಗಳಿಂದಲೂ, ಮಾವಿನ ಮರಗಳಿಂದಲೂ ಆ ಉದ್ಯಾನವನದ ಸೌಂದರ್ಯ ಹೆಚ್ಚುತ್ತಿತ್ತು. ಅಂದ ಅಂದವಾದ ಹೂಗಳು ಸುಗಂಧವನ್ನು ಬೀರುತ್ತಿದ್ದು ಅದನ್ನು ಹೊತ್ತಂತಹ ಗಾಳಿಯು ಎಲ್ಲೆಡೆ ಹರಳುತ್ತಿತ್ತು.

ಬೀಸುತ್ತಿದ್ದಂತಹ ಸುವಾಸನಾಭರಿತವಾಗಿರ್ತಕ್ಕಂತಹ ಗಾಳಿ, ಎಳೆ ಬಿಸಿಲು, ಇವೆರಡೂ ಕೂಡ ಚಂದ್ರಹಾಸನ ಒಂದು ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಿದವು. ಚಂದ್ರಹಾಸ ಕುದುರೆಯಿಂದ ಇಳಿದು ಆ ಕುದುರೆಗೆ ನೀರನ್ನು ಕುಡಿಸಿ ಒಂದು ಮರದ ಬುಡಕ್ಕೆ ಕಟ್ಟಿ ತನ್ನ ಸೇವಕರಿಂದ ಎಳೆಹುಲ್ಲನ್ನು ತರಿಸಿ ಅದರ ಮುಂದೆ ಹಾಕಿ ತಾನು ವಿಶ್ರಾಂತಿ ಪಡೆದು ಸ್ನಾನ ಮಾಡಿ ಕೃಷ್ಣ ಪೂಜೆಯನ್ನು ಮಾಡಲು

0: ಚಂದ್ರಹಾಸ ಅಲ್ಲೇ ಮಾವಿನ ಮರದ ಚಿಗುರುಗಳನ್ನು ತಂದು ಹಾಸಿಗೆಯನ್ನಾಗಿ ಮಾಡಿಕೊಳ್ತಾನೆ. ಮರವನ್ನು ಒರಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾನೆ. ಆ ನಂತರ ತಂಪಾಗಿ ಬೀಸಿದಂತಹ ಗಾಳಿಯಿಂದಾಗಿ ಕಣ್ಣವೆಗಳು ಮುಚ್ಚಿ ನಿದ್ರಾಲೋಲನಾಗ್ತಾನೆ. ಆದಿಶೇಷನ ಮೇಲೆ ಮಲಗಿರುವ ದೇವಪುರದ ಲಕ್ಷ್ಮೀಕಾಂತನಂತೆ ಚಂದ್ರಹಾಸನು ಆ ರಾಜೋದ್ಯಾನದಲ್ಲಿ ಮಲಗಿದನು ಎಂಬಲ್ಲಿಗೆ 29ನೇ ಆಶ್ವಾಸವು ಪೂರ್ಣವಾಗುತ್ತದೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿ

0: ಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತಾರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ಧಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ ಮೂರನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಬೆಳಕು. ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕಿ ಆರತಿ ಷಡಾಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
5: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರತಿ ಷಡಾಬಾಳ್ ಅವರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ.
5: ಈಗ ತಾವು ಸಂಸ್ಕೃತ ಕಲಿಕೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ.
6: ನನಗೆ ಇದು ಈ ಸಂಸ್ಕೃತ ಭಾಷೆ ಇಷ್ಟ ಆಗಿದ್ದು ಚಿಕ್ಕಂದಿನಿಂದಲೂ ನಾವೆಲ್ಲ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಲ್ಲ ಹೇಳ್ತಾ ಇದ್ವಿ. ಆದ್ರೆ ಅದರ ಅರ್ಥನೂ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾವಾಗ ಅಂದ್ರೆ ನನ್ನ ಸುಮಾರು 64ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದು. ಈಗ ನಂಗೆ 70 ವರ್ಷ. ಯಾಕೆ ಅವಾಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನ್ ಮಾಡೋದು, ಕರೋನಾ ಬಂದಾಗ ಏನಾದ್ರೂ ಸಮಯ ಕಳಿಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮನೆಯವರು ತುಂಬಾ ಸಹಕಾರ ಕೊಟ್ರು. ಸಂಸ್ಕೃತ ಭಾರತಿ ಅನ್ನೋದು ನಮ್ಗೆ ಅವಾಗ ಪರಿಚಯ ಆಯ್ತು. ಅಷ್ಟರವರೆಗೂ ನಮ್ಗೆ ಸಂಸ್ಕೃತ ಭಾರತಿ ಅಂತ ಗೊತ್ತಿರ್ಲಿಲ್ಲ. ಸಂಸ್ಕೃತ ಭಾರತಿಯಲ್ಲಿ ಏನು ಅಂದ್ರೆ, ಹೀಗೆ ನಾನು ಹೇಳಿದ ಹಾಗೆ 10 ದಿವಸಗಳ ಸಂಭಾಷಣಾ ಶಿಬಿರದಿಂದಲೇ ನಾನು ಶುರು ಮಾಡಿದ್ದೆ ಇದನ್ನೆಲ್ಲ. ಆಮೇಲೆ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು, ನನಗೆ ಕಲಿಸ್ಬೇಕು ಅಂತ. ಮೊದ್ಲಿಂದನೂ ನಾನು ಬಾಲವಿಹಾರ ಚಿಕ್ಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಹಂಪೆ ಅಂತ ನಮ್ದು ತಾಯಿ ಮನೆ, ಅಲ್ಲಿ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲಾನು.
5: ಬಳ್ಳಾರಿ ಜಿಲ್ಲೆ ಹಂಪೆ?
6: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆ.
5: ಹಂಪೆ ಗೊತ್ತಿರದೆ ಇರೋರು ಯಾರಿಲ್ಲ,
6: ಯಾರಿಲ್ಲ.
5: ತಾವು ಮೂಲತಃ ಎಲ್ಲಿಯವರು ಹಾಗಾದ್ರೆ? ಬಳ್ಳಾರಿ ಜಿಲ್ಲೆ ಹಂಪಿಯವರೇ.
6: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆಯಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು.
5: ಆಮೇಲೆ ಮದುವೆಯಾಗಿ ನೀವು ಹೋದ್ರಿ ಎಲ್ಲಿಗೆ? ಬೆಳಗಾವಿಗೆ.
6: ಹೌದು.
5: ಅಲ್ಲಿ ಹೋದಾಗ ಈಗ ಆರಂಭದಲ್ಲಿ ಗೃಹಸ್ಥ ಜೀವನ ನಡೀತದೆ, ಆರಂಭದಲ್ಲಿ ಸಂಸಾರದ ಜೀವನ ಅದ್ರ ಕಡೆನೆ ಗಮನ ಇರುತ್ತೆ. ಈ ಕಲಿಬೇಕನ್ನೋ ಉತ್ಸಾಹ ಅದು ಯಾವಾಗ ಬಂತು ನಿಮಗೆ? ಅದು ವಿಶೇಷವಾಗಿ ಸಂಸ್ಕೃತ ಕಡೆಗೆ ನಿಮ್ಮ ಒಲವು ಹೇಗೆ ಬೆಳೀತು? ಮತ್ತೆ ನೀವು ನಿಮ್ಮ ಮನೆಯವರು ಸಹಕಾರ ಕೊಟ್ಟರು ಅಂತ ಹೇಳಿದ್ರಿ, ಅವರು ಏನಾದರೂ ಮೊದಲು ಸಂಸ್ಕೃತ ಏನಾರ ಕಲಿಸ್ತಿದ್ರ, ಅವರ ಆಸಕ್ತಿ ಹಾಗೇನಾರು ಇತ್ತ?
6: ಸಂಸ್ಕೃತಕ್ಕೆ ಹೇಗೆ ಉತ್ಸಾಹ ಬಂತು ಅಂದ್ರೆ, ಒಂದ್ ಹಂತಕ್ಕೆ ಬಂದ್ವಿ, ನಮ್ ಕುಟುಂಬ ಎಲ್ಲ, ಅತ್ತೆ ಮಾವ ಇದ್ರು, ಮೈದ್ನಂದಿದ್ರು, ಅವ್ರದೆಲ್ಲ ನಾನ್ ಮನೆಗೆ ಹಿರಿಸಸೆ, ಎಲ್ಲಾ ಜವಾಬ್ದಾರಿ ಮುಗಿಳ್ತು. ಆಮೇಲೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾದ್ರು, ಅವ್ರಿಗೂ ಮದ್ವೆ ಆಯ್ತು, ಮಕ್ಕಳಾಯ್ತು, USL ಎಲ್ಲ ಇದ್ರು, ಅಲ್ಲೂ ಹೋಗಿ ಬಂದ್ವಿ. ಇನ್ನು ಅದಾದ್ಮೇಲೆ ನಾವೇನ್ ಮಾಡೋದು, ಮಕ್ಕಳದು ಒಂದು ಸಂಸಾರ, ಅವರು ಸೆಟ್ಲ್ ಆಗಿರ್ತಾರೆ, ನಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಾವು ಒಂದು ಹಂತದವರೆಗೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮೊಮ್ಮಕ್ಕಳು ಬಂದ ಮೇಲೆ ನಾವು ಈ ನಿರ್ಧಾರ ತಗೊಂಡಿದ್ದು. ಅಲ್ಲಿವರೆಗೂ ನಮ್ಗೆ ಏನು ಮಾಡಕ ಅವಕಾಶ ಇರಲ್ಲ, ಸಮಯ ಇರಲ್ಲ, ನಮ್ದು ಒಂದು ಜವಾಬ್ದಾರಿ ಅದನ್ನೆಲ್ಲ ಮುಗಿಸಿದ ಮೇಲೆ ನಾವು ಇಲ್ಲಿಗೆ ಏನಾದ್ರೂ ನಾವೊಂದೇನಾದ್ರೂ ಮಾಡ್ಬೇಕಲ್ಲ, ನಮ್ಮ ಒಳಗೆ ಆಸೆ ಏನ್ ಹುದುಗಿರುತ್ತೋ ಅದನ್ನ ಹೊರಗಡೆ ತರಬೇಕು ಅನ್ನೋದು ಉದ್ದೇಶ. ನಮ್ಮ ಮನೆಯವರು ತುಂಬಾ ಸಹಕಾರ ಕೊಟ್ರು. ಅವರು ಫಸ್ಟ್ ಆರಂಭ ಮಾಡಿದ್ದೆ ಅವರು ಪರೀಕ್ಷೆಗಳನ್ನ, ಅವರು ಪರೀಕ್ಷೆಗಳನ್ನ ಬರೆದು ಆರಂಭ ಮಾಡಿ 4 ಪರೀಕ್ಷೆಗಳನ್ನ ಬರೆದು ಪಾಸಾಗಿ ಎಲ್ಲ ಮಾಡಿದ್ರು. ಆದ್ರೆ ಅವ್ರಿಗೆ ಹವ್ಯಾಸ ಬೇರೆ, ಹಿಂದೂಸ್ತಾನಿ ಸಂಗೀತ ಡ್ರಾಯಿಂಗ್ ಕಲಿಕೆಯಲ್ಲಿ ಅವ್ರಿಗೆ ಹವ್ಯಾಸ ಇರೋದ್ರಿಂದ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಹೋದ್ರು. ನಾನು ಈ ಸಂಸ್ಕೃತದಲ್ಲಿ ನನಗೆ ಆಸಕ್ತಿ ಇರೋದ್ರಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋದೆ. ಸುಮಾರು ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇನ್ನು ಹೆಚ್ಚು ಹೆಚ್ಚು ನನಗೆ ಸಂಸ್ಕೃತ ಕಲಿಬೇಕು ಅಂತ ಇನ್ನೂ ಆಸೆ ಜಾಸ್ತಿ.
5: ಇನ್ನೂ ಆಸೆ ಇದೆ ನೋಡಿ, ನಿಮಗೆ ಇವಾಗ 70 ಆದ್ರೂ ನಿಮ್ಮ ಉತ್ಸಾಹ ಒಂಚೂರು ಕೂಡ ಕುಗ್ಗಿಲ್ಲ. ವಿಶೇಷವಾಗಿ ಕಲಿಸ್ಬೇಕು ಅಂತ ಅನ್ನೋ ಮನೋಭಾವ ಅದು ಬಹಳ ಮುಖ್ಯ ಆಗುತ್ತೆ. ಕಲಿಬೇಕನ್ನೋ ಆಸಕ್ತಿನೂ ಇರುತ್ತೆ, ಮತ್ತು ಸಂಸ್ಕೃತ ಈಗ ಬಹಳ ಜನರಿಗೆ ತಲುಪಿಲ್ಲ. ಒಂದು ಕಾಲದಲ್ಲಿ ಸಂಪದ್ಭರಿತವಾದಂತಹ ಭಾಷೆ, ಇವತ್ತು ಇನ್ನೂ ಸ್ವಲ್ಪ ಕಲಿಸ್ಬೇಕು ಅಂತ ಅನ್ನೋಂತಹ ಅಗತ್ಯತೆಯನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಕಲಿಸಕ್ಕೆ ಸಾಧ್ಯ ಅಂತ ಅನ್ನೋದಾಗ್ಲಿ, ಮತ್ತು ಕಲಿಸುವಂತಹ ಶಿಕ್ಷಕರು ಕೂಡ ಬೇಕಾಗತ್ತೆ. ಸಂಸ್ಕೃತವನ್ನು ಪರಿಣಾಮಕಾರಿಯಾಗಿ ತಲುಪಿಸೋ ಕೆಲಸ ಕೂಡ ಅದು ಬಹಳ ಮುಖ್ಯ. ಈಗ ಈ ಸಂಸ್ಕೃತ ಕಲಿಸ್ಲಿಕ್ಕೆ ಈ ತೊಡಗಿದ್ದು ಎಷ್ಟು ವರ್ಷ ಆಯ್ತು?
6: ನಾನು ಸಂಸ್ಕೃತ ಕಲಿಕೆಗೆ ತೊಡಲಿಕ್ಕೆ ಜಾಸ್ತಿ ವರ್ಷ ಆಗಿಲ್ಲ, ಆ ಕರೋನಾ ಸಮಯದಲ್ಲೇ ನಾನು ಆರಂಭ ಮಾಡಿದ್ದು ಅಷ್ಟೇನೆ. ಸುಮಾರು 64ರಿಂದ ಅಂದ್ರೆ ಒಂದು 6-7 ವರ್ಷ ಆಗಿರ್ಬೋದು ನಾನು ಸಂಸ್ಕೃತ ಕಲಿಕೆಯನ್ನು ಶುರು ಮಾಡಿ. ಈಗ ಹೇಳುವಷ್ಟು ಕಲಿಸುವಷ್ಟು ಮಟ್ಟಿಗೆ ಬಂದಿದ್ದೀನಿ. ನನ್ನ ಸಂಸ್ಕೃತದಲ್ಲಿ MA ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ನನಗೆ ಯಾವುದು ಡಿಗ್ರಿ ಇಲ್ಲ, ಬೇಸಿಕ್ ಡಿಗ್ರಿ ಇರ್ಬೇಕಲ್ಲ, ಪದವಿ ಇರ್ಬೇಕು, ಅದಕ್ಕೆ ನನಗೆ ಯಾವ ಪದವಿ ಇಲ್ಲೋ ಇರೋದ್ರಿಂದ ನಾವು MA ಸಂಸ್ಕೃತ ಮಾಡೋಕ್ಕಾಗಲ್ಲ. ನಾನು ಮತ್ತೆ BA ಮಾಡಿನೇ ಆಮೇಲೆ ಸಂಸ್ಕೃತ MA ಮಾಡೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನನಗೇನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಬಹಳ ಉದ್ದೇಶ. ಯಾಕೆಂದ್ರೆ ಈಗೆಲ್ಲರೂ ಆಂಗ್ಲ ಭಾಷೆಗೆ ಬೆನ್ನು ಹತ್ತಿದಾರಲ್ಲ. ಈಗ ಒಂದು ಉದಾಹರಣೆಗೆ ತಗೋಬೇಕು ಅಂದ್ರೆ, ಈಗ ಮಳೆ ಬರೋ ಕಾಲದಲ್ಲಿ ಮಳೆ ಬರ್ಲಿ ಅಂತ ಹೇಳೋದ್ ಬಿಟ್ಟು ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನ್ನೋದರಡೆ ನಮ್ದಂತ ಸಂಸ್ಕೃತಿ ಅಲ್ಲ. ನಾವು ಹುಯ್ಯೋ ಹುಯ್ಯೋ ಮಳೆ ರಾಯ ಅನ್ನೋ ಸಂಸ್ಕೃತಿ ಅವ್ರು, ನಾವು ಇವರು ರೈನ್ ರೈನ್ ಗೋವೆ ಅನ್ನೋದು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಆತರ ಹೇಳೋ ಕಾಲದ ಇದ್ದಿದ್ದು ಒಂದು. ಈಗ ಅದೇನ್ ಮಾಡ್ತಿದ್ದಾರೆ ಅವರು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ. ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಅಂದ್ರೆ ಮಕ್ಕಳು ಸಂಸ್ಕೃತ ಕಲೀಲಿ, ಸಂಸ್ಕೃತದ ಕಲಿತರೆ ತುಂಬಾ ಹಲವಾರು ಅದರಲ್ಲಿ ನಮಗೆ ಲಾಭಗಳೇ ಜಾಸ್ತಿ ಇರೋದು. ಒಂದು ಪ್ರಾಣಾಯಾಮ ಆಗಿರ್ಬೋದು, ಮತ್ತೆ ನಮ್ಮ ಉಚ್ಛ್ವಾಸ ನಿಶ್ವಾಸ. ಯಾಕೆಂದ್ರೆ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ? ನಮ್ಮ ಕಂಠದಿಂದ ಸ್ವರಗಳು ಉತ್ಪತ್ತಿ. ಆ ಉತ್ಪತ್ತಿ ಸ್ಥಾನವನ್ನು ನಾವು ಕರೆಕ್ಟ್ ಆಗಿ ಬಳಸಿದಾಗ ನಮಗೆ ಪ್ರಾಣಾಯಾಮ ಆಗುತ್ತದೆ. ಒಂದು ವಿಭಕ್ತಿ ಪ್ರತ್ಯಯಗಳನ್ನು ತಗೊಂಡು ಅದು 21 ಸಾರಿ ಹೇಳಿದ್ರೆ ನಮ್ಗೆ ಎಷ್ಟೋ ಒಂದು ರೋಗಗಳು ವಾಸಿ ಆಗ್ತವೆ ಅನ್ನೋದು ಮೊದಲಿಂದನೂ ಋಷಿ ಮುನಿಗಳು ಕಂಡು ಹಿಡ್ಕೊಂಡೇ ಬಂದಿದ್ದಾರೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳಿಗೆ ನಾನು ಜಾಸ್ತಿ ಪಾಠ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ಮನೆಯಲ್ಲೂ ಸಹ ಬಾಲಕೇಂದ್ರ ಪಾಠ ಮಾಡ್ತೀನಿ. ಸುಮಾರು ಮಕ್ಕಳು ಕಲಿತಿದ್ದಾರೆ. ಈಗ 3 ವರ್ಷದಿಂದನೂ ಪಾಠ ಮಾಡ್ತಾನೆ ಇದ್ದೀನಿ.
5: ತೋರಿಸ್ತಾರೆ
6: ಪೇರೆಂಟ್ಸ್ ಅಂದ್ರೆ ಪೋಷಕರು ಸಹ. ಈಗೀಗ ತುಂಬಾ ಅವೇರ್ನೆಸ್ ಬಂದಿದೆ ಅವ್ರಿಗೂ ಸಹ. ಸಂಸ್ಕೃತ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ, ಕಲಿಸ್ತಾರೆ, ಕಳಿಸ್ತಾರೆ ಕೂಡ ಮನೆಗಳಿಗೆ.
5: ಈಗ ನೇರವಾಗಿ ಖುದ್ದಾಗಿ ಕ್ಲಾಸಿಗೆ ಆಫ್ಲೈನ್ ಅಂತ ಹೇಳಿ ಬಂದು ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಎಲ್ಲರೂ ಇವಾಗ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಮತ್ತು ಆನ್ಲೈನ್ನಲ್ಲೇ ಪ್ರತಿಯೊಂದು ವಿದ್ಯೆ ನಮಗೆ ದಕ್ಕಲಿ ಅಂತ ನಾವು ಮನೋಭಾವ ಇರೋದ್ರಿಂದ ಆನ್ಲೈನ್ನಲ್ಲಿ ಕಲಿಬೇಕಂತ ಬಯಸ್ತಾರೆ ಅವರಿಗೆ.
6: ನಿಜ ಹೇಳ್ಬೇಕು ಅಂದ್ರೆ ನನಗೆ ಆನ್ಲೈನ್ ಅಲ್ಲಿ ಪಾಠ ಮಾಡೋಕೆ ಇಷ್ಟ ಇಲ್ಲ. ನಾನು ಯಾವತ್ತಿದ್ರು ಮಕ್ಕಳ ಎದುರುಗಡೆ ನಮಗೆ ಮತ್ತು ಮಕ್ಕಳಿಗೆ ಸಂವಹನ ಇರಬೇಕು ಅನ್ನೋ ಒಂದು ಉದ್ದೇಶ. ಮುಖತಃ ಅವ್ರ ಭಾವನೆಗಳು ನಮ್ಮ ಭಾವನೆಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೆಚ್ಚು ಹತ್ತಿರವಾಗ್ತಾರೆ ನಮಗೆ.
5: ಹೌದು,
6: ಒಂದು ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು ಕೂಡ ಅವ್ರು ಒಂದ್ಸತಿ ಕೂತ್ಕೊಂಡಿರ್ತಾರೆ, ಎದ್ದು ಹೋಗ್ತಾರೆ, ಓಡಾಡ್ತಿರ್ತಾರೆ, ಅಷ್ಟು ಗಮನ ಇರಲ್ಲ ಅವ್ರಿಗೆ. ಇಲ್ಲಾದ್ರೆ ಒಂದು ನಮ್ದೊಂದು ರೂಮು ಪಕ್ಕದಲ್ಲಿ ವಿದ್ಯಾರ್ಥಿಗಳು, ನಾನು ಎದುರುಗಡೆ ಇರ್ತೀನಿ, ಹೆಚ್ಚು ಅವಕಾಶ ಇರುತ್ತೆ ಅವ್ರಿಗೆ ಜಾಸ್ತಿ ಕಲಿಯೋಕೆ, ಹೆಚ್ಚು ಅವಕಾಶ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಚ್ಚು ಅವಕಾಶ. ಆಮೇಲೆ ವಸ್ತುಗಳನ್ನು ತೋರಿಸ್ಬೋದು ನಾವು. ವಸ್ತುಗಳನ್ನು ತೋರಿಸಿ ಒಂದು ತೋರು ಪತ್ರಗಳನ್ನು ತೋರಿಸ್ಬಿಟ್ಟು ಒಂದು ಕಥೆ ಬರೆದಿದ್ದನ್ನು ತೋರಿಸಿ ಅದ್ರ ಬಗ್ಗೆ ಪಾಠ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ನೋಡಿರ್ತಾರಲ್ಲ ಅದು ಕುತ್ಕೊಂಡ್ಬಿಟ್ಟು ಹೆಚ್ಚು ಬೇಗನೆ ಕಲಿಯೋಕೆ ಅವ್ರಿಗೆ ಅವಕಾಶ ಇರುತ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ಆಫ್ಲೈನ್ ಸಾಕ್ಷಾತ್ ಪಾಠ ಮಾಡೋದು.
5: ಸರಿ ಸರಿ, ಈಗ ನಾವು ಯಾವ ರೀತಿ ಕಲಿಸ್ತೀವಿ ಮತ್ತೆ ನಮಗೂ ಕೂಡ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು, ಬೆಳಿಬೇಕು ಅಂತಂದಾಗ, ನಾವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದಾಗ ನಮ್ಮದೇ ಆದಂತಹ ಕಲಿಸುವ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ತಾವು ಈ ದಿಸೆಯಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದೀರಿ ಮತ್ತು ನಿಮ್ಮ ಕಾಳಜಿ ಇದೆಯಲ್ಲ ಅದು ಇನ್ನೊಬ್ಬರಿಗೆ ಗೊತ್ತಿರುತ್ತೆ, ಪಾಲಕರಿಗೆ ಗೊತ್ತಾಗುತ್ತೆ, ಮಕ್ಕಳನ್ನು ಕಳಿಸ್ತಾರೆ ಮತ್ತು ಪಾಲಕರೇ ಒಂದಿಷ್ಟು ನಾವ್ಯಾಕೆ ಕಲಿಬಾರ್ದು ಅಂತಂತ ಹೇಳೋ ಒಂದು ಬರುತ್ತೆ. ಆಮೇಲೆ ಏನೋ ಒಂದು ಓದಿದಾಗ ಕಾವ್ಯಗಳು ಬೇರೆ ಬೇರೆ ಪುರಾಣಗಳು ಎಲ್ಲ ಓದಿದಾಗ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅದರ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಅರಿತುಕೋಬೇಕಂತಂದರೆ ಸಂಸ್ಕೃತ ಕಲಿಕೆ ಮುಖ್ಯ ಆಗುತ್ತೆ. ಮತ್ತು ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲ ಇರ್ತಾರೆ, ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದರೆ ನಮಗೆ ಒಂದು ವಿಶೇಷವಾದಂಥ ಗೌರವ ಇರುತ್ತೆ. ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣೋದು ಒಂದು, ಆದರೆ ಇತರ ಎಲ್ಲ ಚಟುವಟಿಕೆಗೆ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಾಗ ಇಳಿ ವಯಸ್ಸಲ್ಲಿ ಏರು ಮುಖದಲ್ಲಿ ನಾವು ಬದುಕಬಹುದು, ಚೈತನ್ಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋದಾಗ ಇನ್ನೇನು ಬಿಡು ಯಾವುದೇ ತಾಪತ್ರಯಗಳು ಬೇಡ ನಮಗೆ ಆ ಈ ಜವಾಬ್ದಾರಿಗಳು ಯಾಕೆ ಅಂತ ಹೇಳೋರು ಇರ್ತಾರೆ. ನಿಮಗೆ ಈ ಇಳಿ ವಯಸ್ಸಿನಲ್ಲಿ ಹೇಗೆ ಹುರುಪು ಹುಮ್ಮಸ್ಸು ತುಂಬಲಿಕ್ಕೆ ಸಂಸ್ಕೃತ ಅಲ್ಲದೆ ಇನ್ನು ಏನೇನು ಮಾಡ್ತೀರಾ?
6: ಸಂಸ್ಕೃತ ಒಂದೇ ಅಲ್ಲ, ನಮ್ಮ ಮನೆ ಹತ್ರ ಸುಮಾರು ಒಂದು 25 ವರ್ಷದಿಂದಲೂ ಒಂದು ನಮ್ದು ಅಹಲ್ಯ ಮಾತೃ ಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ಸದಸ್ಯರು ಅವರು ಕೂಡ ಅವ್ರಿಗೂ ಈ 76-77 ವರ್ಷಗಳು. ಅವರು ಅಷ್ಟು ವರ್ಷದಿಂದನೂ ಅವ್ರ ಮನೆಯಲ್ಲೇನೆ ಒಂದು 50-60 ಹೆಣ್ಮಕ್ಳನ್ನ ಸೇರಿಸ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ನಮ್ಮದೇ ಆದ ಒಂದು ಸಮಯದಲ್ಲಿ ಅವರು ಅಂದ್ರೆ 1:30-3 ನಮ್ದೇ ಮಹಿಳೆಯರದೇ ಸಮಯ ಅಂತ ಆ ಸಮಯದಲ್ಲಿ ಅವರು ಕಲ್ಸ್ಕೊಡ್ತಾರೆ. ಏನು ಅಂದ್ರೆ ಸಂಸ್ಕೃತ ಏನ್ ಕಲ್ಸ್ಕೊಡಲ್ಲ ಅವರು, ಈಗ ಅದೇ ದೇಶಭಕ್ತಿ ಗೀತೆಗಳಿರ್ಬೋದು, ಭಜನೆಗಳು, ಆಮೇಲೆ ಶಂಕರಾಚಾರ್ಯ ಬರೆದಿದ್ದಿರಬಹುದು, ಎಲ್ಲಾನು ಅವ್ರು ಕಲ್ಸ್ಕೊಡ್ತಾರೆ. ಆಮೇಲೆ ಬರೀ ಕಲ್ಸ್ಕೊಡೋದು ಅಷ್ಟೇ ಅಲ್ಲ, ನಮ್ಮಿಂದನು ಹೇಳಿಸ್ತಾರೆ. ಆಮೇಲೆ ಅಲ್ಲಿ ಚಿಕ್ಕ ಪ್ರವಾಸಗಳು ಇರ್ತವೆ, ಆಮೇಲೆ ಲಲಿತಾ ಸಹಸ್ರನಾಮ ಅಂತ ಪೂಜೆಗಳು ಇರ್ತವೆ. ಆಮೇಲೆ ಬೇರೆ ಎಲ್ಲಾದ್ರೂ ಮದುವೆ ಮನೆಗಳಲ್ಲೂ ಹೋಗಿ ಸಹ ಲಕ್ಷ್ಮೀ ಶೋಭಾನೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳಲ್ಲಿ ನಾವು ಇದನ್ನೆಲ್ಲ ಪಠನೆ ಮಾಡ್ತೀವಿ. ಎಲ್ಲಾರ ಮನೆಗಳಿಗೂ ಹೋಗಿ ಅವ್ರಿಗೂ ಒಂದಿಷ್ಟು ಜನ ಮುತ್ತೈದೆಯರು ಸಿಕ್ಕರು ಅಂತ ಹೇಳಿ ಅವ್ರಿಗೂ ಒಂದು ತೃಪ್ತಿ ಇರುತ್ತಲ್ವಾ. ಆ ತರ ನಮ್ಮ ಮಾತೃ ಮಂಡಳಿಯ ಸದಸ್ಯರಾದ ಶ್ರೀಮತಿ ಪ್ರಭಾಮಣಿ ಅನಂತರಾಮನ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ.

0: ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದು ಸಾಧ್ಯವಾಗ್ತದೆ.
1: ನೋಡಿ, ಈಗ ಪ್ರವಾಸ ಅಂತಂದಾಗ ನೀವು ಒಟ್ಟಾಗಿ ಕೆಲವು ಪ್ರವಾಸವನ್ನ ಹಮ್ಮಿಕೊಳ್ತೀರಿ, ಮತ್ತೆ ಹೊರಗಡೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋದಾಗ ಕೂಡ ಆ ಪ್ರವಾಸಕ್ಕೂ ಕೂಡ ಹೋಗಿ ಬರ್ತೀರಿ. ಈ ದೇಶ ಬಿಟ್ಟು ಮಕ್ಕಳು ಪರದೇಶದಲ್ಲಿ ಅವರು ಇರೋದ್ರಿಂದ ಅದೊಂದು ಅವಕಾಶ ನಿಮ್ಗೆ ಸಿಕ್ತು, ಅಮೆರಿಕಕ್ಕೆ ಹೋಗಿ ಬಂದ್ರ.
0: ಹೌದು,
1: ಹೀಗೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಡೆ ಸುತ್ತಾಡಿ ಬಂದದ್ದಂತ ಒಂದು ಏನೋ ಅನುಭವ, ಒಂಥರ ತೃಪ್ತಿ ಇರ್ತದೆ. ಸಾಕು, ಇನ್ನೇನು ಜಗತ್ತೇ ಸುತ್ತಾಡಿ ಬಂದ್ಬಿಟ್ವಿ, ಇನ್ನೇನು ಬೇಕು ನಮಗೆ, ಕೂತಲ್ಲಿ ಆರಾಮಾಗಿ ಇರೋಣ ಅಂತಂತೇಳಿ ಆ ಒಂದು ಭಾವನೆ ಬರುತ್ತೆ. ನಿಮಗೆ ಏನಾರ ಕೊರಗು ಇದೆಯಾ, ಇನ್ನೇನಾದ್ರೂ ಮಾಡಬೇಕಿತ್ತು ಅಂತ? ಅಂದ್ರೆ ಈಗ ನೀವು ಎಂ ಎ ಅಂತ ಮಾಡಬೇಕು, ಪಿ ಎಚ್ ಡಿನೂ ಮಾಡಬೇಕು ಅಂತ ಎಲ್ಲ ವಿಚಾರವನ್ನು ಹೇಳ್ತಿದ್ರಿ, ಏನ್ ಅನ್ಸುತ್ತೆ ಇಳಿ ವಯಸ್ಸಲ್ಲಿ?
0: ಇಳಿ ವಯಸ್ಸಲ್ಲಿ ನಾವು ಮಾತ್ರೆಗಳು ತಗೊಂಡು ಟಾನಿಕ್ ತಗೊಂಡು ಇರೋದ್ರಕ್ಕಿಂತನೂ ಈ ತರ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಏನು ಉತ್ಸಾಹ ಇದೆ, ಅದರಲ್ಲಿ ಏನು ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ, ನಾಲ್ಕು ಜನ ಹೆಣ್ಮಕ್ಳು ಸೇರಿಬಿಟ್ಟು ಏನೇ ಅಲ್ಲಿ ಬರೀ ಕಲಿಕೆ ಇರುತ್ತೆ, ಇನ್ನೇನು ಮಾತುಗಳು, ಆ ಮಾತು ಈ ಮಾತು
1: ಬೇರೆ ಇರಲ್ಲ. ಬೇರೆ ಈ ತರ ಹವ್ಯಾಸ ಇದ್ರೆ ಯಾವ ವಿಷಯ ಕಡೆ ನಮ್ಮ ಮನಸ್ಸು ಹೋಗಲ್ಲ.
0: ಆಮೇಲೆ ದೂರದರ್ಶನ ನೋಡುವುದಾಗ್ಲಿ, ಬೇರೆಯವ್ರ ಮನೆಗೆ ಹೋಗಿ ಹರಟೆ, ಇದ್ಯಾವುದೂ ಇರಲ್ಲ. ಹಂಗಾಗಿ ಆ ಸಂಸ್ಥೆಯಿಂದ ಜಾಸ್ತಿ ಕಲಿತಿದ್ದೀವಿ ನಾವು, ಆಮೇಲೆ ಇನ್ನೂ ನಡ್ಸ್ಕೊಂಡೇ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಇದನ್ನು ಸಹ ಸಂಸ್ಕೃತನು ಮಾಡಬೇಕು ಅಂತ ಈಗ ಹೆಚ್ಚು ಒಲವು ಬಂದಿರೋದ್ರಿಂದ ಸಂಸ್ಕೃತವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಸಹಕಾರ ಕೊಡೋರು ನಮ್ಮ ಮನೆಯವರು, ಮತ್ತೆ ಮಕ್ಕಳು ಸಹ, ನಿಂಗೆ ಏನಾದರೂ ಏನು ಬೇಕಾದರೂ ಮಾಡ್ಕೋ, ಈಗ ನಮಗೆಲ್ಲ ಮಾಡಿ ಮುಗಿಸಿಟ್ಟಿದೀಯಾ, ಇನ್ನು ನಮ್ಮ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ, ನೀನು ಅದರಲ್ಲಿ ಮುಂದುವರೆದು ಹೋಗಿ ನೀನು ಸಂತೋಷವಾಗಿದ್ದರೆ ಸಾಕು ಅಂತ.
1: ಈಗ ಮಕ್ಕಳು ಯಾವಾಗಾರ ಇಲ್ಲಿ ಬರ್ತಾರ?
0: ಬರ್ತಾರೆ ಬರ್ತಾರೆ.
1: ಎಷ್ಟು ಜನ ಮಕ್ಕಳು ನಿಮಗೆ?
0: ನಂಗೆ ಇಬ್ಬರು ಗಂಡು ಮಕ್ಕಳು.
1: ಇಬ್ಬರು ಎಲ್ಲಿದ್ದಾರೆ?
0: ಇಬ್ರು ಯು ಎಸ್ ಹೋಗಿದ್ರು, ಇಬ್ರು ವಾಪಸ್ ಬಂದಿದ್ದಾರೆ. ನಮ್ದು ಕುಟುಂಬ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಕ್ರಿಯೇಚರ್ ಅಂತ
1: ಹೇಳ್ತೀವಿ,
0: ಕ್ರಿಯೇಟಿವ್, ಒಂಥರ ಕ್ರಿಯೇಚರ್ ಬೇಸ್ ನಮ್ದು
1: ನೇಚರ್
0: ನೇಚರ್ ಏನೋ ಅದೇ. ನಮ್ಮ ದೊಡ್ಡ ಮಗನು ಚಾರ್ಟರ್ಡ್ ಅಕೌಂಟೆಂಟ್, ಅವನು ಯು ಎಸ್ ಗೆಲ್ಲ ಹೋಗಿ ಬಂದ, ಇನ್ಫೋಸಿಸ್ ಕಂಪನಿಲಿ ಇದ್ದು ಕಂಪನಿ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ. ಆಮೇಲೆ ಅವರು ಅವ್ರಿಗೆ ಇಬ್ರು ಗಂಡ್ ಮಕ್ಳು, ದೊಡ್ಡ ಮೊಮ್ಮಗ ಆಗ್ಲೇ ಕಾಲೇಜಿಗೆ ಬಂದಿದ್ದಾನೆ, ಅವ್ರದ್ದು ವ್ಯವಸ್ಥಿತವಾಗಿ ಸಂಸಾರ ನಡೀತಾ ಇದೆ. ದೊಡ್ಡ ಸೊಸೆ ಭರತನಾಟ್ಯ ಡ್ಯಾನ್ಸರು, ಈಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿನೂ ಕೆಲಸ ಮಾಡ್ತಾ ಇದ್ದಾಳೆ. ನಮ್ ದೊಡ್ಡ ಮಗಂಗೆ ಅದೇನು ಆಸೆ ಬಂತು ಗೊತ್ತಿಲ್ಲ, ಅವ್ರಿಗೆ ಕೂತ್ಕೊಂಡೇ ಎಲ್ಲ ಕೆಲಸ ಅಲ್ವಾ, ಈಗ ಕಂಪ್ಯೂಟರ್ ಅಲ್ಲಿ ಒಂದ್ಸಲ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಾಯ್ತು. ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ, ಹೋಗಕ್ಕೆ 3 ಗಂಟೆ ಬರೋಕ್ 3 ಗಂಟೆ ಅಂತ, ಇಷ್ಟರಲ್ಲಿ ಕೂತು ಕೂತು ಕೆಲಸ ಮಾಡೋಕೆ ಇದಾಗಿ ಪಕ್ಕದಲ್ಲಿ ಸೈಡ್ಗೆ ರನ್ ಅಡಿಟ್ಸ್ ಅಂತ, ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಎಲ್ಲ ವಾಕಿಂಗ್ ಮಾಡೋದು, ಆಮೇಲೆ ಎಷ್ಟು 60-70 ಕಿಲೋಮೀಟರ್ ಎಲ್ಲ ಓಡ್ತಾರೆ. ಒಂದು ಇಷ್ಟು ಅವರ್ಸ್ ಇಂದ ಇಷ್ಟು ಅವರ್ಸ್ಗೆ ರನ್ ಅಡಿಟ್ಸ್ ಅಂತಾನೆ ಒಂದು ಇದಿದೆ, ಅದರಲ್ಲಿ ಜಾಯಿನ್ ಆಗಿ ಎಲ್ಲ ಲೇ ಲಡಾಖ್ ಎಲ್ಲ ಹೋಗಿ ಆಮೇಲೆ ಸುಮಾರು ಕಡೆ ಹೋಗಿ ಶೀಲ್ಡ್ ಎಲ್ಲ ತಗೊಂಡು ಬಂದಿದ್ದಾರೆ. ಅದು ಎದಕ್ಕೆ, ಆ ಹಣ ಬಂದಿದ್ದನ್ನ ಸಹಾಯ ಮಾಡೋಕೆ, ಓದುಗರಿಗೆ ಸಹಾಯ ಮಾಡ್ಲಿಕ್ಕೆ, ಈ ತರ ಒಂದು ಹವ್ಯಾಸವನ್ನ ನಮ್ ದೊಡ್ಡ ಮಗ
1: ಇಟ್ಕೊಂಡಿದ್ದಾರೆ.
0: ಚಿಕ್ಕ ಮಗಂದ್ ಹೇಳ್ಬೇಕು ಅಂದ್ರೆ ಅವನು ಡಬಲ್ ಡಿಗ್ರಿ ಬಿ ಮಾಡ್ಬಿಟ್ಟು ಎಂ ಎಸ್ ಮಾಡಿ ಯು ಎಸ್ ಗೆಲ್ಲ ಹೋಗಿ ಬಂದು, ಇಬ್ರು ಗಂಡ ಹೆಂಡತಿ ಇಂಜಿನಿಯರ್ಗಳು ಹೋಗಿ ಬಂದ್ರು. ಆದ್ರೆ ಅವನಿಗೆ ಯು ಎಸ್ ಅಲ್ಲೂ ಇರಕ್ ಇಷ್ಟ ಇಲ್ಲ, ಬೆಂಗಳೂರಲ್ಲೂ ಇರಕ್ ಇಷ್ಟ ಇಲ್ಲದೆ ಕಂಪನಿನೇ ಚೇಂಜ್ ಮಾಡಿ ಬಂದು ಶಿರಸಿ ಹತ್ರ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅವನಿಗೆ ಮಾಡ್ಬೇಕು, ಒಂದೇನೋ ಹೊಸ ಹೊಸ ಅದು ಆವಿಷ್ಕಾರ ಮಾಡಬೇಕು ಅಥವಾ ಔಷಧಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲಸ ಬಿಟ್ಟು ಈಗ ಕೃಷಿಕನಾಗಿ ಅಡಿಕೆ ತೋಟ ಒಂದೆರಡು ತಗೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಕುಟುಂಬದ ಜೊತೆಗೆ ಅಲ್ಲೇ ಇದು ಆತರ ಅವನ್ ಮಾಡ್ತಾ ಇದ್ದಾನೆ.
1: ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರಿ ತಾವು. ಈಗ ಎಷ್ಟೋ ಜನ ಏನ್ ಗೊತ್ತಾ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ಇನ್ನು ಯಾವ ದೇಶದಲ್ಲಿ ನಮ್ಗೇನು ಅಂತದ್ದೇನು ತೃಪ್ತಿ ಇಲ್ಲ, ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅಲ್ಲಿಂದ ಮತ್ತೆ ಕೃಷಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ನಿಮ್ಮ ಮಕ್ಕಳು ಅದನ್ನ ಜಾರಿಯಲ್ಲಿ ತಂದಿದ್ದಾರೆ, ಅದು ಬಹುಶಃ ಅಂತಿಮವಾದಂತಹ ನಿರ್ಧಾರ ಮತ್ತು ಒಳ್ಳೆ ನಿರ್ಧಾರ ಕೂಡ ಹೌದು. ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ, ಅದನ್ನ ಅರ್ಥಕೊಂಡು ಅದರಲ್ಲಿ ಅವ್ರು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ತೃಪ್ತಿ ಅಂತಂತನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಅದು ಇಲ್ಲಿ ಕೂಡ ಸಿಗತ್ತೆ. ಇದು ಒಳ್ಳೆಯ ಒಂದು ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತಂತ ಎಲ್ಲ ಸಂದೇಶಗಳನ್ನು ಅವರು ನೀಡ್ತಾ ಇದ್ದಾರೆ. ನೀವು ಹೇಗೆ ತುಂಬಾ ಚಟುವಟಿಕೆಯಿಂದ ಇರಬೇಕು, ಚಲನಶೀಲರಾಗಿರ್ಬೇಕು, ಹೊಸದಾಗಿ ಕಲಿಬೇಕು, ಉತ್ಸಾಹಿಯಾಗಿ ಇರಬೇಕು ಅಂತ ಹೇಳಿ ನೀವಿದ್ದೀರೋ, ನಿಮ್ಮ ಹಾಗೆ ನಿಮ್ಮ ಮಕ್ಕಳಿದ್ದಾರೆ. ಮತ್ತು ಈ ಪೂರ್ವಕವಾಗಿ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಈಗ ಇದ್ರ ಮಧ್ಯೆ ಅನೇಕ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿದ್ರು ಏನೋ ಒಂದು ಇನ್ನಿತರ ಹವ್ಯಾಸಗಳಿರ್ತವೆ. ಈಗ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ಕ್ರಿಯಾಶೀಲರಾಗಿ ಇರೋದ್ರಿಂದ ಬೇರೆ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರಬಹುದು ಅಂತ ಅನ್ಸುತ್ತೆ.
0: ಹೌದು, ಅಂದ್ರೆ ನಾನು ಅಹಲ್ಯ ಮಾತೃ ಮಂಡಳಿ ಅಂತ ಏನ್ ಹೇಳಿದ್ನಲ್ವಾ, ಅಲ್ಲಿರೋ ನಮ್ಮ ಅಧ್ಯಕ್ಷರು ಎಷ್ಟು ಚಟುವಟಿಕೆ ಅಂದ್ರೆ ಅವರೆಲ್ಲ ತುಂಬಾ, ಅವರು ಚಿಕ್ಕ ವಯಸ್ಸಿನಿಂದಾಗಿದ್ದ, ಅವರು ಮದುವೆ ಆದ್ಮೇಲೆ ಜವಾಬ್ದಾರಿ ತಗೊಂಡಿದ್ದು, ಮದುವೆ ಆದ್ಮೇಲೆ ಒಂಥರ ಹವ್ಯಾಸಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು. ಅದು ಅವರು ಕೋಲಾರಲ್ಲಿದ್ದಾಗ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ನಾಟಕಗಳು ಮಾಡಿಸ್ತಾರೆ, ನಾವು ಹಂಪಿ ಉತ್ಸವದಲ್ಲೆಲ್ಲ ಕರಿಬಂಟ ಅಂತ ಹೇಳಿ ನಾಟಕ ಮಾಡಿದ್ವಿ, ಮೂರು ಕಡೆ ಅದನ್ನ ನಾವು ಪ್ರದರ್ಶನ ಮಾಡಿದ್ವಿ. ಹೌದು ಹೌದು. ಆಮೇಲೆ ನಮ್ಮ ಮದುವೆ ಆದ ಬಂದಾಗ ನಮ್ಮ ಮಗನ ಮದುವೆ ಆಗಿ ಹೊಸ್ತರಲ್ಲಿ, ಅವಳಿನ್ನು ನಮ್ಮ ಸೊಸೆ 4 ತಿಂಗಳು ಬಸರಿ ಇದ್ದಾಗ, ಈಗ ಜಿ ಕನ್ನಡದಲ್ಲಿ ಟಿವಿ ಮಾಧ್ಯಮದಲ್ಲಿ ಒಂದು ಅತ್ತೆ ಸೊಸೆ ಅಂತ ಅಡಿಗೆ ಸ್ಪರ್ಧೆ ಬಂದಿತ್ತು. ಆ ಕಾಂಪಿಟೇಷನ್ ಅಲ್ಲಿ ನಾವೇ ವಿನ್ ಆಗಿದ್ವಿ. ಆಡಿಷನ್ ಆಯ್ತು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಕೊನೆಗೆ ನಮಗೆ ಅತ್ತೆ ಸೊಸೆ ಅಂತ ಹೇಳಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವಾರ್ಡ್ ಬಂದಿತ್ತು ನಮಗೆ. ಹಂಗೆ ಹಿಂಗೆ ಕರಿಬಂಟ ನಾಟಕ ಇರ್ಬೋದು, ಇನ್ನೊಂದು ಭಗವದ್ ಅಚ್ಚುಕೀಯ ಅಂತ ಇರ್ಬೋದು, ಸುಮಾರು ನಾಟಕಗಳನ್ನೆಲ್ಲ ಅವರು ನಮಗೆ ಒಂದೊಂದು ತಿಂಗಳ ಕಾಲ ನಮಗೆ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿಬಿಟ್ಟು ಮಾಡಿಸಿದ್ದಾರೆ.
1: ನಾಟಕ ಕಲಾವಿದರು ಕೂಡ ಹೌದು ನೀವು,
0: ಬೇರೆ ಕಲಾವಿದರಿಂದ ನಮಗೆ
1: ಯಾವುದೋ ವಿಶೇಷವಾದಂತಹ ಪಾತ್ರಕ್ಕೆ ಕೆಲವೊಬ್ರು ಒಪ್ಪುಬಿಡ್ತಾರೆ. ಒಂದೊಂದು ಪಾತ್ರಕ್ಕೆ ಇಂಥವ್ರು ಬರಲಿ, ಆರತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನಂತ ಒಂದು ಜನಜನಿತ ಆಗ್ಬಿಡುತ್ತೆ. ಆ ರೀತಿ ಇಂಥದ್ದೇ ಒಂದು ಪಾತ್ರ ಅಂತ ಏನಾರ ಮಾಡ್ತಿದ್ರ?
0: ಇಂಥದೇ ಪಾತ್ರ ಅಂತಿಲ್ಲ, ಒಟ್ಟು ನಮ್ಗೆ ಯಾವ

ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಸಂಸ್ಕೃತ ಶಿಕ್ಷಕಿ ಆರತಿ ಷಡಭಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಪ್ರಕೃತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಶುಭ ಮಧ್ಯಾಹ್ನ, ಸಮಯ 3:02. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆವೆಲ್ಲೋ ಕನ್ನಡ ಕಾಮನವೆಲ್ಲೋ 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಎಂದಿನಂತೆ ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ. ಹೊಂಬಿಸಿಲಿನಲ್ಲಿ ನಿಮಗಾಗಿ ನಾನು ಕಾಯ್ತಾ ಇದ್ದೀನಿ.

ಓಕೆ, ಇವತ್ತು ಹೋಮ್ ಬೇಸ್ಲಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಾ. ಆಸ್ ಇಟ್ ಈಸ್ ಸಿನಿಮಾ ಕುರಿತಾದಂಥ ಪ್ರಶ್ನೆಗಳೇ ಇರುತ್ತೆ. ಸಿನಿಮಾ ಅಂದರೆ ಬರೀ ತೆರೆ ಮೇಲೆ ಕಾಣಿಸುವಂಥ ಕಥೆಯಲ್ಲ, ಅದು ನಮ್ಮ ನೆನಪುಗಳ ಭಾಗ. ಒಂದು ಹಾಡು ಕೇಳಿದ್ರೆ ಸಾಕು, ಯಾವುದೋ ವರ್ಷಕ್ಕೆ ನಮ್ಮನ್ನೇ ಅದಕ್ಕೆ ಕರೆದೊಯ್ಯುತ್ತೆ, ಯಾರ ಜೊತೆ ಇದ್ದೋ ಅನ್ನೋದು ಕೂಡ ನೆನಪಾಗುತ್ತೆ. ಒಂದು ಡೈಲಾಗ್ ಕೇಳಿದ ತಕ್ಷಣ ಸಿನಿಮಾದ ಕಂಪ್ಲೀಟ್ ಸ್ಟೋರಿನೇ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಒಬ್ಬ ನಟರ ಧ್ವನಿ, ಒಂದು ನಟಿಯ ನಗು, ಒಂದು ಸಂಗೀತದ ತುಣುಕು, ಇವೆಲ್ಲವೂ ನಮ್ಮ ಜೀವನದ ಯಾವುದೋ ಒಂದು ಕ್ಷಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಅಂತಹದ್ದೇ ಸಿನಿಮಾಗಳನ್ನು ನೆನಪು ಮಾಡ್ಕೋತಾ ಪ್ರಶ್ನೆಗಳನ್ನ ಕೇಳ್ತಾ ಸಾಗೋಣ ಇವತ್ತಿನ ಹೋಮ್ ಬಿಸಿಲಲ್ಲಿ. ಹಾಗಾದ್ರೆ ಹೋಮ್ ಬಿಸಿಲು ಕ್ವಿಜ್ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಆಗಿದ್ರೆ ವಾಟ್ಸ್ಆಪ್ ಸಂಖ್ಯೆ 9408091013 ನಿಮ್ಮ ಸಂದೇಶಗಳನ್ನ ಎಸ್ ಮಂಜುನಾಥ್ ನಾನು ರೆಡಿ ಅಂತ ಸಂದೇಶಗಳನ್ನ ಕಳಿಸ್ಕೊಡಿ. ಈ ಒಂದು ಗೀತೆಯ ನಂತರ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗಾಗಿ ಮೂಡಿಬರುತ್ತೆ.

ಹೋಮ್ ಬಿಸಿಲಲ್ಲಿ ಸಾಕ್ತಾ ಇದೀವಿ. ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೋಮ್ ಬಿಸಿಲಿನ ಕ್ವಿಜ್ ಆಟ ಆಡೋದಕ್ಕೆ ರೆಡಿ ಇದ್ದಾರೆ ಅಂತ ನಾನು ಕೇಳಿದೆ. ಯಾರೆಲ್ಲ ಸಂದೇಶ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಮಂಡಿಕಲ್ನಿಂದ ಕೃಪಾ ಉಮೇಶ್ ಅವರು ನಾವಿದ್ದೀವಿ ಅಂತ ಇದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವಣಿ ಅವರ ಸಂದೇಶ ಬಂದಿದೆ. ಹಳೆ ಪ್ರಶ್ನೆ ಕೇಳಿದ್ರಲ್ಲ ರಾಜೇಶ್ ಕೃಷ್ಣ ಅವ್ರ ಬಗ್ಗೆ, ಉತ್ತರ ಏನು ಅಂತ ಒಂದಷ್ಟು ಜನ ಕೇಳ್ತಾ ಇದಾರೆ. ಎಸ್ ಎಸ್ ಎಸ್, ಇರ್ಲಿ ಇರ್ಲಿ, ಉತ್ತರ ಬರುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ಇದೇ ಕಾರ್ಯಕ್ರಮದಲ್ಲಿ ಇವತ್ತೇ ಉತ್ತರ ಹೇಳ್ತೀನಿ. ಎಸ್ ಮಂಜುನಾಥ್, ನಾವು ಕಾಯ್ತಾ ಇದೀವಿ ಅಂತ ಸುಮಿತ್ರ ಅವರು ಸಂಡೂರಿನಿಂದ ಉತ್ತರವನ್ನು ಕಳ್ಸಿಕೊಡಿದ್ದಾರೆ, ಸಂದೇಶ ಕಳ್ಸಿಕೊಡಿದ್ದಾರೆ. ಹಾಯ್ ಮಂಜುನಾಥ್, ಹ್ಯಾಪಿ ಸಂಡೇ ಅಂತ ಡೇವಿಡ್ ಮುನಿರಬಾದ್ ಡ್ಯಾಮ್ನಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ಎಸ್ ನಾನ್ ರೆಡಿ ಅಂತ. ಯಾರು ಯಾರು ತಟ್ಟಿ ಹಂಪಸಾಗರದಿಂದ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮಧುವನಾಕರ್, ಯಾರು ಯಾರು ಯಾರು ಯಾರು ಯಾರು, ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಉದಯ ಕರ್ಕೇರ ಉಡುಪಿಯಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ಹಲೋ ಮಂಜುನಾಥ್ ಅಂತ ನಂಬರ್ ರೈಟಿಂಗ್ ಫ್ರಮ್ 1550 ಅವರು ಸಂದೇಶ ಕಳ್ಸಿಕೊಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಬೀರೂರಿನಿಂದ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ತಡ ಮಾಡೋದು ಬೇಡ, ಇವತ್ತಿನ ಪ್ರಶ್ನೆ, ಮೊದಲ ಪ್ರಶ್ನೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಅಣ್ಣ ಅವರ ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಯಾರು? ಅಣ್ಣ ಅವರ ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದಂಥ ನಟಿ ಯಾರು? ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9409901013 ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0802228120602060026 ಕರೆ ಮಾಡಿ ಉತ್ತರಗಳನ್ನ ಕೊಡಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ಲೈನ್ ಅಪ್ ಆಗಿದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಉತ್ತರಗಳನ್ನ ಕೊಡ್ತಾ ಇರಿ.

ಹೊಂ ಬಿಸಿಲಿನಲ್ಲಿ ಸಾಕ್ತಾ ಇದೀವಿ ಸಾ, ಪ್ರಶ್ನೆ ಓಸಿ ಸುಲ್ಬಾಕಿರ್ಲಿ ಸಾ ಅಂತ ಸಂದೇಶ ಕಳ್ಸಿಕೊಟ್ಟಿರ್ತೀವಿ ದೇವಿ ಸಿಂಗ್ ಸರೋಜೋ ಸಿಂಗ್ ಚಾಮರಾಜಪೇಟೆಯಿಂದ. ಆತ್ ಮೇಡಮ್, ಇನ್ಬೇಕಿಂದ ಸುಲ್ಬಾಕಿರೋ ಪ್ರಶ್ನೆನೇ ಕೇಳ್ತೀನಿ ಆಯ್ತಾ? ಓಕೆ, ಒಂದಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದ್ರೆ, ಆದರೆ ಅನ್ಫಾರ್ಚುನೇಟ್ಲಿ ಏನು ಹೇಳೋದು, ಎಲ್ಲರೂ ಆರತಿ, ಮಂಜುಳಾ, ಪದ್ಮಾವಾಸಂತಿ, ಜಯಂತಿ ಅಂತ ಥರ ಥರ ಥರ ಥರ ಒಂಥರ ಅಂತ ಥರಥರವಾದ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದೀರ. ಅನ್ಫಾರ್ಚುನೇಟ್ಲಿ ನಿಮ್ಮೆಲ್ಲರ ಉತ್ತರ ತಪ್ಪು. ಮಂಜುಳಾ ಅವರ, ಪದ್ಮವಾಸಂತಿ ಅವರ, ಆರತಿ ಅವರ ಅಂತೆಲ್ಲ ಕೇಳ್ತಾ ಇದ್ದೀರಾ, ನಿಮ್ಮ ಉತ್ತರಗಳು ತಪ್ಪು. ಇನ್ನೊಂದು ಹಾಡಿನ ಕಲಾವಕಾಶ ಇದೆ, ಒಂದು ಕ್ಲೂನ ಕೊಡ್ತೀನಿ. ಏನು ಕ್ಲೂ ಅನ್ನೋದಾದ್ರೆ, ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ನಮ್ಮ ಕನ್ನಡದ ನಟಿಯಲ್ಲ, ಬಾಲಿವುಡ್ನ ಒಬ್ಬ ಖ್ಯಾತ ನಟಿ ಮಯೂರ ಚಿತ್ರದ ನಾಯಕಿಯ ಪಾತ್ರಕ್ಕೆ ಆಯ್ಕೆಯಾಗಿದ್ರು. 60-70 ದಶಕದಲ್ಲಿ ಬಾಲಿವುಡ್ ಅನ್ನ ಆಳಿದಂತಹ ನಟಿಯವರು ಯಾರು ಆ ನಟಿ? ಗೆಸ್ ಮಾಡಿ ಈ ಗೀತೆಯ ನಂತರ ಉತ್ತರನ ನಾನು ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಮತ್ತೊಮ್ಮೆ ಐ ಆಮ್ ವೆರಿ ಶೋರ್ ಈ ಹಾಡು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಂಬರ್ 1 ಚಿತ್ರದ ಬೆಳ್ಳಿ ಚುಕ್ಕಿ ಬಾಲೆ, ಅಹ ಬರೆದ ನಿನ್ನ ಓಲೆ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಜತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಆಕಾಶವಾಣಿ.
0: ಎಸ್, ಮ್ಯೂಸಿಕ್ ಅಲ್ಲಿನೂ ನಿಂದೆ, ಮ್ಯಾಜಿಕ್ ಅಲ್ಲಿನೂ ನಿಂದೆ. ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ನಲ್ಲಿ ಹೋಮ್ ಬಿಸಿಲು ಕೇಳ್ತಾ ಇದ್ರೆ, ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಅಣ್ಣವರ ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಅಂತ ನಾ ಯಾರು ಅಂತ ಕೇಳಿದೆ. ಒಂದಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದಿರಾ, ಬಟ್ ಫುಲ್ ಕನ್ಫ್ಯೂಸ್ ಆಗಿದ್ದೀರಾ. ರೇಖಾ ಇರಬಹುದಾ, ಹೇಮಾ ಮಾಲಿನಿ ಇರಬಹುದಾ, ಆಶಾ ಪರೇಖ್ ಅವರು ಇರಬಹುದಾ, ವೈಜಯಂತಿ ಮಾಲಾ ಇರಬಹುದಾ, ಶ್ರೀದೇವಿ ಇರಬಹುದಾ, ಹೇಮಾ ಮಾಲಿನಿ ಇರಬಹುದಾ ಅಂತ ಒಂದಷ್ಟು ಜನ ವೈಲ್ಡ್ ಗೆಸ್ಗಳನ್ನ ಮಾಡಿದಿರಾ. ಆದರೆ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿರೋದು ಇಬ್ಬರು ಮಾತ್ರ. ಯಾರು ಓದು ಅನ್ನೋದಾದ್ರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ. ಈ ಪ್ರಶ್ನೆಗೆ ಉತ್ತರ ಆಗಿತ್ತು ಬಾಲಿವುಡ್ನ 70ರ ದಶಕದ ಕ್ರೇಜಿ ಕ್ವೀನ್ ಲೀನಾ ಚಂದಾವರ್ಕರ್. ಎಸ್, ಮಯೂರ ಚಿತ್ರದ ನಾಯಕಿಯಾಗಿ ಮೊದಲು ಬಾಲಿವುಡ್ ನಟಿ ಲೀನಾ ಚಂದಾವರ್ಕರ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಧಾರವಾಡದ ಮೂಲದ ಲೀನಾ ಅವರು ಆಗ ಹಿಂದಿಯಲ್ಲಿ ಸಖತ್ ಫೇಮಸ್ ನಟಿ. ನಿರ್ಮಾಪಕರು ಅವರನ್ನ ಒಪ್ಪಿಸೋದಕ್ಕೆ ಮುಂಬೈಗೂ ಕೂಡ ಹೋಗಿದ್ರು. ಆಗಿನ ಒಂದಷ್ಟು ಪತ್ರಿಕೆಗಳಲ್ಲಿ ಅವರ ಹೆಸರು ಕೂಡ ಬಂದಿತ್ತು, ಮಯೂರ ಸಿನಿಮಾದ ನಾಯಕಿಯಾಗಿ ಲೀನಾ ಚಂದಾವರ್ಕರ್ ಅಂತ. ಆದರೆ ಡೇಟ್ಸ್ಗಳ ಹೊಂದಾಣಿಕೆ ಆಗದೇ ಇದ್ದ ಕಾರಣಕ್ಕೆ ಅವರು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಆ ಪಾತ್ರ ಮಂಜುಳಾ ಅವರ ಕೈಗೆ ಸೇರುತ್ತೆ. ಅವರು ಅದ್ಭುತವಾಗಿ ನಟಿಸಿ ಚಿತ್ರಕ್ಕೆ ಇನ್ನಷ್ಟು ಮೆರುಗನ್ನು ನೀಡ್ತಾರೆ. ಹೀಗೆ ವಿಧಿ ಬೇರೆ ತಿರುವು ಪಡೆದು ಮಯೂರ ಕ್ಲಾಸಿಕ್ ಸಿನಿಮಾ ಆಗುತ್ತೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ. ನಟಿ ಜಯಂತಿ ಅವರು ಈ ಕೆಳಗಿನ ಯಾವ ನಟರಿಗೆ ಹೆಚ್ಚಾಗಿ ನಾಯಕಿಯ ಪಾತ್ರದಲ್ಲಿ ನಟಿಸಿದ್ದಾರೆ? ಆಯ್ಕೆಗಳು: 1 ಕಲ್ಯಾಣ್ ಕುಮಾರ್, ಆಯ್ಕೆ 2 ಉದಯ್ ಕುಮಾರ್, ಆಯ್ಕೆ 3 ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ 4 ವಿಷ್ಣುವರ್ಧನ್. ಆಯ್ಕೆಗಳು ಮತ್ತೊಮ್ಮೆ: ಆಯ್ಕೆ 1 ಕಲ್ಯಾಣ್ ಕುಮಾರ್, ಆಯ್ಕೆ 2 ಉದಯ್ ಕುಮಾರ್, ಆಯ್ಕೆ 3 ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ 4 ವಿಷ್ಣುವರ್ಧನ್. ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9408090010 ಮೂರಕ್ಕೆ ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0802228126 ಕರೆ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ.

0: ಸಮಯ 3 ಗಂಟೆ 30 ನಿಮಿಷ. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ನಮ್ಮ ಹೋಮ್ ಬಿಸಿಲು ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹೋಮ್ ಬಿಸಿಲನ್ನ ಮುಂದುವರಿಸೋಣ. ನಾನು ಕೇಳಿದ್ದೆ, ಜಯಂತಿ ಅವರು ಯಾವ ನಟರೊಂದಿಗೆ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಅಂತ ಒಂದಷ್ಟು ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದೆ. ಸ್ನೇಹಿತರು ಉತ್ತರ ಕೊಡೋದಕ್ಕೆ ಲೈನ್ ಅಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
2: ಹಲೋ,
1: ಕೇಳಿಸ್ತಾ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇರೋದು?
2: ಬೆಂಗಳೂರು.
1: ಓಕೆ, ನೀವು ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಕೊಡ್ತೀರಾ? ಓಕೆ, ಉತ್ತರ ಹೇಳ್ತೀರಾ? ಕೇಳಿಸ್ತಾ ಇದೆಯಾ? ನಟಿ ಜಯಂತಿ ಅವರು ಯಾವ ನಾಯಕರೊಂದಿಗೆ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಅಂತ ಪ್ರಶ್ನೆ ಕೇಳಿದ್ದೆ. ಕೇಳಿಸ್ತಿಲ್ವಾ? ಬಹುಶಃ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅನ್ಸುತ್ತೆ. ವಾಟ್ಸ್ಆಪ್ ಅಲ್ಲಿ ಒಂದಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಡಿದಿರಾ. ಯಾರೆಲ್ಲ ಉತ್ತರಗಳು ಸರಿಯಾಗಿದೆ ನೋಡೋಣ. ಜಗದಾಂಬಿಕಾ ಹಂಸವಿಣಿಯವರ ಉತ್ತರ ಸರಿಯಾಗಿದೆ, ಹಾಗೆ ಚಂದ್ರಕುಮಾರ್ ಅವರ ಉತ್ತರ ಸರಿಯಾಗಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ ಬೆಂಗಳೂರಿನಿಂದ, ಹಂಪಿಯಿಂದ ಜಾಫರ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಲೀಲಾ ಬೇಗೂರು, ಪ್ರಸನ್ನಕುಮಾರ್ ದಾವಣಗೆರೆ, ಹೆಬ್ಬಾಳದ ರಮೇಶ್, ವಿಶ್ವನಾಥ ರಾಮಸಾಗರದಿಂದ, ನಂದಿನಿ ಶಿವಮೊಗ್ಗದಿಂದ, ತಿರುಕನಬಳಗ ಮಲ್ಲಾಡಿಯಿಂದ, ಚನ್ನಕೇಶವ ವಿಜಯನಗರದಿಂದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಬೆಲೂರಿನಿಂದ ವಿಜಯಲಕ್ಷ್ಮಿಯವರ ಉತ್ತರ ಸರಿಯಾಗಿದೆ. ಉದಯ ಕರ್ಕೇರ ಉಡುಪಿಯಿಂದ, ಸುಮಿತ್ರ ಸಂಡೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹೊನ್ನೂರ್ ಅಲಿ ಎಸ್ಎಂ ಶೋಭಾ ಹಾಸನದಿಂದ, ಮಂಗಳಾ ಮೈಸೂರಿನಿಂದ, ಉಮಾಶಂಕರ್ ಎಚ್ಎಂಟಿ ಲೇಔಟ್ನಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಸುದರ್ಶನ್ ರಾಜಗೋಪಾಲನಗರದಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಮುನಿರಬಾದ್ ಡ್ಯಾಮ್ನಿಂದ ಡೇವಿಡ್ ನೋಬಲ್, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್ನಿಂದ, ಹಾಗೆ ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ, ಮಂಜುಶ್ರೀ ಧಾರವಾಡದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಮಧುಕುಮಾರ್ ಮಾದಿಹಳ್ಳಿ ಅರಕ್ಕೆಲೆಗೆರೆಯಿಂದ,

ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಆಯ್ಕೆ 3, ಡಾಕ್ಟರ್ ರಾಜ್ಕುಮಾರ್. ಜಯಂತಿ ಅವರು ಸುಮಾರು 500 ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ 39 ಸಿನಿಮಾಗಳಲ್ಲಿ 36 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಔಟ್ ಆಫ್ 39 ಸಿನಿಮಾಸ್, 36 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿದಂತಹ ಕೀರ್ತಿ ಜಯಂತಿ ಅವರದು. 1964 ಚಂದವಳ್ಳಿಯ ತೋಟ ಇವರ ಮೊದಲ ಸಿನಿಮಾ, ಆದರೆ ಇವರಿಬ್ಬರು ಒಟ್ಟಿಗೆ ನಟಿಸಿದಂತಹ ಕೊನೆಯ ಸಿನಿಮಾ ಬಹದ್ದೂರ್ ಗಂಡ್. ಚಂದವಳ್ಳಿ ತೋಟ ಸಿನಿಮಾಗೆ ಇವರನ್ನ ಆಯ್ಕೆ ಮಾಡಿಕೊಂಡಾಗ ನಿರ್ದೇಶಕ ಭಗವಾನ್ ಅವರು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ನಾಯಕರಾಗಿರ್ತಾರೆ ಅಂತ ಹೇಳ್ತಾರೆ. ಆಗ ಜಯಂತಿ ಅವರಿಗೆ ರಾಜ್ಕುಮಾರ್ ಯಾರು ಅಂತ ಗೊತ್ತಿರೋದಿಲ್ಲ. ಯಾರು ರಾಜ್ಕುಮಾರ್ ಅಂತ ಕೇಳ್ತಾರೆ. ಆಗ ಅವರು, ಅಯ್ಯೋ ಏನಮ್ಮ ನಿಮಗೆ ರಾಜ್ಕುಮಾರ್ ಅವರು ಅಂದ್ರೆ ಯಾರು ಅಂತ ಗೊತ್ತಿಲ್ವ ಅಂತ ಹೇಳಿ ಬೇಡರ ಕಣ್ಣಪ್ಪ ಸಿನಿಮಾನ ತೋರಿಸ್ತಾರಂತೆ. ಆ ಸಿನಿಮಾವನ್ನು ನೋಡಿ, ಏನ್ ಸರ್ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇವರು, ನಾನು ಇವ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರಂತೆ. ಆ ಸಿನಿಮಾ ನೋಡಾದ ಮೇಲೆ ಇಬ್ರು ಭೇಟಿ ಆಗುತ್ತೆ, ನಂತರ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಈಗ ಒಂದು ಹಾಡಿನ ಸಾಲುಗಳನ್ನ ಹೇಳ್ತೀನಿ, ಅದು ಯಾವ ಹಾಡು ಅಂತ ನೀವು ಗೆಸ್ ಮಾಡಬೇಕು. ಓಕೆನಾ? ಸಾಲುಗಳು ಹೀಗಿವೆ: ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗ ಯುಗಗಳ ತನಕ. ಇದು ಯಾವ ಹಾಡಲ್ಲಿ ಬರುವಂತಹ ಸಾಲುಗಳು? ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗಗಳ ತನಕ.

0: ಜಗಮಲಗುಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೋಮ್ ಬಿಸಿರು ಕೇಳ್ತಾ ಇದ್ರೆ ಹೋಮ್ ಬಿಸಿರಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು RJ ಮಂಜುನಾಥ್. ನಾನ್ ಕೇಳಿದೆ, ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗಗಳ ತನಕ ಅಂತ ಕೇಳಿದ್ದೆ. ಇದು ಯಾವ ಸಾಲು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಉತ್ತರ ಕೊಡೋದಕ್ಕೆ ನಮ್ ಜೊತೆ ಸ್ನೇಹಿತರಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
3: ನಮಸ್ಕಾರ ಸರ್.
2: ರೇಡಿಯೋ ವಾಲ್ಯೂಮ್ ನ ಸ್ವಲ್ಪ ಕಮ್ಮಿ ಮಾಡ್ತೀರಾ?
3: ಇಲ್ಲ, ನಾನು ರೇಡಿಯೋ ದೂರ ಬಂದ್ಬಿಡ್ತೇನೆ.
2: ಓಕೆ ಓಕೆ ಓಕೆ. ಎಲ್ಲಿಂದ ಮಾತಾಡ್ತಾ ಇರೋದು?
3: ನಿಮ್ಮ ಹೆಸರು? ನನ್ನ ಹೆಸರು ಬೀರೇಶ್ ಅಂತ ಸರ್.
2: ಬೀರೇಶ್ ಅವರೇ, ಯಾವ ಹಾಡಿನ ಸಾಲುಗಳಿದು? ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿ
3: ಸ್ಪರ್ಶ ಮೂವಿದು.
2: ನೀವು ತುಂಬಾ ಚೆನ್ನಾಗಿ ಹಾಡ್ತೀರ ಅನ್ಸುತ್ತೆ, ಒಳ್ಳೆ ಕಂಠ ಇದೆ, ಹಾಡಬಹುದೇ ಒಂದ್ ಎರಡ್ ಸಾಲು ನಮ್ಗೋಸ್ಕರ?
3: ಕ್ಷಮಿಸಿ ಸರ್, ನಾನು ಸುಮ್ನೆ ಹೇಳ್ಬಹುದು, ಬಟ್ ಹಾಡಕ್ ಬಹಳ ಅಂದ್ರೆ ನನಗೆ ಇದಾಗತ್ತೆ.
2: ಒಂದ್ ಎರಡ್ ಸಾಲ ಹಂಗೆ ಬಿಟ್ಬಿಡಿ, ಏನೂ ಆಗಲ್ಲ.
3: ನಾನು ಎರಡೇ ಸಾಲ ಆಡ್ತೇನೆ, ಯಾಕಂದ್ರೆ ನನಗೆ ಅಷ್ಟೇ ನೆನಪಿದೆ.
2: ಓಕೆ ಓಕೆ, ಹಾಡಿ.
3: ಓಹೋ ಚಲುವೆ ಚಲುವೆ, ಓಹೋ ಚಲುವೆ ಚಲುವೆ, ಅಷ್ಟೇ ಸರ್.
2: ತುಂಬಾ ಚೆನ್ನಾಗಿ ಹಾಡಿದ್ರಿ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಆದ್ರೂ ಹಾಡನ್ನ ಅಭ್ಯಾಸ ಮಾಡ್ಕೊಂಡು ಹಾಡ್ಬೇಕು. ಓಕೆನಾ?
3: ಖಂಡಿತ ಸರ್, ಖಂಡಿತ.
2: ನಿಮ್ಮ ಉತ್ತರ ಸರಿಯಾಗಿತ್ತು, ಕರೆ ಮಾಡೋದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾಟ್ಸಪ್ ಅಲ್ಲಿ ಯಾರೆಲ್ಲ ಉತ್ತರವನ್ನ ಕಳ್ಸಿಕೊಡಿದ್ದಾರೆ ನೋಡೋಣ. ಸುಭಾನ್ ಕೋರಿ ಹಂಪಸಾಗರದಿಂದ ಗೆಸ್ ಮಾಡಿದರೆ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಶ್ರೀಕಾಂತ್ ಗೋಡಖಿಂಡಿಯಿಂದ, ವೇದಶೆಟ್ಟಿ ಕಾಳುವಾರ ಕುಂದಾಪುರದಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆ ಜಯಣ್ಣ ಶಿಶುವಾಳ ಅವರು ಉತ್ತರ ಸರಿಯಾಗಿದೆ. ಅನಿಲ ಬೀಷ್ಟನ್ ಅವರ ಶಮನೇವಾಡಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನಮ್ಮ ರನ್ನಿಂಗ್ ಫ್ರಮ್ 548. ನಾಗರತ್ನ ರಾಜಾಜಿನಗರದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮಂಡಿಕಲ್ನಿಂದ ಕೃಪಾ ಅವರ ಉತ್ತರ ಸರಿಯಾಗಿದೆ. SM ಶೋಭಾ ಹಾಸನದಿಂದ, ಜಗದಾಂಬಿಕಾ ಹಂಸವೇಣಿಯಿಂದ, ಮಾಲಾ ಮಾಚೋಹಳ್ಳಿಯಿಂದ, ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು ಉತ್ತರ ಅನ್ನೋದಾದ್ರೆ, ಓಹೋ ಚೆನ್ನೆ ಚೆನ್ನೆ. ಯಾವ ಚಿತ್ರದ್ದು? ಸ್ಪರ್ಶ ಚಿತ್ರದ ಗೀತೆ ಇದಾಗಿತ್ತು. ಸಾಹಿತ್ಯ ಕಲ್ಯಾಣ ಅವರದ್ದು, ಸಂಗೀತ ಹಂಸಲೇಖ ಅವರದ್ದು ಚಿತ್ರ, ಹಾಗೂ ಹರಿಹರನ್ ಅವರು ಈ ಗೀತೆಗೆ ದನಿಯಾಗಿದ್ರು. ಈ ಸಿನಿಮಾದ ಈ ಹಾಡಿಗೆ ಸುನೀಲ್ ಕುಮಾರ್ ದೇಸಾಯಿ ಅವರು ಕೆ ಕಲ್ಯಾಣ ಅವರೇ ಸಾಹಿತ್ಯವನ್ನ ಬರಿಬೇಕು ಅಂತ ಪಟ್ಟ ಹಿಡಿದು ಕೂತಿದ್ರು. ಯಾಕಂದ್ರೆ ನಮ್ಮೂರ ಮಂದಾರೆ ಹೂವೆ ಸಿನಿಮಾದ ಸಾಹಿತ್ಯ ಅವ್ರಿಗೆ ತುಂಬಾ ಹಿಡಿಸಿತ್ತು, ಕೆ ಕಲ್ಯಾಣ ಅವರ ಸಾಹಿತ್ಯ. ಅನ್ಫಾರ್ಚುನೇಟ್ಲಿ ಈ ಸಿನಿಮಾ ರೆಕಾರ್ಡಿಂಗ್, ರೀ ರೆಕಾರ್ಡಿಂಗ್ ಹಾಡುಗಳ ರೆಕಾರ್ಡಿಂಗ್ ಸಮಯದಲ್ಲಿ ಕಲ್ಯಾಣ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಬೆಡ್ ರೆಸ್ಟಲ್ಲಿ ಇರ್ತಾರೆ ಕನಿಷ್ಠ ಒಂದು ತಿಂಗಳವರೆಗೂ ಕೂಡ. ಕಾಲು ಚಾಚಿಕೊಂಡು ಇರಬೇಕಾಗಿರುತ್ತೆ ಸುಮಾರು ದಿನಗಳು. ಸುನೀಲ್ ಕುಮಾರ್ ದೇಸಾಯಿ ಅವರು ಕಲ್ಯಾಣ್ ಅವರ ಮನೆಗೆ ಹೋಗಿ ಬೆಳಗ್ಗೆ ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ, ಹೀಗೆ ಅದತ್ರ ಒಂದು 20 ದಿನ ಓಡಾಟ ಮಾಡಿ ಅವರು ಅದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ಹಾಡಿಗೆ ಸಾಹಿತ್ಯವನ್ನು ಅವರಿಂದಾನೇ ಬರೆಸ್ತಾರೆ. ಬೆಂಗಳೂರಿನ ಪ್ರಸಾದ್ ಸ್ಟುಡಿಯೋಲಿ ಈ ಹಾಡಿನ ರೆಕಾರ್ಡಿಂಗ್ ಆಗುತ್ತೆ. ರೆಕಾರ್ಡಿಂಗ್ಗೆ ಚಿತ್ರ ಅವರು ಹಾಗೆ ಹರಿಹರನ್ ಅವರು ಬಂದಿರ್ತಾರೆ. ಕಲ್ಯಾಣ್ ಅವರ ಗುರುಗಳು ಹಂಸಲೇಖ ಅವರೇ ಈ ಹಾಡಿಗೆ ಸಂಗೀತವನ್ನು ಸಂಯೋಜನೆ ಮಾಡಿರ್ತಾರೆ. ರೆಕಾರ್ಡಿಂಗ್ ಟೈಮಲ್ಲಿ ಒಂದಷ್ಟು ಸಾಲುಗಳ ಬದಲಾವಣೆ ಆಗಬೇಕಾಗತ್ತೆ ಚರಣದಲ್ಲಿ. ಆಗ ಹಂಸಲೇಖ ಅವರು ಹೇಳ್ತಾರೆ ಸುನೀಲ್ ಕುಮಾರ್ ಅವರಿಗೆ, ಆ ಕಲ್ಯಾಣ್ ಅವ್ರಿಗೆ ಕಾಲ್ ಮಾಡಿ ಈ ಥರ ಒಂದಷ್ಟು ಚೇಂಜಸ್ ಬೇಕು, ಆ ಸಾಲುಗಳನ್ನು ಬದಲಾಯಿಸಿ ಕೊಡಿ ಅಂತ ಕಲ್ಯಾಣ್ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಸುನೀಲ್ ಕುಮಾರ್ ದೇಸಾಯಿ ಅವರು ಕಾಲ್ ಮಾಡಿ ಕಲ್ಯಾಣ್ ಅವ್ರನ್ನ ಕೇಳ್ತಾರೆ, ಹಂಸಲೇಖ ಸರ್ ಒಂದಷ್ಟು ಲೈನ್ನ ಚೇಂಜ್ ಮಾಡಬೇಕು ಅಂತಾದರೆ ದಯವಿಟ್ಟು ಚೇಂಜ್ ಮಾಡಿ ಕಳಿಸ್ಕೊಡ್ಬಹುದಾ ಅಂತ. ಹಾಗೆಯೇ ಮೈಕ್ ಮುಂದೆ ಈಗಾಗಲೇ ಸಿಂಗರ್ಸ್ಗಳು ನಿಂತಿದ್ದಾರೆ, ಸೊ ಬೇಗ ಮಾಡಿಕೊಡಿ ಅಂತಾರೆ. ಸೊ ಫೋನಲ್ಲೇ ಕಲ್ಯಾಣ್ ಅವರು ಲೈನ್ಗಳನ್ನ ಚೇಂಜ್ ಮಾಡಿ ಕಳಿಸ್ಕೊಡ್ತಾರೆ. ಹಂಸಲೇಖವರೇ ದೊಡ್ಡ ಎಂಥ ಸಂಗೀತಕಾರರು, ಎಂಥ ಸಾಹಿತಿಗಳು, ಎಂಥ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ ನಮಗೆ ಗೊತ್ತು. ಅಂಥದ್ರಲ್ಲೂ ಕೂಡ ಈಗ ಯಾರಾದರೂ ಬರ್ತಿದ್ದಾರೆ ಅಂದರೆ ಆ ಹಾಡಿನ ಚೇಂಜಸ್ಗಳನ್ನು ಕೂಡ ಅವರೇ ಮಾಡಲಿ ಅಂತ ಯಾವ ರೀತಿ ಅದನ್ನು ಆಪರ್ಚುನಿಟಿ ಕೊಟ್ಟರು ನೋಡು ನೋಡಿ. ನಮ್ಮ ಜೊತೆ ಕೆಲಸ ಮಾಡೋರಿಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಅನ್ನಬಹುದು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಯಾವ ಪ್ರಶ್ನೆ? ಎಸ್ಪಿಬಿ ಅವರು ಹಾಗೂ ರಾಜೇಶ್ ಕೃಷ್ಣನ್ ಅವರು ಜೊತೆಯಾಗಿ ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು? ಎಸ್ಪಿಬಿ ಅವರು ಹಾಗೆ ರಾಜೇಶ್ ಕೃಷ್ಣನ್ ಅವರು ಜೊತೆಯಾಗಿ ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು?

ಎಸ್ ಪಿ ಬಿ ಅವರು ಹಾಗೂ ರಾಜೇಶ್ ಕೃಷ್ಣ ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಡ್ಯುಯೆಟ್ ಯಾವುದು ಅಂತ ಕೇಳಿದ್ದೆ, ಅವರಿಬ್ಬರು ಒಟ್ಟಿಗೆ ಹಾಡಿದಂತಹ ಡ್ಯುಯೆಟ್. ಈ ಪ್ರಶ್ನೆಗೆ ಯಾರು ಕೂಡ ಸರಿಯಾದ ಉತ್ತರವನ್ನ ಕಲ್ಸ್ಕೊಟ್ಟಿಲ್ಲ, ಹೋದ ವಾರ ಕೂಡ ಯಾರು ಕಲ್ಸ್ಕೊಟ್ಟಿರಲ್ಲ. ಇದು ಹೋದ ವಾರದಿಂದ ಈ ವಾರಕ್ಕೆ ಪುಷ್ ಆಗಿ ಬಂದಂತಹ ಪ್ರಶ್ನೆ. 1993 ದೊರಕಂತಹ ಆನಂದ ಜ್ಯೋತಿ ಸಿನಿಮಾದ ಹಾಡು ಇದಾಗಿತ್ತು. ಯಾವ ಹಾಡು? ಕಣ್ಣಿಗೆ ಕಾಣುವ ಅನ್ನೋ ಗೀತೆ ಇದಾಗಿತ್ತು. ಸರೋಜರಾವ್ ಅವರ ಮಾಂಗಲ್ಯ ಮಾಲೆ ಕಾದಂಬರಿ ಆಧಾರಿತ ಸಿನಿಮಾ ಆಗಿತ್ತು. ಶಿವಣ್ಣ ಗುರುದತ್ತ ಸುಧಾರಾಣಿ ಅವರು ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಕಣ್ಣಿಗೆ ಕಾಣುವ ಅನ್ನೋ ಹಾಡನ್ನ ಹಾಡೋದಕ್ಕೆ ಸ್ಟುಡಿಯೋಗೆ ಎಸ್ ಪಿ ಬಿ ಸರ್ ಬಂದಿರ್ತಾರೆ. ಡೈರೆಕ್ಟರ್ ಅವರು ಎರಡು ವಾಯ್ಸ್ ಅಲ್ಲಿ ನೀವೇ ಹಾಡ್ಬಿಡಿ ಸರ್ ಅಂತ ಕೇಳ್ತಾರೆ. ರಾಜೇಶ್ ಅವರು ಆ ಹಾಡಿಗೆ ಟ್ರ್ಯಾಕ್ ಅನ್ನ ಹಾಡಿರ್ತಾರೆ. ಆ ಟ್ರ್ಯಾಕ್ ಅನ್ನ ಕೇಳಿ ನಾನು ಹಾಡೋದಕ್ಕೂ ಈ ಟ್ರ್ಯಾಕ್ ಅಲ್ಲಿ ಇರೋದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಹಾಗಾಗಿ ನೀವು ನನಗೆ ಸ್ಟ್ರೈನ್ ಅನ್ನ ಕಮ್ಮಿ ಮಾಡಿ ಒಬ್ರು ವರ್ಷನ್ಗೆ ಹಾಡ್ತೀನಿ, ಬೇಕಾದ್ರೆ ಗುರುದತ್ಗಾದ್ರೂ ರಿಟೈನ್ ಮಾಡ್ಕೊಳ್ಳಿ, ಇಲ್ಲ ಶಿವಣ್ಣಂಗೆ ಹಾಡಿ ಅಂದ್ರೆ ಅವ್ರಿಗೂ ಕೂಡ ಹಾಡ್ತೀನಿ, ಬಟ್ ಒಂದು ವರ್ಷನು ರಾಜೇಶ್ ಅವರು ಏನು ಹಾಡಿದ್ದಾರೆ ಅದನ್ನೇ ರಿಟೈನ್ ಮಾಡ್ಕೊಳ್ಳಿ ಅಂತಾರೆ. ಸಾಹಿತ್ಯ ಬರ್ಕೊಂಡು ಹಾಡೋದಕ್ಕೆ ಹೋಗ್ತಾರೆ ಶಿವರಾಜ್ಕುಮಾರ್ ಅವ್ರಿಗೆ ಎಸ್, ಗುರುದತ್ ಅವ್ರ ಲೈನ್ಗಳಿಗೆ ಜಿ ಅಂತ ನೋಟ್ ಮಾಡ್ಕೊಂಡಿರ್ತಾರೆ. ಟ್ರ್ಯಾಕ್ ಕೇಳಿಸ್ಕೊಂಡು ಹಾಡಬೇಕಾದ್ರೆ ಒಂದು ನಿಮಿಷ ಟ್ರ್ಯಾಕನ್ನು ಆಫ್ ಮಾಡಿರಿ, ಯಾಕಂದ್ರೆ ನನಗೆ ನಾನು ಹಾಡ್ತಾ ಇದ್ದೀನಾ ಇಲ್ಲ ರಾಜೇಶ್ ಹಾಡ್ತಾ ಇದ್ದಾರಾ ಗೊತ್ತಾಗ್ತಾನೆ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಎಸ್ ಪಿ ಬಿ ಸರ್ ಹೇಳಿದ್ರಂತೆ. ನಮಗೆ ಗೊತ್ತು ಎಸ್ ಪಿ ಬಿ ಅವರ ವಾಯ್ಸು ಹಾಗೆ ರಾಜೇಶ್ ಕೃಷ್ಣನ್ ಅವರ ವಾಯ್ಸು ಎಷ್ಟು ಸಿಮಿಲರ್ ಅಂತ. ಸೊ ಎಷ್ಟೊಂದು ಜನ ಅಲ್ಲ, ಎಲ್ಲರ ಉತ್ತರ ತಪ್ಪಾಗಿದೆ. ಈ ಪ್ರಶ್ನೆಗೆ ಉತ್ತರ 1993 ತೆರೆಗಂಡಂತಹ ಅನಂತ ಜ್ಯೋತಿ ಸಿನಿಮಾದ ಕಣ್ಣಿಗೆ ಕಾಣುವ ಅನ್ನೋ ಗೀತೆ. ಈಗ ಅದೇ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಎಸ್ ಪಿ ಬಿ ಹಾಗೂ ರಾಜೇಶ್ ಅವರು ಒಟ್ಟಿಗೆ ಹಾಡಿದಂಥ ಮೊದಲ ಕನ್ನಡದ ಡ್ಯುಯೆಟ್ ಹಾಡು.

ಕಾರ್ಯಕ್ರಮ ಅಕ್ಷರಶಃ ಸಖತ್ತಾಗಿತ್ತು, ಅತ್ಯುತ್ತಮ ಮಾಹಿತಿ ನಮಗೆ ಸಿಕ್ತು. ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತೀರಾ ಇಂಥ ಇನ್ಫಾರ್ಮೇಶನ್ಗಳಂತ ಸಂದೇಶವನ್ನು ಕಳಿಸ್ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಚೆನ್ನಾಗಿತ್ತು. ಒಂದು ವಾರದಿಂದ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮನ್ನ ಕಾಯಿಸಿದ್ರಿ ಅಲ್ವಾ ಸರ್, ಅಂದರೂ ಕೂಡ ಕಾದಿದ್ರಲ್ಲೂ ಮಜಾ ಇತ್ತು ಅಂತ ಸಂದೇಶ ಕಳಿಸ್ಕೊಡಿದ್ರೆ ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಇಷ್ಟೊತ್ತು ಹೊಂಬಿಸಿಲಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಶುಭ ಸಂಜೆ ಸಮಯ 4 ಗಂಟೆಗೆ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗುಲ್ಮೊಹರೆನ ಶುರು ಮಾಡುವಂತಹ ಸಮಯ. ಗುಲ್ಮೊಹರೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡ್ತಾ ಸಾಗಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಆಯ್ತಾ? ಏನು ವಿಷಯ? ನಾವು ಅಡುಗೆ ಮಾಡೋದನ್ನ ಕಡಿಮೆ ಮಾಡ್ಕೊಂಡಿದೀವ ಅಥವಾ ಅಡುಗೆ ಮಾಡುವ ಅವಶ್ಯಕತೆಯನ್ನೇ ಕಡಿಮೆ ಮಾಡ್ಕೊಂಡಿದೀವ? ಒಂದು ಕಾಲದಲ್ಲಿ ಮನೆಯಲ್ಲಿ ಊಟ ಮಾಡಬೇಕು ಅಂದರೆ ಅಡುಗೆ ಮನೆಗೆ ಹೋಗಬೇಕಿತ್ತು. ಏನು ಮಾಡಬೇಕು, ಯಾವ ತರಕಾರಿ ಇದೆ, ಎಷ್ಟು ಜನ ಊಟ ಮಾಡ್ತಾರೆ, ಇವತ್ತಿನ ಊಟಕ್ಕೆ ಏನು ಮಾಡೋದು, ಅನ್ನ ಸಾರು ಪಲ್ಯ ಮಜ್ಜಿಗೆ, ಹೀಗೆ ಮನೆಯಲ್ಲೇ ಒಂದು ಚಿಕ್ಕ ಡಿಸಿಷನ್ ಪ್ರೊಸೆಸ್ಸೇ ನಡೀತಾ ಇತ್ತು. ಆದರೆ ಈಗ ಹಸುವಾದರೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗಿರೋದಿಲ್ಲ, ಮನಸ್ಸಿರೋದೂ ಇಲ್ಲ, ಸಮಯನೂ ಇರೋದಿಲ್ಲ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಊಟದ ಆಯ್ಕೆಗಳು ನಮ್ಮ ಸಿದ್ಧತೆಗಳಾಗುತ್ತೆ. ಮುಂಚಿನ ಥರ ಈಗ ನಾವು ಕಾಯುವಂಥ ಅವಶ್ಯಕತೆ ಇಲ್ಲ. ತರಕಾರಿ ಇದೆಯಾ, ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಏನು ಲೆಕ್ಕ ಹಾಕೋ ಹಾಗೆ ಇಲ್ಲವೇ ಇಲ್ಲ. ಕಾರಣ ಏನು? ಆನ್ಲೈನಲ್ಲಿ ಆ್ಯಪ್ಗಳು ಬಂದಿದೆ. ಎವ್ರಿಥಿಂಗ್ ಇಸ್ ಮೇಡ್ ಸಿಂಪ್ಲರ್ ಫಾರ್ ಅಸ್. ಈ ಆನ್ಲೈನ್ ಫುಡ್ ಡೆಲಿವರಿ, ಆನ್ಲೈನಲ್ಲಿ ಊಟಗಳು ಸಿಗೋದು ನಮ್ಮ ಜೀವನನ ಸುಲಭ ಮಾಡಿದೆಯಾ? ಖಂಡಿತವಾಗ್ಲೂ ಮಾಡಿದೆ. ಆದರೆ ಅದರ ಜೊತೆಗೆ ನಮ್ಮ ಅಡುಗೆ ಮಾಡುವಂಥ ಅಭ್ಯಾಸನ ಬದಲಾಯಿಸಿದೆ ಅಂತ ನನಗನ್ಸುತ್ತೆ. ನಿಮ್ಗನ್ಸುತ್ತಾ? ಬದಲಾಗಿಲ್ಲ ಅಂತಲೂ ಅನ್ಸುತ್ತೆ. ನಿಮಗೇನನ್ಸುತ್ತೆ? ಮನೆಯ ಊಟದ ಮಹತ್ವ ಬದಲಾಗಿದೆಯಾ? ಊಟ ಮಾಡೋ ಸಮಯ ಬದಲಾಗಿದೆಯಾ? ಒಂದು ಕಾಲದಲ್ಲಿ ಇವತ್ತು ಮನೆಯಲ್ಲಿ ಏನು ಅಡುಗೆ ಅಂತ ಕೇಳೋ ಪ್ರಶ್ನೆ ಇತ್ತು. ಇವತ್ತು ಏನು ತಿನ್ನೋಣ, ಏನು ಆರ್ಡರ್ ಮಾಡೋಣ ಅನ್ನೋ ಪ್ರಶ್ನೆ ಜಾಸ್ತಿ ಆಗಿದೆ. ಇದು ಒಳ್ಳೆ ಬದಲಾವಣೆನ ಅಥವಾ ಅಗತ್ಯದ ಬದಲಾವಣೆನ ಅಥವಾ ನಿಧಾನವಾಗಿ ನಮ್ಮ ಮನೆಯ ಅಡುಗೆ ಅಥವಾ ನಮ್ಮ ಅಡುಗೆ ಮನೆಯ ಸಂಸ್ಕೃತಿಯಿಂದ ನಾವು ದೂರ ಆಗ್ತಾ ಇದೀವ? ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನು ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಅನಿಸುತ್ತೆ ಹಂಚ್ಕೊಳ್ಳಿ ಉತ್ತರನ. ವಾಟ್ಸ್ಆಪ್ ಸಂಖ್ಯೆ 9489009013 ಅಥವಾ ಕರೆ ಮಾಡಿ ಉತ್ತರ ಕೊಡೋದಾದರೆ ದೂರವಾಣಿ ಸಂಖ್ಯೆ 0

0: ಗುಲ್ಮೊಹರ್ ಕೇಳ್ತಾ ಇದ್ರ. ಗುಲ್ಮೊಹರಲ್ಲಿ ನಿಮ್ ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನು ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಮನೆಯಲ್ಲಿ ಏನಡುಗೆ ಅನ್ನೋ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಯ ಆಗಿದೆ ಅಲ್ವಾ? ಒಂದು ಕ್ಷಣಕ್ಕೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಅಡುಗೆ ಮನೆಗೆ ಏನಾದರೂ ವಾಸನೆ ಬರ್ತಾ ಇತ್ತು. ಅಪ್ಪ ಅಮ್ಮ ಅಜ್ಜಿ ಯಾರಾದರೂ ಅಡುಗೆ ಮಾಡ್ತಾ ಇದ್ರು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದು ಮನೆಯಲ್ಲೇ ನಿರ್ಧಾರ ಆಗ್ತಿತ್ತು. ಇವತ್ತು ಯಾವ ಸಾಂಬಾರು ಮಾಡೋಣ, ತರಕಾರಿ ಇದೆಯಾ, ಪಲ್ಯ ಮಾಡೋಣ, ಇದೊಂದು ರೆಗ್ಯುಲರ್ ರುಟೀನ್ ಆಗಿಬಿಟ್ಟಿತ್ತು. ಆದರೆ ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ಪ್ರತಿದಿನ ಅಡುಗೆ ಮಾಡೋ ಪ್ಲಾನ್ ಇರುತ್ತೆ? ಇವತ್ತೇನು ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯಕ್ಷ ಪ್ರಶ್ನೆನೇ. ಆ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರನೇ ಸಿಗೋದಿಲ್ಲ. ಆಗ ಮತ್ತೊಂದು ಪ್ರಶ್ನೆ ಎದುರಾಗತ್ತೆ, ಏನು ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ಳೋಣವಾ ಅನ್ನೋದು. ಅದು ತಪ್ಪೇನಿಲ್ಲ, ಎಲ್ರಿಗೂ ಕೆಲಸ ಇದೆ, ಸಮಯದ ಕೊರತೆ ಇದೆ, ಕೆಲವೊಮ್ಮೆ ದಣಿವಾಗಿರುತ್ತೆ. ಆದರೆ ಪ್ರಶ್ನೆ ಬೇರೆ, ನಾವು ಸಮಯ ಉಳಿಸ್ಕೊಳ್ಳೋದಕ್ಕೆ ಹೊರಗಿಂದ ಊಟ ತರಿಸ್ಕೋತಾ ಇದ್ದೀವಾ, ಅಥವಾ ನಿಧಾನವಾಗಿ ಅಡುಗೆ ಮಾಡುವಂಥ ಅಭ್ಯಾಸವನ್ನೇ ಕಳ್ಕೋತಾ ಇದ್ದೀವಾ? ಇವತ್ತು ಮನೆ ಅಡುಗೆ ಕಮ್ಮಿ ಆಗ್ತಾ ಇರೋದಕ್ಕೆ ನಿಜವಾದ ಕಾರಣ ಸಮಯದ ಕೊರತೆನ ಅಥವಾ ಆಯ್ಕೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದನ? ಆನ್ಲೈನಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ ನಮಗೆ ಫುಡ್ನ ಡೆಲಿವರಿ ಮಾಡೋದಕ್ಕೆ. ನಮ್ಮ ಸ್ನೇಹಿತರೊಬ್ರು ಮಾತಾಡೋದಕ್ಕೆ ಲೈನಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್?
1: ಸರ್, ನಾನು ಅರ್ಶನ್ ಕುಂಟೆಯಿಂದ ಸರ್ ಮಾತಾಡ್ತಿರೋದು.
0: ತಮ್ಮ ಹೆಸರು?
1: ಉಮಾದೇವಿ.
0: ಉಮಾದೇವಿ ಅವರೇ, ಇವತ್ತು ಅಡುಗೆ ಮಾಡುವ ಸಂಪ್ರದಾಯ ಪದ್ಧತಿಯನ್ನ ಕಳ್ಕೊತಾ ಇದೀವ, ಆನ್ಲೈನ್ ಆರ್ಡರ್ ಅನ್ನೋ ಆಪ್ಷನ್ ಬಂದಾಗಿದ್ದ.
1: ಇವಾಗ ನಾವು ಅಡುಗೆ ಸಂಪ್ರದಾಯಗಳನ್ನ ಖಂಡಿತ ಕಡಿಮೆ ಮಾಡ್ಕೋತಾ ಇದೀವಿ ಸರ್. ಯಾಕೆಂದ್ರೆ ಇವಾಗ ಆನ್ಲೈನ್ ಬಂದ್ಬಿಟ್ಟು ಅಯ್ಯೋ ಏನು ಅಡುಗೆಗಳು ಬಗ್ಗೆನೆ ಮರ್ತು ಹೋಗ್ತಾ ಇದ್ರೆ ಈಗೆಲ್ಲ. ಇವಾಗಿನ ಮಕ್ಕಳು ಕೂಡ ಅಷ್ಟೇನೆ, ದೊಡ್ಡವರು ಅಷ್ಟೇನೆ. ಯಾಕೆ ಸಮಯ ಇನ್ನೊಂದೇನಂದ್ರೆ ಸರ್, ನೀವ್ ಹೇಳಿದಾಗ ನಾನು ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವಾಗಿನ ಸಮಯನು ಹಾಗೆ ಇದೆ ಸರ್. ಕೆಲವರಿಗೆ ಏನಂದ್ರೆ, ಹಿಂದೆ ಆದ್ರೆ ಎಲ್ಲಾ ಗೃಹಿಣಿಯರು ಮನೇಲಿ ಇರ್ತಿದ್ರು.
0: ಹೌದು.
1: ಅವ್ರೇನ್ ಮಾಡ್ತಿದ್ರು, ಓ ಇಂಥ ಮಕ್ಕಳಿಗೆ ಇಂಥದೇ ಅಡಿಗೆ ಮಾಡಾಕ್ಬೇಕು, ಇಂಥದೇ ತಿಂಡಿ ಮಾಡಾಕ್ಬೇಕು ಅಂದಾಗ ಅದನ್ನ ಅವರು ಬಂದು ಪ್ರೀತಿಯಿಂದ ತಿಂತಾ ಇದ್ರು. ಇವಾಗ ಇನ್ನೊಂದೇನಂದ್ರೆ, ಇವಾಗ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಲೋ.
0: ಹೌದು ಹೌದು, ಹೇಳಿ ಹೇಳಿ.
1: ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಬೆಳಗ್ಗೆ ಇದ್ರೆ ಮಕ್ಕಳಿಗೆ ಮತ್ತೆ ಯಜಮಾನರಿಗೆ ಪ್ರತಿಯೊರ್ಗು ಮಾಡಿ ಕಳಿಸ್ಬೇಕು. ಹೊರಗಡೆ ಒತ್ತಡ ಜಾಸ್ತಿ ಆದಾಗ ಕೆಲವು ಸರಿ ಕೆಲವರಿಗೆ ಅನ್ಸುತ್ತೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಇದನ್ನ, ಏನಕ್ ಮಾಡ್ಬೇಕು ಇವತ್ತು, ಇವತ್ತು ನನಗೂ ರೆಸ್ಟ್ ಬೇಕು, ಬಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ ಬಿಡೋಣ ಅಂತಾರೆ. ಬಟ್ ಆರ್ಡರ್ ಮಾಡ್ಕೊಂಡು ತಿನ್ಬಹುದು ಸರ್, ಬಟ್ ಅದರಿಂದ ಏನಂದ್ರೆ ಆರೋಗ್ಯ ತುಂಬಾ ಕೆಡುತ್ತೆ, ಬಾರಿ ಕೆಡುತ್ತೆ ಆರೋಗ್ಯ. ಯಾಕೆಂದ್ರೆ ನಾವ್ ಮನೇಲಿ ಏನೋ ಒಂದ್ ಮಾಡ್ಕೊಂಡು ತಿಂದ್ರೆ ಅದಕ್ಕಿರುವಂತ ಒಂದು ಇದಕ್ ರುಚಿ ಮತ್ತೆ ಆರೋಗ್ಯದ ಬಗ್ಗೆ ಇರೋ ಇದು ಕಾಳಜಿಗೂನು ಈ ಹೊರಗಡೆ ನಾವು ತಿನ್ನುವಂತದಕ್ಕೂ ವ್ಯತ್ಯಾಸ
0: ಇರುತ್ತೆ. ಹೌದು.
1: ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಇನ್ನೊಂದ್ ಮಾಡಿದ್ದಾರೆ, ಈಗ ಈಗ ಇಷ್ಟೆಲ್ಲ ಆರ್ಡರ್ ಮಾಡ್ತಾರಲ್ವಾ ಸರ್, ಇವಾಗ ನಾವು ಮದ್ವೆ ಮನೆಗಳಿಗೆ ಹೋದ್ರು ಕೂಡ ಕೇಟರಿಂಗ್ ಎಲ್ಲ ಮಾಡಿಸ್ತಾರೆ ಎಲ್ಲಾನು. ಆ ಮಾಡಿಸ್ದಾಗ ಅದ್ರಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ನಾವು ಗಮನಿಸ್ತೀವಲ್ವಾ ಸರ್. ನಾವು ಹೊರಗಡೆ ಹೋಗ್ತೀವಿ, ಹೋದಾಗ ಏನಾಗುತ್ತೆ ಅಂದ್ರೆ ಊಟಕ್ಕೆ ಕುತ್ಕೊಳ್ತಾರೆ, ಅದು ವೆರೈಟಿಗಳು ಬೇಕಾದಷ್ಟು ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ ಎಲೆ ಸುತ್ತ ಹಾಕ್ದಾಗ ನೋಡ್ತಾ ಕೂತಿರ್ತಾರೆ, ಎಲ್ಲಿವರೆಗೂ ಆ ಫೋಟೋ ಬರೋವರೆಗೂ ತಿನ್ನೋ ಶಾಸ್ತ್ರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಎಲ್ಲಾನು ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ಅಡಿದ್ದು ಮಾಡ್ತಿರೋ ವ್ಯಕ್ತಿಗ ಅಡಿಗೆನೂ ವೇಸ್ಟ್, ಖರ್ಚು ಮಾಡಿರೋ ದುಡ್ಡು ವೇಸ್ಟ್,
0: ಎಲ್ಲ ವೇಸ್ಟ್. ಒಟ್ಟಿನಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡೋದು ಬಂದು ನಮ್ಮ ಊಟದ ಅಭ್ಯಾಸ ಎಲ್ಲವನ್ನ ಬದಲಾಯಿಸಿದೆ ಅನ್ನೋದು ನಿಮ್ಮ ಅಭಿಪ್ರಾಯ?
1: ತುಂಬಾ ಬದಲಾಯಿಸ್ತಾ ಇದೆ ಸರ್, ಬಾರಿ ಬದಲಾಯಿಸ್ತಾ ಇದೆ. ಆನ್ಲೈನ್ ಇಂದ ತುಂಬಾನೇ ಬದಲಾಗ್ತಾ ಇದೆ. ಅದರಿಂದ ಅಂದ್ರೆ ಆನ್ಲೈನ್ ತಪ್ಪು ಅಂತ ಹೇಳಲ್ಲ ಸರ್ ನಾನು, ಯಾಕೆಂದ್ರೆ ಕಾಲ ಬದಲಾಗದಂತೆ ನಾ ಬದಲಾಗ್ಬೇಕು, ಆದ್ರೆ ಅದೊಂದು ಹಿತಿ ಮಿತಿಲಿ ಇದ್ರೆ ಒಳ್ಳೇದು ಅಂತ.
0: ಓಕೆ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾರೆ, ಕರೆ ಮಾಡೋದಕ್ಕೆ ಧನ್ಯವಾದ.
1: ಓಕೆ ಸರ್, ನಮಸ್ತೆ.
0: ನಮಸ್ತೆ.

ಸಮಯ 4:17 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹಂಪಿಯಿಂದ ಜಾಫರ್ ಅವ್ರು ಹೇಳ್ತಾ ಇದಾರೆ, ಮನೆ ಅಡುಗೆ ಬದಲಾಗಿದೆ, ಅದು ಹೇಗೆ ಅಂದ್ರೆ ನಾವು ಹೇಗೆ ರೂಢಿಸ್ಕೋತೀವೋ ಆ ತರ ಪರಿವರ್ತನೆ ಆಗುತ್ತೆ ಅಂತ.

0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ಇಂಡಿ ತಾಲೂಕು ಬಂತನಾಳ ಗ್ರಾಮದಿಂದ ಬಸವರಾಜ್ ಹತ್ತಿರ.
0: ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್, ನೀವು?
0: ಆರಾಮಾಗಿದ್ದೀರಿ? ಈಗ ಊಟ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದೀವಿ ನಾವು. ಈ ಒಂದು ಪದ್ಧತಿ ಬಂದು ನಾವು ಅಡುಗೆ ಮಾಡುವಂತ ಹವ್ಯಾಸನ ಅಭ್ಯಾಸನ ಕಳ್ಕೊತಾ ಇದೀವ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ. ಆನ್ಲೈನ್ ಇಂದ ಆರ್ಡರ್ ಮಾಡೋದು ನಾವು ಅಡುಗೆ ಮಾಡೋದನ್ನ ಕಮ್ಮಿ ಮಾಡಿಸುತ್ತೆ ಅಂತ ಇದ್ದೀರಾ?
1: ಕಮ್ಮಿ ಮಾಡ್ಬೇಕ್ರಿ.
0: ಓಕೆ, ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ?
1: ತಪ್ಪು ಸರ್.
0: ಹೌದಾ? ಈಗ ಎಲ್ಲ ಒಂದ್ ಕಡೆ ಅರ್ಜೆಂಟ್ ಇರುತ್ತೆ, ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಹಾಗೆ
1: ಎಮರ್ಜೆನ್ಸಿ ಇದ್ರೆ
0: ಮಾತ್ರ ತರಿಸ್ಬೇಕು, ಇಲ್ದಿದ್ರೆ ಸುಮ್ನೆ ಆರ್ಡರ್ ಮಾಡಬಾರ್ದು, ಮನೆಯಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರಿ.
1: ನಮಸ್ಕಾರ.
0: ನಮಸ್ಕಾರ. ಅದೇ ಜಾಫರ್ ಅವರ ಮೆಸೇಜ್ ಅನ್ನ ಮುಂದುವರ್ಸೋಣ. ಹೇಗೆ ರೂಢಿಸ್ಕೋತೀವಿ ಆ ತರ ಪರಿವರ್ತನೆ ಆಗುತ್ತೆ. ಕೆಲವರಿಗೆ ಮನೆ ಊಟ ಬಿಟ್ಟು ಬೇರೆ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ಹೊರಗಿನ ಊಟ ಲೇಸು ಅಂತಾರೆ. ಮನೆಯಲ್ಲಿ ಸಾರಿನ ಒಗ್ಗರಣೆ ಕೊಡಬೇಕಾದ್ರೆ ಅಡುಗೆ ಮನೆಯಲ್ಲಿ ಘಮಘಮ ಅಂತ ಎಂಥ ಸ್ಮೆಲ್ ಬರ್ತಾ ಇತ್ತು, ಆದರೆ ಈಗ ಆ ಥರ ಕಂಡು ಬರ್ತಾ ಇಲ್ಲ. ನನ್ನ ಪ್ರಕಾರ ಮನೆ ಅಡುಗೆನೆ ಲೇಸು ಅಂತ ಇದ್ದಾರೆ. ಸೊ ಈ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಬಂದ ಮೇಲೆ ನಮ್ಮ ಊಟದ ಅಭ್ಯಾಸ ಕಂಪ್ಲೀಟ್ ಆಗಿ ಬದಲಾಗಿದೆ ಅಂತ ಇದ್ದಾರೆ ಇವರು. ಈಗ ಅಡುಗೆ ಅನ್ನೋದು ಕೆಲಸ ಆಗ್ಬಿಟ್ಟಿದೆಯಾ? ಒಂದು ಕಾಲದಲ್ಲಿ ಅಡುಗೆ ಮಾಡೋದು ಅಂದರೆ ಅದು ಒಂಥರ ಒಂದು ದಿನಚರಿಯ ಭಾಗ, ಮ್ಯಾಂಡೇಟ್ರಿ, ಅದನ್ನು ಮಾಡಲೇಬೇಕಾಗಿತ್ತು. ಈಗ ಅಡುಗೆ ಮಾಡೋದು ಒಂದಷ್ಟು ಜನಕ್ಕೆ ಹೆಚ್ಚುವರಿ ಅಡಿಷ್ನಲ್ ಕೆಲಸ ಅನ್ಬಹುದು. ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತೆ ಮನೆಗೆ ಬಂದು ಸಂಜೆ ಅಡುಗೆ ಮಾಡಬೇಕು. ಆಗ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇಷ್ಟೆಲ್ಲ ಕೆಲಸದ ನಡುವೆ ಮತ್ತೆ ಅಡುಗೆ ಮಾಡಬೇಕಾ? ಇಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡುವಂಥ ಸೌಲಭ್ಯ ಒಂದು ಪರಿಹಾರವಾಗಬಹುದು. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ, ಅಡುಗೆ ಮಾಡೋದು ನಿಜವಾಗ್ಲೂ ಕಷ್ಟನಾ? ಅಥವಾ ನಾವು ಅಡುಗೆಗೆ ಬೇಕಾದಂಥ ಸಮಯ ಮತ್ತು ತಾಳ್ಮೆನ ಕಳ್ಕೊಂಡಿದ್ದೀವ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಮನೆಯಲ್ಲೇ ಅಡುಗೆ ಮಾಡೋದಕ್ಕೆ ಬೇಕಾದ ಪದಾರ್ಥಗಳಿಗಿಂತ ಊಟದ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಜಾಸ್ತಿ ಸಮಯ ಕೊಡ್ತಾ ಇದ್ದೀವ. ಏನು ಮಾಡೋದು ಅನ್ನೋದಕ್ಕಿಂತ ಏನು ತಿನ್ನೋದು ಅನ್ನೋ ಪ್ರಶ್ನೆ ಈಸಿ ಆಗಿಬಿಟ್ಟಿದೆ ಅಲ್ವಾ? ನಿಮಗೆ ಅಡುಗೆ ಮಾಡೋದು ಇಷ್ಟನಾ? ಅಥವಾ ಅಡುಗೆ ಮಾಡೋದಕ್ಕಿಂತ ಅಡುಗೆ ಮುಗಿದ್ಮೇಲೆ ಊಟ ಮಾಡೋದು ಇಷ್ಟನಾ? ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9480901013.
2: ಹೀಗೆ ಮರಣಿ ಮುಳ್ಳೆ ಮದಿವಾದಣ್ಣ ಬರ್ತಿಲ್ಲ ಮದಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:31 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 FM. ಈ ಆನ್ಲೈನ್ ಆರ್ಡರಿಂಗ್ ಬಂದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆಯಾ ಅಂತ ನಾನು ಕೇಳಿದ್ದೆ. ಇನ್ನೊಂದು ಪ್ರಶ್ನೆ ಕಾಡೋದೇನು ಅಂದರೆ, ಮನೆಯ ಊಟದ ರುಚಿ ಬದಲಾಗಿದೆಯಾ? ಹೊರಗಡೆ ಸಿಗೋ ಊಟಗಳಲ್ಲಿ ಎಷ್ಟೋ ಆಯ್ಕೆಗಳಿವೆ. ಒಂದೊಂದಿನ ಒಂದೊಂದು ರುಚಿಯನ್ನು ಟೇಸ್ಟ್ ಮಾಡಬಹುದು, ಮತ್ತೊಂದಿನ ಇನ್ನೊಂದು ರುಚಿ. ಹೀಗೆ ಪ್ರತಿದಿನ ಹೊಸದನ್ನೇ ತಿನ್ನಬಹುದು, ಆದರೆ ಮನೆ ಊಟ ಅದೇ ಸಾರು, ಅದೇ ಪಲ್ಯ, ಅದೇ ಅನ್ನ, ಕೆಲವೊಮ್ಮೆ ಅದೇ ತಿಂಡಿ. ಹಾಗಾದರೆ ಹೊಸ ರುಚಿಗಳ ಅಭ್ಯಾಸ ನಮ್ಮ ನಾಲಿಗೆನೇ ಬದಲಾಯಿಸ್ಬಿಟ್ಟಿದೆಯಾ? ಸಿಂಪಲ್ ಆಗಿರುವಂತಹ ಮನೆ ಊಟ ನಮ್ಮನ್ನ ಬೋರ್ ಫೀಲ್ ಮಾಡಿಸ್ತಾ ಇದೆಯಾ? ಒಂದು ಕಾಲದಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕಿ ತಿಂತಾ ಇದ್ರೆ ಎಷ್ಟು ಖುಷಿ ಕೊಡ್ತಾ ಇತ್ತು ಅಲ್ವಾ? ಈಗ ಅದೇ ಊಟದ ಮುಂದೆ ಕುತ್ಕೊಂಡು ಇವತ್ತು ಬೇರೆ ಏನಾದರೂ ತಿನ್ಬೋದಿತ್ತಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ಮಂಜುನಾಥ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಒಂದು ಸಂದೇಶ ಬಂದಿದೆ. ಆನ್ಲೈನ್ ಊಟ ತಿಂಡಿ ತರಿಸೋದ್ರಿಂದ ಅನಗತ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೆ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯ ಒಂದು ಸಮಸ್ಯೆ, ಆದ್ದರಿಂದ ಮನೆಯಲ್ಲೇ ಮೊದಲೇ ಯೋಚಿಸಿ ಅಡುಗೆ ಮಾಡಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡಬಹುದು ಅಂತ PH ಪಾಟೀಲ್ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಇಂದಿನ ವಿಷಯ ಆನ್ಲೈನ್ ಅಡುಗೆ ಕುರಿತು. ಆನ್ಲೈನ್ನಲ್ಲಿ ಆರ್ಡರ್ ಮಾಡೋದಕ್ಕಿಂತ ಮನೆ ಊಟ ಮಾಡೋದೇ ಒಳ್ಳೆಯದು. ಮನೆಯಲ್ಲಿ ಮಾಡಿದ ಅಡುಗೆ ರುಚಿ ಮತ್ತು ಶುಚಿಯಾಗಿರುತ್ತೆ, ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಮಾಡಿರ್ತಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಯಾವ ಸಮಯದಲ್ಲಿ ಮಾಡಿರ್ತಾರೋ ಗೊತ್ತಿರೋದಿಲ್ಲ, ಒಳ್ಳೆ ಪದಾರ್ಥ ಬಳಸಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲಿ ಊಟ ಮಾಡೋದು ಒಳ್ಳೆಯದು. ಅಮ್ಮನ ಕೈ ರುಚಿ, ಈ ತಿನ್ನೋ ರುಚಿ, ಅದರ ಖುಷಿನೇ ಬೇರೆ ಅಲ್ವಾ? ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಆನ್ಲೈನ್ ಅನ್ನೋದು ಈಗ ಎಲ್ಲರನ್ನ ಬದಲಾಯಿಸ್ಬಿಟ್ಟಿದೆ. ಆನ್ಲೈನ್ ಆರ್ಡರಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರು? ಯಾರು? ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗೇಶ ಸ್ವಾಮಿ ಅವರು. ಮನೆಯ ಊಟದ ಮುಂದೆ ಯಾವುದೇ ಊಟ ತಿಂದರೂ ಹೊಟ್ಟೆ ತುಂಬುದಿಲ್ಲ. ಹೊರಗಿನ ಊಟ ತಿಂಡಿಗಳು ನಾಲಿಗೆ ರುಚಿಗಷ್ಟೇ. ಸ್ವಸಹಾಯ ಸ್ವಂತದಲ್ಲಿ ದುಡಿದ ಊಟದ ಮುಂದೆ ಬೇರೆ ಏನೂ ಇಲ್ಲ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಆನ್ಲೈನ್ ಆರ್ಡರಿಂಗ್, ಫುಡ್ ಆರ್ಡರಿಂಗ್ ನಮ್ಮ ಈಟಿಂಗ್ ಹ್ಯಾಬಿಟ್ಸನ್ನು ಚೇಂಜ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ವಾಟ್ಸಪ್ ಸಂಖ್ಯೆ 9489809903 ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ.

ಶ್ರೀನಿಧಿ ಅವರು ದಾವಣಗೆರೆಯಿಂದ ಹೇಳ್ತಾ ಇದಾರೆ, ಆನ್ಲೈನ್ ಒಳ್ಳೇದಲ್ಲ, ಆದ್ರೆ ಯಾರ್ದಾದ್ರೂ ವೈಫ್ಗೆ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅವರ ಗಂಡ ಆರ್ಡರ್ ಮಾಡ್ಬೇಕು ಅಲ್ವಾ, ಏನು ಮಾಡಕ್ಕಾಗಲ್ಲ, ಆಗ ಆನ್ಲೈನ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಬಾಂಧವ್ಯಗಳು ದೂರ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಒಟ್ಟಿಗೆ ಕುಳಿತು ಎಲ್ಲರೂ ಊಟ ಮಾಡಿದ್ರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈಗ ಆನ್ಲೈನ್ ಬಂದು ಅವುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಶೋಭಾ ಬಿಪಿ ಅವರು. ಈಗಿನ ಗೃಹಿಣಿಯರು ಮನೆಯಲ್ಲಿ ಅಡುಗೆ ಮಾಡಿದ್ರು ಬದಲು ಆರ್ಡರ್ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಹೊರಗಿನ ಊಟಕ್ಕಿಂತ ಮನೆ ಊಟನೇ ತುಂಬ ಆರೋಗ್ಯಕರವಾಗಿರುತ್ತೆ. ಹೊರಗಿನ ಊಟದಲ್ಲಿ ಬಹಳಷ್ಟು ಎಣ್ಣೆ ಇರುತ್ತೆ, ಇದರಿಂದ ಕಾಯಿಲೆಗಳು ಕೂಡ ಬರುತ್ತೆ. ಮನೆಯಲ್ಲೇ ಅಡುಗೆ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ ಅಂತ ಮೈಂದರಂಗಿಯ ಇರಣ್ಣ ಜೇವೂರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: Non-Stop Sanjay. Non-Stop
1: Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
5: ಎದೆ ತುಂಬಿ ಹಾಡಿದೆನು ಬಂದು ನಾನು,
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
3: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ.
4: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3
7: ಆಕಾಶವಾಣಿ.
8: ಆನ್ಲೈನ್ ಫುಡ್ ಆರ್ಡರಿಂಗ್ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಬದಲಾಯಿಸಿದೆಯಾ ಅಂತ ನಾನು ಕೇಳಿದೆ. ನಮಸ್ಕಾರ ಸರ್. ಈಗ ಆನ್ಲೈನ್ ಬಂದು ಎಲ್ಲವನ್ನೂ ಬದಲಾಗಿದೆ, ನಮ್ಮ ಅಡುಗೆ ಪದಾರ್ಥಗಳು ಬಳಸೋ ರೀತಿಯೂ ಬದಲಾಗಿದೆ, ಅಡುಗೆನೂ ಬದಲಾಗಿದೆ, ಒಟ್ಟಿನಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರೋ ಚಿಕ್ಕೋಡಿಯಿಂದ, ರಾಜು ಅಂಬಿ ಅವರು. ಸಮರ್ಥ ಪತ್ತಾರ ವಿಜಯಪುರದಿಂದ, ಮನೆಯಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋದ್ರಿಂದ ಮನೆಯವರ ಮನಸ್ಸು ಅರ್ಥ ಮಾಡ್ಕೋಬಹುದಿತ್ತು, ಬಟ್ ಈಗ ಆನ್ಲೈನ್ ಆರ್ಡರಿಂಗ್ ಬಂದು ಅದೆಲ್ಲ ಹೋಗ್ಬಿಡಿದೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ. ಊಟ ಮಾಡೋದ್ರಲ್ಲಿ ಆನ್ಲೈನಿಂದ ತರಿಸ್ಕೊಳ್ಳೋದು ಒಳ್ಳೇದಲ್ಲ, ಮನೆ ಅಡುಗೆ ಉತ್ತಮ, ಮನೆಯಲ್ಲಿ ಬೇಕಾದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಊಟ ಮಾಡೋದು ಉತ್ತಮ. ಅವಸರದಲ್ಲಿದ್ದಾಗ ಮಾತ್ರ ಆನ್ಲೈನಿಂದ ತಗೊಳ್ಳೋದು ಒಳ್ಳೇದು ಅಂತ ಇದ್ದಾರೆ ಯಾರು, ಬಿ ಎಂ ವಿಶ್ವನಾಥ ಅವರು, ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ. ಆನ್ಲೈನ್ ಆರ್ಡರಿಂಗ್ ಈಗಿನ ಫಾಸ್ಟ್ ಲೈಫ್ ಸ್ಟೈಲ್ಗೆ ಹೊಂದಾಣಿಕೆ ಆಗಿದೆ ಮಂಜುನಾಥ್. ಬಟ್ ನಮ್ಮನೆಯಲ್ಲಿ ಅಮ್ಮ, ಅಜ್ಜಿ, ಅಕ್ಕ ಎಲ್ಲರೂ ಸೇರಿ ಮಾಡಿಕೊಡೋ ಅಡುಗೆ ಮುಂದೆ ಪ್ರಪಂಚದ ಯಾವ ಸ್ಟಾರ್ ಹೋಟೆಲ್ನಲ್ಲಿ ಸಿಗೋದಿಲ್ಲ ಅಂತ ರುಚಿ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಆನ್ಲೈನ್ ಬಂದು ಎಲ್ಲವನ್ನ ಈಸಿ ಮಾಡಿದೆ, ಒಂದಷ್ಟು ಸಂಬಂಧಗಳನ್ನು ದೂರ ಮಾಡ್ತಾ ಇದೆ ಅಂತ ಡಾವಿಡ್ ನೋಬೆಲ್ ಟೇಲರ್ ಮುನಿರಬಾದ್ ಡ್ಯಾಪ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಫುಡ್ ಆರ್ಡರಿಂಗ್ ಅನ್ನೋದು ಬಂದು ನಮ್ಮ ಫುಡ್ ಹ್ಯಾಬಿಟ್ಸನ್ನು ಬದಲಾಯಿಸಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಹೌದು ಸರ್, ಎಲ್ಲರೂ ಹೇಳ್ತಾ ಇರೋದು ನಿಜ ಅಂತ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಇರಲಿ ಎಂಥದ್ದೇ ಇರಲಿ, ಅವಶ್ಯಕತೆ ಇದ್ದಾಗ ನಾವು ಆರ್ಡರ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಸೊ ಸುಮ್ಮನೆ ಏನೋ ಈಸಿಯಾಗಿ ಸಿಗುತ್ತೆ, ಯಾಕೆ ಕಷ್ಟಪಡಬೇಕು ಅಂತ, ಯಾವಾಗಲೂ ಆರ್ಡರ್ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ಅವಶ್ಯಕತೆ ಇದ್ದಾಗ ಆನ್ಲೈನನ್ನು ಬಳಸಬೇಕು ಅಂತ ಬಹಳಷ್ಟು ಜನ ಹೇಳಿದ್ರೆ ಎಸ್, ನಿಮ್ಮ ಅಭಿಪ್ರಾಯವನ್ನು ಒಪ್ಪೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗುಲ್ಮೊಹರ್ನ ವಿಶೇಷ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವ್ರಿಗೆ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ ಸಂಜೆಯ 5 ಗಂಟೆ. ನಿಮ್ಮ ಬಾಂಧ ಸ್ನೇಹಿತ ಅಮರೇಶ್ ಆಶಯ ಹಾಳನ ಶುಭ ಸಂಜೆಯ ನಮಸ್ಕಾರಗಳು.

ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಇಸ್ ಜಾನಕಿ ಅವರ ಧ್ವನಿಯಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟಿದ್ದಾರೆ ಹಂಸಲೇಖ.

ಶ್ರೋತೃ ಬಾಂಧವರೇ, ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನಿಗೆ ದಿನ ಕೇಳುವಂಥ ಸಮಯ. ಬಾಬುಲಾಲ್ ಸುಪ್ರಿಯೋ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಯಲ್ಲಿ ಕೇಳಿ ನಿನಗೋಸ್ಕರ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ಸಂಗೀತ ಸಂಯೋಜನೆ ಚೈತನ್ಯ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ ಸಂಜೆಯ 5:15 ಈ ಅವಧಿಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ್ ಹಾಗೂ ಶಮಿತಾ ಅವರ ಧ್ವನಿಯಲ್ಲಿ ಕರಿಯ ಚಿತ್ರದ ಗೀತೆಯನ್ನು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಸಂಯೋಜನೆ ಗುರುಕಿರಣ್.

ಶತ್ರುಬಂಧವರು ಇದುವರೆಗೆ ಅರಮನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಜ ಚಿತ್ರದ ಗೀತೆಯನ್ನು.

ಶ್ರೋತೃ ಬಾಂಧವರು, ಇದುವರೆಗೆ ಕನ್ನಡದ ಚಿತ್ರಗೀತೆಗಳನ್ನು ಕೇಳಿದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 5:30 ಆಗುತ್ತಿವೆ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವ ವಾಣಿ.

0: ಯುವ ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಿದ್ದೀರಿ ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಯ ನವೋದಯ ಶಿಕ್ಷಕರ ತರಬೇತಿ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ರಾಯಚೂರು ನಗರದ ಪ್ರತಿಷ್ಠಿತ ನವೋದಯ ಶಿಕ್ಷಣ ಸಂಸ್ಥೆಯ ನವೋದಯ ಶಿಕ್ಷಕರ ತರಬೇತಿ ಕೇಂದ್ರದ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ರೋಹಿಣಿಯಿಂದ ಈಗ ಕೇಳಲಿದ್ದೀರಿ.
2: ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅಚ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ನಾರಾಯಣನೆನೆ ಮನವೇ ನಾರಾಯಣನೆನೆ ಅವನ ಶ್ರವಣ ಮನನ ನಿಧಿ ಧ್ಯಾಸನ ಆ ವಿಷ್ಣುವಿನ ಭಕ್ತ

ನಿತ್ಯ ಇರಳು ಹಗಲು ಹರಿಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು, ನೀ ದುರುಳರ ಕೂಡದಿರು, ಹರಿಪರ ತೀರತನೇ ಮವ ಬಿಡದಿರು, ಹರಿಪರ ದೇವತೆಯಂದಲು ಹುತ್ತಲಿರು, ಗುರುಮುಖದಿಂದ ಸ್ವಚಾಸ್ತ ಪುರಾಣವ ನಿರುತದಿ ಕೇಳುತ್ತಿರು, ನಾರಾಯಣನೆನೆ ಮನವೇ ನಾರಾಯಣನೆನೆ, ಸಿರಿದೇವಿಗಾವನಿಗರಸಿ ಸುರರ ಗುರು, ವಿರಿಂಚಿ ಪವನರು ಅವನ ಕುವರರು, ಉರಗಾದಿಪನಾವನ ಮಂಚಗಿಹಗೇಶ್ವರನಾವನ ವಾಹನ ವಿಹಗೇಶ್ವರ.

0: ದಿಂದ ಅಚ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ನಾರಾಯಣ ನೆನೆನೆ ಮನವೇ ನಾರಾಯಣ ನೆನೆನೆ.
1: ಈಗ ಕುಮಾರ್ ರಮೇಶ್ ಇವರಿಂದ ರಾಯಚೂರು ಜಿಲ್ಲೆಯ ಬಗ್ಗೆ ಸ್ಥಳ ಪರಿಚಯವನ್ನು ಕೇಳಿರಿ.
2: ರಾಯಚೂರು ಜಿಲ್ಲೆಯ ಕಿರುಪರಿಚಯ: ಅನ್ನದ ನಾಡು, ಚಿನ್ನದ ಬೀಡು, ಭತ್ತದ ಕಣಜ, ನಾಡಿಗೆ ಬೆಳಕು ನೀಡುವ ಶಕ್ತಿ ಕೇಂದ್ರ, ಹರಿದಾಸರ ತೊಟ್ಟಿಲು ಶರಣ ಸಂಸ್ಕೃತಿಯ ನೆಲ, ಉತ್ತರಕ್ಕೆ ಕೃಷ್ಣೆ, ದಕ್ಷಿಣಕ್ಕೆ ತುಂಗಾಭದ್ರ ನದಿ, ನಡುವಿನ ಪ್ರದೇಶವೇ ರಾಯಚೂರು ಜಿಲ್ಲೆ. ಈ ದೊರೆಯರ ನಾಡು ದೋಹಾಬ್ ಪ್ರದೇಶವೆಂದು ರಾಯಚೂರು ಹೆಸರುವಾಸಿಯಾಗಿದೆ. ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದ ಹತ್ತಿ ಬೆಳೆಯುವುದರಿಂದ ಬಿಳಿ ಬಂಗಾರ ಬೆಳೆಯುವ ಜಿಲ್ಲೆ ಎಂದು ಹೆಸರಾಗಿದೆ. ಇಲ್ಲಿ ಬೆಳೆಯುವ ಸೋನಾ ಮಸೂರಿ ಭತ್ತ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇಲ್ಲಿಯ ವಿಶೇಷಗಳು ಅನ್ನ, ಚಿನ್ನ, ಅಪರೂಪದ ಕೆಂಪು ಗ್ರಾನೈಟ್, ವಿದ್ಯುತ್ ಉತ್ಪಾದಿಸುವ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ. ರಾಯಚೂರು ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ರಾಯಚೂರು ಜಿಲ್ಲೆಯ ಇತಿಹಾಸವು ಕ್ರಿಸ್ತಪೂರ್ವ 300ರಿಂದ ಅಧಿಕೃತ ಆರಂಭವಾಗುತ್ತದೆ. ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕ ಕಾಲದ ಶಾಸನವಿದೆ. ಮೌರ್ಯರು, ಶಾತವಾನರು, ಕಾಕತೀಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚೂರಿಗಳು, ವಿಜಯನಗರದ ಬಹುಮನಿ ಸುಲ್ತಾನರು, ದೇವಗಿರಿಯ ಸೇವಣರು, ಬಿಜಾಪುರದ ಅದಿಲ್ಶಾಹಿಗಳು, ಮೊಘಲರು, ಮರಾಠರು, ಹೈದರಾಬಾದ್ ನಿಜಾಮರು ಹಾಗೂ ಬ್ರಿಟಿಷರು ಈ ಜಿಲ್ಲೆಯ ಪ್ರದೇಶವನ್ನು ಆಳಿದ್ದಾರೆ. ಜಿಲ್ಲೆಯ ಇತಿಹಾಸದಲ್ಲಿ ವಿಜಯನಗರ ಅರಸರ ಹಾಗೂ ಬಹುಮನಿ ಸುಲ್ತಾನರ ಬಿಜಾಪುರ್ ಅದಿಲ್ಶಾಹಿಯ ಆಳ್ವಿಕೆಯ ಕಾಲಘಟ್ಟ ಬಹುಮುಖ್ಯವಾದದ್ದು ಎಂದು ಹೇಳಬಹುದು. ಈ ಜಿಲ್ಲೆಯಲ್ಲಿನ ಫಲವತ್ತಾದ ಭೂ ಪ್ರದೇಶ ಸ್ವಾಧೀನಪಡಿಸಿಕೊಳ್ಳಲು ಹಲವಾರು ಯುದ್ಧಗಳು ನಡೆದಿವೆ. ಮುದಗಲ್ಲು, ರಾಯಚೂರು, ಮಲೆಯಬಾದು, ಜಲದುರ್ಗ ಕೋಟೆಗಳು ರಾಯಚೂರು ಜಿಲ್ಲೆಯ ಗತ ಇತಿಹಾಸದ ಕತೆ ಹೇಳುತ್ತದೆ. ರಾಯಚೂರು ಕೋಟೆ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಕಲ್ಯಾಣದ ಚಾಲುಕ್ಯರು ಅದನ್ನು ಜೀರ್ಣೋದ್ಧಾರ ಮಾಡಿದರು. ಬಳಿಕ ವಾರಂಗಲಿನ ಕಾಕತೀಯರು ಕ್ರಿಸ್ತಶಕ 1294ರಲ್ಲಿ ಕೋಟೆಯನ್ನು ಇನ್ನಷ್ಟು ಬಲಪಡಿಸಿದರು. ಕಾಕತೀಯ ಶಾಸನವೊಂದರ ಪ್ರಕಾರ ರಾಣಿ ರುದ್ರಮ್ಮದೇವಿಯ ಸಾಮಂತ ಗೋರೆಗನ್ನಯ್ಯ ರೆಡ್ಡಿಯ ಸೇನಾಪತಿ ವಿಠಲನಾಥರು ಈ ಪ್ರದೇಶದ ಆಡಳಿತ ಉಸ್ತುವಾರಿ ನಿರ್ವಹಿಸುವಾಗ ಒಳಕೋಟೆ ನಿರ್ಮಿಸಿದರೆಂದು ಹಾಗೂ ವಿಜಯನಗರದ ಕೃಷ್ಣದೇವರಾಯರು ತಮ್ಮ ವಿಜಯದ ಸಂಕೇತವಾಗಿ ಉತ್ತರ ದ್ವಾರ ನಿರ್ಮಿಸಿದರೆಂದು ಹೇಳಲಾಗಿದೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಬರುವ ಮುದಗಲ್ ಕೋಟೆಯನ್ನು ಶಾಲಿವಾನ ಶಕೆ 1053ರಲ್ಲಿ ಮುದ್ದಪ್ಪ ರೆಡ್ಡಿ ಎಂಬ ಜಮೀನ್ದಾರರು ಕಟ್ಟಿಸಿದ್ದರೆಂದು ಹಾಗೂ ನಿಜಾಮಶಾಹಿ ಗಜೆಟ್ನಲ್ಲಿ ಉಲ್ಲೇಖವಾಗಿದೆ. ಬಹುಮನಿ ಸುಲ್ತಾನರು, ವಿಜಯನಗರ ಅರಸರು, ಬಿಜಾಪುರ್ ಅದಿಲ್ಶಾಹಿಗಳು ಈ ಕೋಟೆಯ ಮೇಲೆ ತಮ್ಮ ಅಧಿಪತ್ಯ ಸ್ಥಾಪಿಸಲು ಯುದ್ಧಕ್ಕೆ ಮುಂದಾದರು. ಹೀಗಾಗಿ ಮುದಗಲ್ ಕೋಟೆ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. 1565ರಲ್ಲಿ ನಡೆದ ರಕ್ಕಸ ತಂಗಡಿಗೆ ಯುದ್ಧದ ನಂತರ ಈ ಕೋಟೆ ಬಿಜಾಪುರದ ಅದಿಲ್ಶಾಹಿಯ ವಶವಾಯಿತು. ಈಗ ಲಿಂಗಸೂಗೂರು ತಾಲೂಕಿನಲ್ಲಿರುವ ಜಲದುರ್ಗದ ಐತಿಹಾಸಿಕ ಕೋಟೆಯನ್ನು ವಿಜಯನಗರದ ಅರಸರು, ಬಿಜಾಪುರ್ ಅದಿಲ್ಶಾಹಿ ಮತ್ತು ಬಹುಮನಿ ಸುಲ್ತಾನರು ಆಳಿದ್ದರು. ಗುಡ್ಡದ ಮೇಲಿರುವ ಕೋಟೆಯಲ್ಲಿ ಕಾಲಕಾಲಕ್ಕೆ ಆಳ್ವಿಕೆ ನಡೆಸಿದ ರಾಜರು ಅದನ್ನು ವಿಭಿನ್ನವಾಗಿ ಬಳಸಿಕೊಂಡರು. ಕೋಟೆಯಲ್ಲಿ ಖಜಾನೆ, ಸೈನಿಕರ ನೆಲೆ ಇತ್ತು. ಗಲ್ಲು

ಶಿಕ್ಷೆಗೆ ಗುರಿಯಾದವರನ್ನು ಕೋಟೆಯ ಮೇಲಿಂದ ಕೃಷ್ಣಾ ನದಿಗೆ ನೂಕಿ ಕೊಲ್ಲುತ್ತಿದ್ದರು ಎಂಬ ಸಂಗತಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಮಸ್ಕಿ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪತ್ತೆಯಾದ ಮೂರು ಮುಖಗಳ ಹಂಸ ಪಕ್ಷಿಯ ಚಿತ್ರವನ್ನು ದೆಹಲಿಯ NCERT ಸಂಸ್ಥೆಯು ತನ್ನ ಲಾಂಛನವನ್ನಾಗಿ ಬಳಸಿಕೊಂಡಿದೆ. ಈ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿರುವ ಸಂಸ್ಥೆ ತನ್ನ ಮೂರು ಉದ್ದೇಶಗಳಾದ ಶಿಕ್ಷಣ, ತರಬೇತಿ ಮತ್ತು ಸಂಶೋಧನೆಗಳ ಆಶಯವನ್ನು ಈ ಚಿತ್ರ ಬಿಂಬಿಸುತ್ತದೆ ಎಂದು ಹೇಳಿದೆ. ಅದೇ ರೀತಿಯಾಗಿ ದೇವದುರ್ಗ ತಾಲೂಕಿನ ಗಬ್ಬೂರು ಸಾಂಸ್ಕೃತಿಕ ಕೇಂದ್ರ ಎಂದು ಕರೆಯಲ್ಪಡುತ್ತದೆ. ದೇವಾಲಯಗಳ ಊರು ಎಂದು ಪ್ರಸಿದ್ಧಿಯೂ ಪಡೆದಿದೆ. 30ಕ್ಕೂ ಹೆಚ್ಚು ಐತಿಹಾಸಿಕ ದೇವಾಲಯಗಳು ಇಲ್ಲಿವೆ. ಈ ಗ್ರಾಮಕ್ಕೆ ಬಬ್ರುಹಾನ ಕಾಲದಲ್ಲಿ ಮಣಿಪುರ ಎಂಬ ಹೆಸರು ಸಹ ಇತ್ತು. ಇಲ್ಲಿನ ಸ್ತೂಪಕ್ಕೆ ಬಬ್ರುಹಾನ ಅಶ್ವಮೇಧದ ಕುದುರೆ ಕಟ್ಟಿದ್ದನೆಂಬ ನಂಬಿಕೆಯೂ ಇದೆ. ಅದೇ ರೀತಿಯಾಗಿ ರಾಯಚೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಮಲೆಯಾಬಾದ್ ಕೋಟೆ ರಾಜ್ಯದ ಮಹತ್ವದ ಕೋಟೆಗಳಲ್ಲಿ ಒಂದಾಗಿದೆ. ಇದು ಎರಡು ಸುತ್ತಿನ ಕೋಟೆ. 13ನೇ ಶತಮಾನದಲ್ಲಿ ಕಾಕತೀಯರ ಕಾಲದಲ್ಲಿ ಕೋಟೆಯ ಒಳಸುತ್ತು ನಿರ್ಮಾಣವಾಯಿತು. ಹೊರಸುತ್ತಿನ ಕೋಟೆಯನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಬೃಹತ್ ಗಾತ್ರದ ಕಲ್ಲಿನ ಕೋಟೆ ಕೊತ್ತಲಗಳು ಮತ್ತು ಕೋಟೆಯ ಆವರಣದಲ್ಲಿ ಇರುವ ಕಲ್ಲಾನೆಗಳು ಕೋಟೆ ನಿರ್ಮಾಣದ ವಾಸ್ತುಶೈಲಿಯ ಪ್ರತೀಕವಾಗಿದೆ. ಮಾನ್ವಿ ತಾಲೂಕಿನ ಚಿಕಲ್ಪರ್ವಿಯ ವಿಜಯದಾಸರ ಕಟ್ಟೆ ದಾಸ ಸಾಹಿತ್ಯ ಪ್ರಿಯರ ಆರಾಧ್ಯ ಕೇಂದ್ರವಾಗಿದೆ. ಅದೇ ರೀತಿಯಾಗಿ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ RTPS ನಾಡಿಗೆ ಬೆಳಕು ನೀಡುವ ಶಕ್ತಿ ಕೇಂದ್ರ. ಅಂತೆಯೇ ಈ ಸ್ಥಾವರ ಇರುವ ಪ್ರದೇಶ ಶಕ್ತಿನಗರ ಎಂದೇ ಹೆಸರಾಗಿದೆ. 2.5 ದಶಕಗಳಿಂದ ಇಲ್ಲಿನ 7 ಘಟಕಗಳು ವಿದ್ಯುತ್ ಉತ್ಪಾದನೆ ಮಾಡಿ ನಾಡಿಗೆ ಬೆಳಕು ಪೂರೈಸುತ್ತಾ ಬಂದಿವೆ. ರಾಜ್ಯದ ವಿದ್ಯುತ್ ಕೊರತೆ ನೀಗಿಸಲು 1978ರಲ್ಲಿ ಅಂದಿನ ಸರ್ಕಾರವು ರಾಯಚೂರು ಸಮೀಪದ ದೇವಸೂಗೂರು ಗ್ರಾಮದ ಹತ್ತಿರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾಯಿತು. ಮೊದಲ ಘಟಕ 1985ರಲ್ಲಿ ಹಾಗೂ 2ನೇ ಘಟಕ 1986ರಲ್ಲಿ ಹಾಗೂ 3ನೇ ಘಟಕ 1991ರಲ್ಲಿ ಹಾಗೂ 4ನೇ ಘಟಕ 1994ರಲ್ಲಿ ಹಾಗೂ 5 ಮತ್ತು 6ನೇ ಘಟಕ 1999ರಲ್ಲಿ ಹಾಗೂ 7ನೇ ಘಟಕ 2003ರಲ್ಲಿ ಸ್ಥಾಪನೆಗೊಂಡವು. ಈ 7 ಘಟಕಗಳು ತಲಾ 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಒಟ್ಟಾಗಿ 7 ಘಟಕಗಳು 1470 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಅದೇ ರೀತಿಯಾಗಿ ನಾವು ರಾಯಚೂರು ಜಿಲ್ಲೆಯ ಅಟ್ಟಿ ಚಿನ್ನದ ಗಣಿ ದೇಶದ ಏಕೈಕ ಚಿನ್ನದ ಗಣಿಯಾಗಿದೆ. 100 ಅಡಿ ಆಳದಲ್ಲಿರುವ ಚಿನ್ನದ ಅದಿರು ಹೊರತೆಗೆದು ಸಂಸ್ಕರಿಸಿ ಅಪ್ಪಟ ಚಿನ್ನ ತೆಗೆಯುವ ಗಣಿಗಾರಿಕೆ ಶತಮಾನಗಳ ಇತಿಹಾಸವಿದೆ. ಇತಿಹಾಸ ತಜ್ಞರು ಅಟ್ಟಿ ಚಿನ್ನದ ಗಣಿ ಇತಿಹಾಸವನ್ನು 3 ಕಾಲಘಟ್ಟದಲ್ಲಿ ವಿಂಗಡಿಸಿದ್ದಾರೆ. ಚಕ್ರವರ್ತಿ ಅಶೋಕನ ಕಾಲದ್ದು 1ನೇ ಘಟ್ಟ, 2ನೆಯದು ಬ್ರಿಟಿಷರ ಕಾಲದ್ದು ಅಂದರೆ 1882ರಿಂದ 1920ರವರೆಗೆ, 3ನೇ ಘಟ್ಟ 1947ರವರೆಗಿನ ಗಣಿಗಾರಿಕೆಗೆ ಆಧುನಿಕ ಕಾಲ ಎಂದು ಗುರುತಿಸಲಾಗಿದೆ. 2000 ವರ್ಷಗಳ ಹಿಂದೆ ಇಲ್ಲಿ ಗಣಿಗಾರಿಕೆ ಚಟುವಟಿಕೆಗಳು ನಡೆದಿದ್ದವು ಎಂಬುದಕ್ಕೆ ಅಟ್ಟಿ ಗಣಿ ಕಂಪನಿಯಲ್ಲಿ ದಾಖಲೆಗಳಿವೆ. ಆಗ ಗಣಿಗಾರಿಕೆಗೆ ಬಳಸಲಾಗುತ್ತಿದ್ದ ಮರದ ದಿಮ್ಮೆ, ಕಟ್ಟಿಗೆ ಮತ್ತಿತರ ಪರಿಕರಗಳು ಅಟ್ಟಿ ಕಂಪನಿಯ ಸಂಗ್ರಹಾಲಯದಲ್ಲಿವೆ. ಅದೇ ರೀತಿಯಾಗಿ ನಾವು ರಾಯಚೂರು ಜಿಲ್ಲೆಯ ವ್ಯಾಪ್ತಿಯನ್ನು ಗಮನಿಸಿದಾಗ ರಾಯಚೂರು ಜಿಲ್ಲೆಯು ಗಾತ್ರದ ದೃಷ್ಟಿಯಿಂದ ನಾವು ನೋಡಿದಾಗ ರಾಜ್ಯದ 11ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ನಾವು ರಾಯಚೂರು ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವನ್ನು ಗಮನಿಸಿದಾಗ ಮೊಟ್ಟ ಮೊದಲನೆಯದಾಗಿ ಪಂಡಿತ ತಾರನಾಥರು 1920ರಲ್ಲಿ ಸ್ಥಾಪಿಸಿದ ಅಮ್ದರ್ ಶಿಕ್ಷಣ ಸಂಸ್ಥೆ ಹಾಗೂ ಅವರ ಹೆಸರಿನ ತಾರನಾಥ ಶಿಕ್ಷಣ ಸಂಸ್ಥೆಯ LVD ಮಹಾವಿದ್ಯಾಲಯ ಹಾಗೂ HKE ಸಂಸ್ಥೆಯ SLN ಇಂಜಿನಿಯರಿಂಗ್ ಕಾಲೇಜ್, ಟ್ಯಾಗೂರ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ಅನೇಕ ಸಂಸ್ಥೆಗಳು

0: ಜಿಲ್ಲೆಯ ಶೈಕ್ಷಣಿಕ ಏಳಿಗೆಗೆ ಶ್ರಮಿಸುತ್ತಿವೆ. ಕೃಷಿ ಸಂಶೋಧನಾ ಕೇಂದ್ರ, ಇತ್ತೀಚೆಗಷ್ಟೇ ಆರಂಭವಾದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಗಳು ರಾಷ್ಟ್ರದ ಗಮನ ಸೆಳೆದಿವೆ. ಇಲ್ಲಿನ APMC ಹತ್ತಿ ಮಾರುಕಟ್ಟೆ ರಾಜ್ಯದ ಮೊದಲನೆಯ ಸ್ಥಾನದಲ್ಲಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ಮಾರುಕಟ್ಟೆಗಳಲ್ಲಿಯೂ ಒಂದು. ಇಂಥ ವೈವಿಧ್ಯಮಯ ನಾಡಿನಲ್ಲಿ ಹುಟ್ಟಿದಂಥ ನಾವುಗಳು ಧನ್ಯರು ಎಂದು ಹೇಳಬಹುದು. ಇಂತಹ ನಾಡಿನಲ್ಲಿ ಹುಟ್ಟಿದ ನಾವು ಈ ನಾಡಿಗೆ ಸ್ವಲ್ಪ ಮಟ್ಟಿಗೆಯಾದರೂ ಸೇವೆಯನ್ನು ಸಲ್ಲಿಸೋಣ.
1: ರಮೇಶ್ ಇವರಿಂದ ಸ್ಥಳ ಪರಿಚಯವನ್ನು ಕೇಳಿದಿರಿ. ಈಗ ಜಾನಪದ ಗೀತೆ ಕುಮಾರ್ ಹನುಮಂತ ಇವರಿಂದ ಕೇಳಿರಿ.
2: ಸುತ್ತ

ಹಾಕುತ್ತವ ಚಿಲಿಪಿಲಿ ತಾಳ, ಹಾಕುತ್ತವ ಚಿಲಿಪಿಲಿ ತಾಳ. ಪಡುವಣ ದಿಕ್ಕಿನಾಗ ಕೆಂಪಾನ ಸೂರ್ಯ,

ಹಾಕುತ್ತವ ಚಿಲಿಪಿಲಿ ತಾಳ, ಹಾಕುತ್ತವ ಚಿಲಿಪಿಲಿ ತಾಳ. ಸುತ್ತಮುತ್ತ ಹಸಿರಿನ ಅವಲ, ನೆತ್ತಿ ಮ್ಯಾಲ ಬೆಳ್ಳಕ್ಕಿ ಸಾಲ, ನೆತ್ತಿ ಮ್ಯಾಲ ಬೆಳ್ಳಕ್ಕಿ ಸಾಲ. ಹಾಕುತ್ತವ ಚಿಲಿಪಿಲಿ ತಾಳ, ಹಾಕುತ್ತವ ಚಿಲಿಪಿಲಿ ತಾಳ. ಕೇಡು ಬುದ್ಧಿಯ ಈ ಮನುಷ್ಯಗ, ಕೂಡಿ ಬಾಳೋದು ಅದು ಹ್ಯಾಂಗಂತ, ಕೂಡಿ ಬಾಳೋದು ಅದು ಹ್ಯಾಂಗಂತ. ಬದುಕಿನ ಪಾಠ ಹೇಳುತ್ತಾವ, ನೆತ್ತಿ ಮ್ಯಾಲ ಬೆಳ್ಳಕ್ಕಿ ಸಾಲ, ನೆತ್ತಿ ಮ್ಯಾಲ ಬೆಳ್ಳಕ್ಕಿ ಸಾಲ. ಹಾಕುತ್ತವ ಚಿಲಿಪಿಲಿ ತಾಳ, ಹಾಕುತ್ತವ ಚಿಲಿಪಿಲಿ.

0: ಕೀಸಾಲ.
1: ಈಗ ಪ್ರಾಶಿಕ್ಷಣಾರ್ಥಿಯಾದ ಮಲ್ಲಪ್ಪ ಇವರಿಂದ ಕವಿ ಪರಿಚಯವನ್ನು ಕೇಳಿರಿ.
2: ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ, ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ, ರಾಷ್ಟ್ರಕವಿ ಆಗಿರುವಂಥ ಮತ್ತು ಪಂಪ ಪ್ರಶಸ್ತಿಯನ್ನು ಪಡೆದಂಥ ಅವರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಇವರ ಸ್ಥಳ ಮಲೆನಾಡಿನ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಇವರ ಕಾಲ 29 ಡಿಸೆಂಬರ್ 1904. ಇವರು ವಿದ್ಯಾಭ್ಯಾಸ, ಪ್ರಾಥಮಿಕ ಶಿಕ್ಷಣ ಹುಟ್ಟೂರಿನಲ್ಲಿ, ಪ್ರೌಢ ಮತ್ತು ಉನ್ನತ ಶಿಕ್ಷಣ ಮೈಸೂರಿನಲ್ಲಿ ಮುಗಿಸಿದರು. ಇವರು ಹುದ್ದೆ ಮೈಸೂರಿನ ಮಹಾರಾಜ್ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಮೈಸೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ಇವರ ನಿಧನರಾದದ್ದು 9 ನವೆಂಬರ್ 1994. ಅವರ ಪ್ರಶಸ್ತಿಗಳು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968 ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, 1957 ಧಾರವಾಡದಲ್ಲಿ ನಡೆದ 39ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. 1964 ರಾಷ್ಟ್ರಕವಿಯಾಗಿದ್ದರು. 1988 ಪಂಪ ಪ್ರಶಸ್ತಿ, 1999 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದರು. ಮೈಸೂರು, ಕರ್ನಾಟಕ, ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದರು. 1992 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದರು. ಇವರ ಗುರು ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದ ಶಿವಾನಂದರು. ಇವರ ಕೃತಿಗಳೆಂದರೆ ಕವನ ಸಂಕಲನದಲ್ಲಿ ಕೊಳಲು, ಪಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಕಥಾ ಸಂಕಲನ ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಕಾದಂಬರಿಗಳು, ಕಾನೂರಿನ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ವಿಮರ್ಶಾ ಸಂಕಲನ ತಪೋನಂದನ, ರೋಸೆ ವೈಸೆ, ಮಕ್ಕಳ ಕಥೆಗಳು ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ, ನಾಟಕಗಳು ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳ್, ಆತ್ಮಕಥೆ ನೆನಪಿನ ದೋಣಿಯಲ್ಲಿ, ಅನುವಾದ, ಮಹಾಕಾವ್ಯ ಮುಂತಾದ 70 ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಅವರಿಗೆ ಸಾಹಿತ್ಯಕ್ಕಿಂತಲೂ ಹೆಚ್ಚಾಗಿ ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಭೌತಶಾಸ್ತ್ರದ, ಅದರಲ್ಲೂ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಹಿರಿಯದಾದ ಇವರು ತಮ್ಮದೇ ಆದ ಚಿಂತನೆಯಲ್ಲಿ ಸಾಹಿತ್ಯವನ್ನು ರಚಿಸಿ ಕನ್ನಡ ನಾಡಿನ ಜನರಿಗೆ ಅರ್ಪಿಸಿದ್ದಾರೆ. ಕನ್ನಡ ಸಾಹಿತ್ಯದ ಕಂಪನ್ನು ವಿಶ್ವದೆಲ್ಲೆಡೆ ಸಾರಲು ಇವರ ಕೀರ್ತಿ ಅಪಾರವಾದದ್ದು.
1: ಕುಮಾರ್ ಮಲ್ಲಪ್ಪ ಇವರಿಂದ ಕವಿ ಪರಿಚಯ ಕೇಳಿದಿರಿ. ಈಗ ಪ್ರಶಿಕ್ಷಣಾರ್ಥಿಯಾದ ಸ್ವಪ್ನ ಇವರಿಂದ ಪೌರಾಣಿಕ ನಾಟಕದ ಸನ್ನಿವೇಶದ ಡೈಲಾಗ್ ಕೇಳಿರಿ.
3: ಸಾರಥಿ ಅಯ್ಯ ತಾವುದಾರು, ಭೀಮ ಎಲೇ ರಂಗಧ್ವಜಮಣಿಯೇ, ಗಾಂಗೇಯ ಸಂಘಟಿತ ಶೃಂಗಾರ ಸಭಾಂಗಣ ಪರಾಂಗಣ ಧೋಳ್, ಅಂಗಜ ಪಿತನನ್ನು ಹಿಂಗದೆ ಧ್ಯಾನಿಸುವ ಮಂಗಳಾತ್ಮಕ ನೀನು ದಾರು. ಸಾರಥಿ ಅಯ್ಯ ನಾನು ಇದೇ ಊರಿನವನು. ತಾವುದಾರು ಭೀಮ ಧರ್ಮಗುಣ ಕಲಾ ಪ್ರಭೂತ, ಕುಲಧೀಪ ಸತ್ಪ್ರತಾಪ, 56 ದೇಶದೊಳಿಪ್ಪ, ಕಪ್ಪ ಕಾಣಿಕೆಯಂ ಒಪ್ಪಗೊಂಡಿಪ್ಪ ರಾಯರ, ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ, ಚಪ್ಪಳಿಸಿ ಕೆಡಗಿದ ಕಡು ಶೌರ್ಯ ಧೀರನಲ್ಲದೆ, ಹೆಕ್ಕಳಿ ಬಲದಿ ಕದನಕ್ಕೆ ಬಂದ ಬಖ, ಹಿಡಿಂಬ ರಕ್ಕಸರ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಭಂಡನೋದ್ಧಾಮ, ಹರಿಬಲ ವಿರಾಮ ಭೀಮಸೇನನೆಂದು ಢಣ ಢಣಲ್ ಎಂದು ಜಯ ಬೇರ್ಯಂ ಬಡಿಸೆ ನೈ ದೂತ ಸೌಖ್ಯ ಪ್ರದಾತ.
1: ಕುಮಾರಿ ಸ್ವಪ್ನ ಇವರಿಂದ ದೊಡ್ಡಾಟ ಪೌರಾಣಿಕ ನಾಟಕದ ಡೈಲಾಗ್ಗಳನ್ನು ಕೇಳಿದಿರಿ. ಅದೇ ರೀತಿಯಾಗಿ ಈಗ ಕುಮಾರಿ ತಾರಾ ಇವರಿಂದ ದೇಶಭಕ್ತಿ ಗೀತೆಯನ್ನು ಕೇಳಿರಿ.
4: ಪರಮ

0: ಭೂಮಿ.
1: ದೇಶಭಕ್ತಿ ಗೀತೆಯನ್ನು ತಾರಾಯವರಿಂದ ಕೇಳಿದಿರಿ. ಈಗ ಪ್ರಶಿಕ್ಷಣಾರ್ಥಿಯಾದ ರುದ್ರಪ್ಪ ಇವರಿಂದ ಕಥೆಯನ್ನು ಕೇಳಿರಿ.
2: ಒಂದು ದಿನ ರಾಜ ಬೇಟೆಯಾಡಲು ಕಾಡಿಗೆ ಹೋಗ್ತಾನೆ. ಅವನು ಜಿಂಕೆಯನ್ನು ಬೆನ್ನಟ್ಟಿ ಕಳ್ಳರ ಊರು ಸೇರಿದ. ದಣದಿದ್ದ ರಾಜ ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದ. ಸಮೀಪದ ಮರದ ಬುಡದಲ್ಲಿದ್ದ ಜನರು ಕುಳಿತು ಮಾತನಾಡುತ್ತಿದ್ದರು. ಆ ಮರದ ಮೇಲಿದ್ದ ಗಿಳಿ ರಾಜನನ್ನು ನೋಡಿತು. ಜನರಿಗೆ ಹೇಳಿತು, ಏಯ್, ಏನ್ರೋ ನೋಡ್ತೀರಾ? ಒಳ್ಳೆಯ ಇಸಾಮು ಸಿಕ್ಕೈತೆ. ಅವನ್ನ ಕೊಲ್ರಿ, ಮುತ್ತೂರತ್ನ ಕಿತ್ಕೊಳ್ರಿ, ಗುಂಡಿ ತೋಡಿ ಹಣ ಮುಚ್ಚ್ರಿ, ಯಾರಿಗೂ ಪತ್ತೆ ಆಗೋದಿಲ್ಲ. ರಾಜನನ್ನು ನೋಡುತ್ತಿದ್ದ ಜನರು ಹೇಳಿದರು, ಏಯ್, ಸುಮ್ಮನೆ ಇರು, ಅವ ನಿದ್ದೆ ಮಾಡ್ತಿಲ್ಲ, ಅಲ್ಲದೆ ಅವ ಸಾಮಾನ್ಯ ಮನುಷ್ಯನವನಲ್ಲ, ರಾಜದಾನ. ಅವನ ಹತ್ರ ಹೋದ್ರೆ ಬೆಂಕಿ ಜೊತೆ ಆಡ್ದಂಗ. ಬ್ಯಾಡ್, ಸುಮ್ಮನಿರು. ಗಿಳಿ ಮತ್ತೆ ಹೇಳಿತು, ಏಯ್, ಒಳ್ಳೆಯ ಬ್ಯಾಟಿ ಸಿಕ್ಕೈತಿ, ಬಿಡಬೇಡ್ರಿ, ಚಚ್ರಿ, ಒಡೀರಿ ಎಂದು ಹೇಳಿತು. ಆ ಮಾತುಗಳನ್ನು ಕೇಳಿದ ರಾಜ ಹೆದರಿದ. ಈ ಸ್ಥಳದಲ್ಲಿ ಇರುವುದು ಕ್ಷೇಮವಲ್ಲ ಎಂದು ಯೋಚಿಸಿದ. ಕುದುರೆ ಎತ್ತಿ ಹೊರಟ. ಇದನ್ನು ನೋಡಿದ ಗಿಳಿ ಮತ್ತೆ ಹೇಳಿತು, ಅರೇ, ತಪ್ಪಿಸಿಕೊಂಡು ಹೊಂಟಾನ, ಹೇಳ್ರೋ, ಬಿಲ್ಲು ಬಾಣ ತಗೊಳ್ರೋ, ಅವನ್ನ ಬೆನ್ನಟ್ಟಿ ಹೋಗ್ರೋ, ಇಳಿರೋ ಅಂತ ಗಿಳಿ ಹೇಳಿತು. ಅಷ್ಟರಲ್ಲಿ ಕುದುರೆ ಬಹಳ ದೂರ ಹೋಗಿತ್ತು. ರಾಜನಿಗೆ ದಣಿವು ಇನ್ನೂ ಆರಿರಲಿಲ್ಲ. ಅವನಿಗೆ ವಿಶ್ರಾಂತಿ ಬೇಕಿತ್ತು. ದಾರಿಯಲ್ಲಿ ಸಿಕ್ಕಿದ ಮುನಿ ಆಶ್ರಮವನ್ನು ಅವನು ಪ್ರವೇಶಿಸಿದ. ಅಲ್ಲಿ ಮರದ ಮೇಲೆ ಕುಳಿತ ಗಿಳಿ ರಾಜನನ್ನು ಕಂಡು ಹೇಳಿತು, ಮಾನ್ಯರೇ, ತಮಗೆ ಆಧಾರದ ಸ್ವಾಗತ, ಬನ್ನಿರಿ. ತಮ್ಮ ಆಗಮನದಿಂದ ಸಂತೋಷವಾಯಿತು. ಈ ಆಶ್ರಮ ತಮ್ಮ ಮನೆಯೆಂದು ತಿಳಿಯಿರಿ. ಪೂಜ್ಯರಾದ ಮುನಿಗಳು ಆಶ್ರಮದಲ್ಲಿ ಇಲ್ಲ. ಹೂ ಹಣ್ಣುಗಳನ್ನು ತರಲು ಒನಕ್ಕೆ ಹೋಗಿದ್ದಾರೆ. ಒಳಗೆ ದಯಮಾಡಿಸಿ. ಬಾಯಾರಿಕೆಯೇ, ಆ ಕೊಡದಲ್ಲಿ ತಣ್ಣೀರಿದೆ, ಕುಡಿಯಿರಿ. ಹಸಿವೆಯೇ, ಇಲ್ಲಿ ಹಣ್ಣುಗಳಿವೆ, ಸ್ವೀಕರಿಸಿ. ಆಯಾಸವೇ, ಮರದ ನೆರಳಿನ ಚಾಪೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿತು. ರಾಜನ ಗಿಳಿಯ ಮಾತುಗಳನ್ನು ಕೇಳಿ ಸಂತೋಷಪಟ್ಟ. ಅವನು ಆ ಗಿಳಿಯನ್ನು ಕುರಿತು, ಎಲೇ ಗಿಳಿಯೇ, ನಿನ್ನ ಮಾತುಗಳು ಸಜ್ಜನರ ನುಡಿಯಂತಿವೆ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪಕ್ಕದ ಕಾಡಿನಲ್ಲಿದ್ದೆ. ಅಲ್ಲಿ ಒಂದು ಗಿಳಿಯ ಮಾತುಗಳನ್ನು ಕೇಳಿದೆ. ಅದರ ಮಾತಿನ ರೀತಿಗೂ ನಿನ್ನ ಮಾತಿನ ರೀತಿಗೂ ವ್ಯತ್ಯಾಸವಿದೆ. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ ಎಂದನು. ಅದಕ್ಕೆ ಗಿಳಿ ಹೇಳಿತು, ರಾಜನೇ, ನಾವಿಬ್ಬರು ಸಹೋದರರು. ನಾವು ಚಿಕ್ಕವರಿದ್ದಾಗ ಒಂದು ದೊಡ್ಡ ಬಿರುಗಾಳಿಗೆ ಸಿಕ್ಕಿ ತೂರಿ ಹೋದೆವು. ನನ್ನ ಆ ಸಹೋದರ ಕಳ್ಳರ ಗುಂಪಿಗೆ ಸೇರಿದ. ಆ ಜನರು ಆಡುವ ಮಾತುಗಳು ಅವನಿಗೆ ಬಂದವು. ನಾನು ಈ ಮುನಿ ಆಶ್ರಮ ಸೇರಿದೆ. ಇವರು ಆಡುವ ಮಾತುಗಳು ನನಗೆ ಬಂದವು. ನಾವು ವಾಸ ಮಾಡುವ ಪ್ರದೇಶದ ಜನರ ಮಾತುಗಳು ನಮಗೆ ಬರುತ್ತವೆ ಎಂದು ಹೇಳಿತು. ಇದನ್ನು ಕೇಳಿದ ರಾಜನಿಗೆ ಬಹಳ ಸಂತೋಷವಾಯಿತು. ಈ ಕಥೆಯಿಂದ ಏನು ತಿಳಿದು ಬರುತ್ತೆ ಅಂದರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ಗೊಜ್ಜಿನಂತೆ ಎಂದು ಹೇಳ್ಬೋದು.
1: ಕಥೆಯನ್ನು ರುದ್ರಪ್ಪ ಇವರಿಂದ ಕೇಳಿದಿರಿ. ಇದುವರೆಗೆ ರಾಯಚೂರಿನ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನವೋದಯ ಶಿಕ್ಷಣ ಸಂಸ್ಥೆಯ ನವೋದಯ ಶಿಕ್ಷಕರ ತರಬೇತಿ ಕೇಂದ್ರದ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮದ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ನಿರೂಪಕರು ಉಪನ್ಯಾಸಕರಾದ ಶ್ರೀ ಶಿವಕುಮಾರ್ ಪೊಲೀಸ್ ಪಾಟೀಲ್. ಧನ್ಯವಾದಗಳು.

ಮುಖ್ಯ ಪ್ರಕಟಣೆಗಳನ್ನು ಆಲಿಸಬಹುದು. 6:15 ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಸಂಧ್ಯಾಕಿರಣದಲ್ಲಿ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೈಯದ್ ಅಲಿ ಮುಜಾಮ್ಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಪರಮೇಶ್ವರಪ್ಪ ಗೋಪಿಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವನವೆಂಚಿ. ಇನ್ನು 6:41 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣೆ, ಈ ಕುರಿತು ಕೀಟದ ತೆರೆದಂತಹ ಸುಶೀಲಾ ನಾಡಗೌಡ ಅವರೊಡನೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಆಲಿಸಬಹುದು. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದ ವನ್ನು 7:20 ಕೇಳುವಿರಿ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸಬಹುದು. 7:45 ಕನ್ನಡ ಭಾಷಣ. ಬಸವಣ್ಣನವರ ವಚನ ಮತ್ತು ಹರಿದಾಸನ ಅರಗಳಿಗಳಲ್ಲಿ, ಕ್ಷಮಿಸಿ, ಹರಿಹರನ ಅರಗಳಿಗಳಲ್ಲಿ ಮಾದರ ಚೆನ್ನಯ್ಯನ ವರ್ಣನೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮದಂಡಿ. ಇದು ರಾಜ್ಯವ್ಯಾಪಿಯಲ್ಲಿ ಮೂಡಿರುವಂತಹ ಒಂದು ಕಾರ್ಯಕ್ರಮ. 8:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ನ್ಯಾಷನಲ್ ಪ್ರೋಗ್ರಾಂ ಫಾರ್ ಫ್ಯೂಚರ್ಸ್ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 10:00 ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಕೇಳುವಿರಿ.

ಇನ್ನು ಶ್ರೋತೃ ಬಾಂಧವರು, ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ರಾಜ್ಯವ್ಯಾಪಿಯಲ್ಲಿ ಚಿಂತನ ಮೂಡಿಬರಲಿದೆ. ದೇಶಭಕ್ತಿ ಗೀತೆಯನ್ನು ಆಲಿಸುವರಿ 6:35, ಜನಪದ ಗೀತೆಗಳು 6:40, ಇನ್ನು 7:15 ಭಾವಗೀತೆಗಳನ್ನು ಕೇಳುವಿರಿ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ನಾಳೆ ಬೆಳಗ್ಗೆ 7:45. ಇನ್ನು 8:30 ರಾಜ್ಯವ್ಯಾಪಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಮೂಡಿಬರಲಿದೆ. 9:00 ಪ್ರಕಟಣೆಗಳನ್ನು ಆಲಿಸಬಹುದು. 9:05 ಭಾವಗೀತೆಗಳು, ಚಿತ್ರಗೀತೆಗಳನ್ನು ಆಲಿಸಬಹುದು. 9:30. ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುವುದು. ಇನ್ನು 12:00 ಪ್ರದೇಶ ಸಮಾಚಾರ. 12:05 ವನಿತೆ ವಿಹಾರ ಮಹಿಳೆಯರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೈಸೂರಿನ ಯೋಗ ಪರಂಪರೆ ಹಾಗೂ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತಾ ಪ್ರಮೋದಾದೇವಿ ಒಡೆಯರ್ ಅವರೊಡನೆ ಸಂದರ್ಶನ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಲಭ್ಯವಿದೆ. 12:20 ಚಿತ್ರಗೀತೆಗಳನ್ನು ಆಲಿಸಬಹುದು. 1:30 ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಮೂಡಿಬರುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 1:30 ಪ್ರದೇಶ ಸಮಾಚಾರ. 1:00 FM 101.3 MHz ಕಾರ್ಯಕ್ರಮಗಳು ಬಿತ್ತರಗೊಳ್ಳುವುದು. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ಸ್ ರೇಂಜರ್ ಕಾರ್ಯಚಟುವಟಿಕೆ ಕುರಿತು ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹುಗಾರ್, ನಿರ್ವಹಣೆ ವೆಂಕಟೇಶ್ ಬೇವನವೆಂಚಿ. ಇನ್ನು ನಮ್ಮ ನಾಳಿನ ಸಂಜೆಯ ಪ್ರಸಾರದಲ್ಲಿ 6:10 ಪ್ರಕಟಣೆಗಳನ್ನು ಆಲಿಸಬಹುದು. 6:15 ಭಾವಗೀತೆಗಳು, ಜಿಲ್ಲಾ ವಾರ್ತಾ ಪತ್ರ 6:30. 6:40 ಪ್ರದೇಶ ಸಮಾಚಾರ ಮೂಡಿಬರುವುದು. 6:51 ರೈತರಿಗೆ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋ ನಿವೃತ್ತರಾದಂತಹ ಡಾಕ್ಟರ್ ಬಸವೇಗೌಡ ಅವರೊಡನೆ ಸಂದರ್ಶನ. ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆಯನ್ನು ಆಲಿಸಬಹುದು. 7:20 ಜನಪದ ಸಂಗೀತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 9:15 ಭಾವಗೀತೆಗಳನ್ನು ಆಲಿಸಬಹುದು. 9:30 ವೇಷಗಾರರ ಆಟ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಹತ್ತು ಗಂಟೆಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಲಾಪಗಳ ಧ್ವನಿಮುದ್ರಿಕೆ ನಂತರ ಹಿಂದಿ ಚಿತ್ರಗಳ ಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವಂತಹ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಬಹುದು ದೆಹಲಿ ಕೇಂದ್ರದಿಂದ.

0: India's medals tally rises to 3 at the World Athletics Under-20 Championships in United States. India's Basant Kumar Meghwal won a silver in high jump, while Shahnawaz Khan won a bronze in the long jump today. In the men's high jump, 19-year-old Meghwal cleared his personal best of 2.21 meter, and in the men's long jump, Shahnawaz also clinched bronze with a best effort of 7.84 meters. And with that, we end this news bulletin.
1: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:10 ಆಗುತ್ತಿವೆ. ಕೇಳಿ ಪ್ರಕಟಣೆಗಳು.
2: ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಎಲ್ಲಾ ಜೀವಿಗಳ ಜೀವವೇ ಜಲ.
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡಿದ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
11: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
5: ಶ್ರೋತೃ ಬಾಂಧವರೇ, ಇದುವರೆಗೆ ಪ್ರಕಟಣೆಗಳನ್ನು ಆಲಿಸಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:15
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರಾಯಚೂರು

ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.

0: ಶ್ರೋತೃ ಬಂಧವರಿಗೆಲ್ಲ ಸಂಧ್ಯಾ ಕಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಸಾಹಿತಿಗಳು, ಚಿಂತಕರು, ರಂಗಭೂಮಿ ಕಲಾವಿದರು, ಹಾಡುಗಾರರು, ಹಾಗೆ ಪುಸ್ತಕ ಪ್ರಕಾಶನವನ್ನ ಹೊರತಂದವರು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಸೈಯದ್ ವಲಿ ಮುಜಾವರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರ ಜೀವನದ ಪುಟಗಳನ್ನ ಮೆಲುಕು ಹಾಕೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಸರ್, ತಾವು ಪೊಲೀಸ್ ಇಲಾಖೆಯಲ್ಲಿ 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರೆ, ಆ ದಿನಗಳು ಪೊಲೀಸರಂದ್ರೆ ಭಯಪಡುವಂತಹ ಕಾಲ ಇತ್ತು. ಅಂತ ಸಮಯದಲ್ಲಿ ತಾವು ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರೆ, ಹೇಗಿದ್ವು ಸರ್ ಆ ದಿನಗಳು?
1: ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅತ್ಯುತ್ತಮವಾದ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ. ಜನರಿಗೆ ಸಹಕಾರ ಮಾಡೋದು, ಜನರಿಗೆ ಸಹಾಯ ಮಾಡೋದು ಪೊಲೀಸ್ನಲ್ಲಿ ಸಿಗುತ್ತದೆ. ಇದನ್ನ ನಾವು ಅರ್ತುಕೊಂಡು ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ನಮ್ಗೆ ಮನಸ್ತೃಪ್ತಿ ಸಿಗುತ್ತೆ. ಅದೇ ರೀತಿಯಾಗಿ ಪೊಲೀಸ್ ಕೂಡ್ಲೇನೆ ಜನರಲ್ಲಿ ಒಂದು ತರ ಕೆಟ್ಟ ಭಾವನೆ, ಕೆಟ್ಟ ಆಲೋಚನೆ ನೋಡೋ ರೀತಿ ಕಂಡು ಬರುತ್ತೆ. ಆದ್ರೆ ಪೊಲೀಸ್ನಂತ ಪವಿತ್ರ ಕರ್ತವ್ಯ ಮತ್ತೊಂದಿಲ್ಲ ಅಂತ ಹೇಳ್ಬೇಕು. ನಾವು ನಮ್ಮ ಇಲಾಖೆಯ ನಿಯಮಗಳಿಗೆ ಒಳಪಟ್ಟು ಕಾನೂನು ಚೌಕಟ್ಟಿನಲ್ಲಿ ನಾವು ಬೇರೊಬ್ಬರಿಗೆ ಸಹಾಯ ಸಹಕಾರ ಮಾಡೋ ಇದೆ. ಅದನ್ನು ಮೀರಿ ನಾವೇನು ಮಾಡಕ್ಕಾಗಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಜನ ಬಹಳಷ್ಟು ಪೊಲೀಸ್ನ ಇಷ್ಟಪಡಲ್ಲ, ಯಾಕಂದ್ರೆ ಅವರಿಂದ ನಷ್ಟನೇ ಇದೆ, ಅವರಿಂದ ಕಷ್ಟನೇ ಇದೆ ಹೊರತು ಅವರಿಂದ ಏನ್ ಲಾಭ ಇಲ್ಲ ಅನ್ನೋ ಒಂದು
0: ಮನೋಭಾವನೆ
1: ಜನರಲ್ಲಿ ಬೆಳೆದಂತೆ.
0: ಹಾಗೆ ಸಮಾಜದ ಶಾಂತಿಯನ್ನ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ತಂದೆಯಾಗಿರ್ತಕ್ಕಂಥ ಶ್ರಮವನ್ನ ವಹಿಸುತ್ತೆ ಅಂತಕ್ಕಂಥದ್ದು, ಅಂತ ಇಲಾಖೆಯಲ್ಲಿ ತಾವು ತಮ್ಮ ಸೇವೆಯನ್ನ ಗೈದಿದ್ರಿ ಅಂತಕ್ಕಂಥದ್ದು ನಮ್ಗೆಲ್ಲ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಸರ್. ಸರ್, ಈ ನಿಟ್ಟಿನಲ್ಲಿ ತಾವು ತಮ್ಮ ಜೀವನದ ಆರಂಭಿಕ ದಿನಗಳನ್ನ ಅಂದ್ರೆ ಬಾಲ್ಯಾವಸ್ಥೆಯನ್ನ ಎಲ್ಲಿ ಕಳೆದ್ರಿ ಸರ್?
1: ನಾನು ಮೂಲತಃ ಯಾದಗಿರಿ ಜಿಲ್ಲೆ ಒಡಗೇರೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಹುಟ್ಟಿದವನು. ಅಲ್ಲಿ ನನ್ನ ತಂದೆ ಊರದು. ನಾನು 4 ವರ್ಷದವನಿದ್ದಾಗ ತಾಯಿ ತವರ ಮನೆ ಎಣ್ಣಜ್ಜ ತೊಗೊಂಬಂದು ಇಟ್ಕೊಂಡು ನನ್ಗ ಇಲ್ಲೇ ಜಿಗರ್ಕಲ್ ಗ್ರಾಮದಲ್ಲೇ ಸ್ಕೂಲ್ಗೆ ಹೆಸರಚ್ಚಿ ನನಗೇನಪ್ಪ ಅಂದ್ರೆ ವಿದ್ಯಾಭ್ಯಾಸ ಕೊಡಿಸಿದ್ರು.
0: ಅಂದ್ರೆ ರಾಯಚೂರು ತಾಲೂಕಿನ ಜಿಗರ್ಕಲ್
1: ಗ್ರಾಮದಲ್ಲೇ ನನ್ನ ವಿದ್ಯಾಭ್ಯಾಸ
0: ಶಿಕ್ಷಣವನ್ನು
1: ಮಾಡಿ ಪ್ರಾರಂಭಿಸಿದ್ವಿ. ಅಲ್ಲಿ SSLC ವರೆಗೂ ಇದೆ ಶಿಕ್ಷಣ ಇದೆ. ಅಲ್ಲಿಂದ ರಾಯಚೂರಿಗೆ ನಾನು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಆಗಿನ ಪರಿಸ್ಥಿತಿ ಸರಿ ಇರದ ಕಾರಣ ನಾವೇನಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಅಡ್ಮಿಷನ್ ಮಾಡಿಸಿದ್ವಿ, ಬಟ್ ನಮ್ಮ ರಾಯಚೂರಲ್ಲಿ ಉಳ್ಕೊಂಡು ರೂಮ್ ಮಾಡ್ಕೊಂಡು ಓದೋಷ್ಟು ಕೆಪಾಸಿಟಿ ಇರ್ಲಿಲ್ಲ. ಅದಕ್ಕೆ ತೊಂದರೆಗಳು ತಾಪತ್ರಗಳು ಇರೋದ್ರಿಂದ ನಾವು ಸ್ವಲ್ಪ ದಿವಸ ಓದಿ ಆಮೇಲೆ ಡಿಸ್ಕಂಟಿನ್ಯೂ ಮಾಡಿಬಿಟ್ವಿ, PUC ನಿಲ್ಸ್ಬಿಟ್ವಿ ಸರ್. ಆಮೇಲೆ ಅಲ್ಲಿ ಪ್ರೈವೇಟ್ ಆಗಿ KPCಯಲ್ಲಿ ಅವಾಗಿನ್ನು ಪ್ಲಾಂಟ್ ಆಗ್ತಾ ಇತ್ತು, ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟ್ಗಳೆಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಡಿಪಾರ್ಟ್ಮೆಂಟ್ ಕಡೆಗೂ ಕೆಲಸ ಮಾಡಿದ್ವಿ. ಆ ನಂತರ ಅಲ್ಲಿಂದ ನೆಕ್ಸ್ಟ್ MPCL ಅಂತಿದೆ ಅಲ್ಲೇ ಪಕ್ಕದಲ್ಲಿ, ಅಲ್ಲಿನು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡಿದ್ವಿ.
0: ಆ ನಂತರ ತಮ್ಗೆ ಪೊಲೀಸ್ ಇಲಾಖೆಯಲ್ಲಿ,
1: ಆ ನಂತರ 1989 ನನಗೆ ಪೊಲೀಸ್ ಇಲಾಖೆಯಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು.
0: ಪ್ರಕ್ರಿಯೆ ಏನಿತ್ತು ಸರ್? ಅವಾಗೆಲ್ಲ
1: ಅವಾಗ ಎಂಪ್ಲಾಯ್ಮೆಂಟ್ ನಲ್ಲಿ ಇಂಟರ್ವ್ಯೂ ಕಳಿಸ್ತಿದ್ರು, ಅಲ್ಲಿ ಹೈಟ್ ಚೆಸ್ಟ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ SP ಆಫೀಸ್ ಕಳಿಸಿದ್ರು. ಅಲ್ಲಿ ಹೈಟ್ ಚೆಸ್ಟ್ ನಡೆಯುತ್ತಿತ್ತು. ಅಲ್ಲಿ ಏನಪ್ಪ ಅಂದ್ರೆ ಹೈಟ್ ಚೆಸ್ಟ್ 3 ದಿವಸ ಇಂಟರ್ವ್ಯೂ ನಡೆದು ನನಗೆ ನೆಕ್ಸ್ಟ್ 90 ಆರ್ಡರ್ ಕೊಟ್ಟರು.
0: 1990 ಪೊಲೀಸ್ ಇಲಾಖೆಯಲ್ಲಿ
1: ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರ್ಕೊಂಡೆ. ನೆಕ್ಸ್ಟ್ 18 ವರ್ಷದ ನಂತರ ನನಗೆ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಬಂತು. ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಬಂದ ನಂತರ ನಾನು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ASI ಅಂತ ಹೇಳಿಕೊಟ್ರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ. ಇಲ್ಲೇ ನಮ್ಮ ರಾಯಚೂರಿನ ಮಾರ್ಕೆಟ್ ಆರ್ಡ್ ಪೊಲೀಸ್ ಸ್ಟೇಷನ್ಲ್ಲೇ ASI ಅಂತ ಕೆಲಸ ಮಾಡಿ ಅಲ್ಲೇ ನಾನು ನಿವೃತ್ತಿ ಹೊಂದಿದೆ ಸರ್.
0: ತುಂಬಾ ಸಂತೋಷ ಸರ್. ಈ ನಿಟ್ಟಿನಲ್ಲಿ 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರೆ, ಹಾಗೆ ಪೊಲೀಸ್ ಇಲಾಖೆಯ ಸೇವೆ ಜೊತೆ ಜೊತೆಗೆ ತಾವು ಒಬ್ಬ ಸಾಹಿತಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ಚಿಂತಕರು, ಈ ಅಭಿರುಚಿ ಎಲ್ಲಿಂದ ಆರಂಭ ಆಯ್ತು ಸರ್ ತಮ್ಗೆ?
1: ನಾನು 10ನೇ ತರಗತಿ ಮುಗಿಸಿದ ನಂತರ ನನಗ ಆಗಾಗ ಹೊಲಕ್ಕೆ ಹೋದಲ್ಲಿ ಗಿಡ ಮರಗಳು ನೋಡಿದ್ರೆ, ಪ್ರಾಣಿ ಪಕ್ಷಿಗಳು ನೋಡಿದ್ರೆ ಏನೋ ಅವ್ರ ಬಗ್ಗೆ ಬರಿಬೇಕು ಅನ್ನೋ ಒಂದು ಹವ್ಯಾಸ ಮೂಡ್ತಾ ಇತ್ತು. ಹಾಗಾಗಿ ನನ್ನ ಪಕ್ಕದಲ್ಲಿ ಯಾವತ್ತು ಪೇಪರ್ ಪೆನ್ ಇಟ್ಕೊಂಡಿರ್ತದೆ. ನಾನು ಆ ದೃಶ್ಯಾವಳಿ ಅದನ್ನ ನೋಡಿದ ಕೂಡಲೇ ಕವನಗಳ ರೂಪದಲ್ಲಿ, ಕತೆ ರೂಪದಲ್ಲಿ ಬರಿತಾ ಇದ್ದೆ, ಬರೆಯೋ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆ ನಂತರ ಅದೇ ಟೈಮ್ನಲ್ಲಿ ನನಗೆ ನಾಟಕದ ಅಭಿರುಚಿ ಆಯ್ತು. ನಾನು ನಾಟಕ ಆಡೋ ಒಂದು ಇದರಲ್ಲಿ ಬೆಳ್ಕೊಂಡು ನಾಟಕ ಆಡಿದೆ. ಆ ನಾಟಕಗಳು ಆಡಿದಾಗ ನಾಟಕ ಬರಿಬೇಕನ್ನೋ ಒಂದು ಇದು ಬಂತು. ಬಂದು ಒಂದು ಕೈ ಬರಹದಲ್ಲೇ ಅಣ್ಣನ ಮಾಂಗಲ್ಯ ಮಹಿಮೆ ಅರ್ಥಾತ್ ಅಣ್ಣನ ಆಪತ್ತು ಅಂತೇಳಿ ಕಾಲೇಜಿನಲ್ಲಿ ಇಬ್ಬರು ಗೆಳೆಯರ ನಡುವೆ ಬಂದಂತ ಒಂದು ವೈಮನಸ್ಸು, ಆ ಒಂದು

0: ವೈಮನಸ್ಸಿಗೆ ಕಾರಣ ಅಲ್ಲಿ ಕಾಲೇಜಿನಲ್ಲಿ ಏರ್ಪಡಿಸಿರ್ತಕ್ಕಂಥ ವಾದ ವಿವಾದಗಳ ಸ್ಪರ್ಧೆ, ಅದರಲ್ಲಿ ಪ್ರಾರಬ್ಧ ಮೇಲೋ ಪ್ರಯತ್ನ ಮೇಲೋ ಈ ಎರಡರ ಬಗ್ಗೆ ನಡೆದಿರ್ತದ್ರಿ ವಾದ ವಿವಾದ. ಒಬ್ರು ಪ್ರಯತ್ನ ಅಂತೇಳಿ ವಾದ ಮಾಡ್ತಾರೆ, ಒಬ್ರು ಪ್ರಾರಬ್ಧ ಮೇಲು ಅಂತ ವಾದ ಮಾಡ್ತಾರೆ. ಹಿಂಗ್ ಮಾಡುವಾಗ ಅದರಲ್ಲಿ ಪ್ರಯತ್ನ ಅಂತ ವಾದ ಮಾಡೋನು ವಿಲನ್ ಆಗ್ತಾನೆ, ಪ್ರಾರಬ್ಧ ಅನ್ನೋನು ಹೀರೋ ಆಗ್ತಾನೆ. ಅದೇ ಒಂದು ರೂಪಕದ ಮೇಲೆ ನಾನು ಅದನ್ನ ಕತೆ ಬರೆದೆ, ಕತೆ ಬರೆದ ಅದನ್ನ 81ರಲ್ಲಿ ಅಲ್ಲಿ ಪ್ರಯೋಗ ಆಯ್ತು ನನ್ನ ಊರು ಜಗರ್ಕಲ್ಲಲ್ಲಿ.
1: ಈ ನಿಟ್ಟಿನಲ್ಲಿ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ತಾವು ಪಾದಾರ್ಪಣೆ ಮಾಡಿದ್ರೆ.
0: ಹೌದು,
1: ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೇವೆಯನ್ನು ಗೈದಿದ್ರೆ.
0: ಸಾಹಿತ್ಯ ಕ್ಷೇತ್ರಕ್ಕೆ ಬಂದ ನಂತರ ನಾನು ಆ ನಂತರ ಪೊಲೀಸ್ ನಲ್ಲಿ ಬಂದ ನಂತರ ನಾನು ಬರಿಯ ಹವ್ಯಾಸ ಮೊಟಕುಗೊಳಿಸಬೇಕಾಯ್ತು. ಯಾಕಂದ್ರೆ ಕರ್ತವ್ಯದ ಒತ್ತಡ, ಸಮಯದ ಅಭಾವ, ಯಾವುದೇ ಒಂದು ಸಾಹಿತ್ಯನ ಕೃಷಿ ಮಾಡಬೇಕಾದ್ರೆ ನಮ್ಮ ಮನಸ್ಸು ಒಂದು ಮಿತಿಯಲ್ಲಿರ್ಬೇಕು, ಶಾಂತವಾಗಿರ್ಬೇಕು, ಅಂದಾಗ ಮಾತ್ರ ನಾವು ಸಾಹಿತ್ಯನ ಕಲ್ಪನೆ ಮಾಡ್ಕೊಳಕ್ ಆಗತ್ತೆ ಅಂತ ಒಂದು ಸಮಯ ಅದರಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಅದನ್ನೇನಪ್ಪ ಅಂದ್ರೆ ಅಲ್ಲಿಗೆ ಮೊಟಕುಗೊಳಿಸಿದ್ವಿ, ಕರ್ತವ್ಯದ ಕಡೆಗೆ ಲಕ್ಷ್ಯ ಕೊಟ್ಟಿವಿ. ಆ ನಂತರ ನಾನು ASI ಆದೆ. ಕರ್ತವ್ಯದ ಒತ್ತಡ ನನಗೆ ಕಡಿಮೆ ಆಯ್ತು. ಕಡಿಮೆ ಆಗಿ ಒಂದು ದಿನ ನಾನು NRC ಅಂದ್ರೆ ನೈಟ್ ರೌಂಡ್ ಚೆಕಿಂಗ್ ಅಂತ ಆಗ್ತಾರೆ, ನನ್ನ ಹಿಂದ್ಗಡೆ ಒಬ್ಬ ಹೋಮ್ ಗಾರ್ಡ್ ಕೊಟ್ಟಿದ್ರು. ಆ ಹೋಮ್ ಗಾರ್ಡ್ ಜೊತೆ ನಾನು ಹೋಗಿ ನೈಟ್ ರೌಂಡ್ ಚೆಕಿಂಗ್ ಮಾಡ್ತಾ ಮಾಡ್ತಾ ಒಂದ್ ತಲ್ಲಿ ಕೂತಿದ್ವಿ. ಕೂತಾಗ ನನ್ನ ಪಾಕೆಟ್ ನಿಂದ ನಾನು ಬರೆದಂತ ಕವನಗಳ ಇದನ್ನ ತೆಗೆದು ಅದು ಪೇಪರ್ ಅಲ್ಲಿ ಮೆತ್ತಗಾಗಿದ್ದು ಅದನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕಿದೆ. ಫ್ರೆಶ್ ಪೇಪರ್ ತಗೊಂಡು ಅದ್ರ ಮೇಲೆ ಬರಿತಾ ಇದ್ದೆ. ನನ್ನ ಜೊತೆ ಇದ್ದ ಹೋಮ್ ಗಾರ್ಡ್ ತಗೊಂಡು ನೋಡಿದೆ ಸರ್ ಅವನು. ಆ ಪೇಪರ್ ನೋಡ್ಬಿಟ್ಟು ಅವ್ನು ಓದ್ದ, ಅವ್ರನ್ನೆಲ್ಲ ಓದ್ತಾ ಇದ್ದ, ಪೇಪರ್ ಎಲ್ಲ ಮೆತ್ತಗಾದ್ದು ಹಿಂಗ್ ಒಳಿಸಿ ಒಳಿಸಿ ಓದ್ತಾ ಇದ್ದ. ಓದಿ ಸ ಅವನು ಹೇಳ್ದ, ಸರ್ ಏನ್ ಸರ್ ಇಂಥ ವ್ಯಾಲ್ಯೂಯಬಲ್ ಇದೆ ಸರ್, ಇಂಥ ಕವನಗಳು ಬರ್ತಿದ್ರು, ಇದನ್ನ ಬಿಸಾಡ್ತಿದ್ರಲ್ಲ ಸರ್ ನೀವು ಅಂತಂದ್ರೆ. ನಾನು ಹೇಳಿದೆ, ಅಲ್ಲಪ್ಪ ಅದ್ರ ಮೆತ್ತಗಾಗಿಬಿಡೋದು, ಪೇಪರ್ ಹರಿದೋಗ್ಬಿಡ್ತಾವ ಪಾಕೆಟ್ನಾಗ ಇಟ್ಟಿಟ್ಟು, ಏನ್ ಮಾಡೋದು ಅಂದೆ. ಇಲ್ಲ ಸರ್ ಇವು ಬಿಸಾಕ್ಬೇಡಿ ಸರ್, ನಿಮ್ ಮೊಬೈಲ್ ಇದೆಯಲ್ಲ, ನಿಮ್ ಮೊಬೈಲ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಇಡೀ ಅದು ಕೆಲ್ಸಕ್ ಬರ್ತಾವ ಮುಂದೆ ಅಂತ ಹೇಳಿದ್ರೆ, ನನಗ್ ಬರಲ್ಲಪ್ಪ ಮೊಬೈಲ್ ಟೈಪ್ ಮಾಡಕಂದ್ರೆ. ಅವ್ನು ಕಲಿಸಿದ ಸರ್, ಆ ಹುಡುಗ ನನ್ಗೆ ಇಂಟ್ರೆಸ್ಟ್ ಕೊಟ್ಟು 2-3 ದಿವಸ ನನ್ನ ಜೊತೆ ಡ್ಯೂಟಿಯಲ್ಲಿ ಇದ್ದಾಗ ಕಲಿಸಿದ ಟೈಪ್ ಮಾಡಕ್ಕೆ. ಆಗಿನಿಂದ ಟೈಪ್ ಮಾಡದೆ. ಟೈಪ್ ಮಾಡ್ತಾ ಮಾಡ್ತಾ ನಮ್ ಪೊಲೀಸ್ ಗ್ರೂಪ್ ಇದ್ದು ಸರ್, ಪೊಲೀಸ್ ಗ್ರೂಪ್ ನಲ್ಲಿ ಸೆಂಡ್ ಮಾಡ್ತಾ ಇದ್ದೆ, ನಾನು ಬರೆದ ಕವನಗಳನ್ನ ಸ್ಟೇಟಸ್ ಇಡ್ತಾ ಇದ್ದೆ. ಅದನ್ನ ನಮ್ ಪೊಲೀಸ್ ಗ್ರೂಪ್ನವರು, ಆಮೇಲೆ ಪಬ್ಲಿಕ್ಸ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ರು. ನೋಡ್ಬಿಟ್ಟು ಎಲ್ಲರೂ ಲೈಕ್ ಮಾಡ್ತಿದ್ರು, ಬಹಳಷ್ಟು ಅದ್ರ ಬಗ್ಗೆ ಫೋನ್ ಮಾಡಿ ಹೇಳ್ತಿದ್ರು, ಏ ಒಳ್ಳೆ ಬರ್ದ ಹಂಗಿದೆ ಹಿಂಗಿದೆ ಅಂತ. ಆಮೇಲೆ ಪೊಲೀಸ್ನಾಗ ಬರ್ತಾ ಇರ್ಬೇಕಾದ್ರೆ ಮಹಾದೇವ್ ಪಾಟೀಲ್ ಅಂತ ಅವರು ಸಾಹಿತಿನೇ, ಪೊಲೀಸ್ನಲ್ಲಿ ಇದ್ದಾರೆ ಅವ್ರು. ಅವರು ಒಂದ್ಸಲ ನನ್ಗೆ ಸರ್ ಇವು ಹಿಂಗೆ ಸ್ಟೇಟಸ್ ಇಡೋದು ಅದು ಇದು ಮೊಬೈಲ್ನಾಗ ಗ್ರೂಪಿಗೆ ಹಾಕೋದು ಬೇಡ ಸರ್, ಇವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡೋಣ ಅಂತ ಹೇಳಿದ್ರು. ಪುಸ್ತಕ ಮಾಡೋಣಂದಾಗ ನನಗೂ ಅದ್ರ ಬಗ್ಗೆ ಅನುಭವ ಇಲ್ಲ ಪುಸ್ತಕದ ಬಗ್ಗೆ ಅಂತ ಹೇಳಿದಾಗ ಅವ್ರಿಲ್ಲ ಸರ್ ನೀವು ಎಲ್ಲ ಜೋಡಿಸಿ ಕೊಡ್ರಿ ನನ್ಗ, ನಾನು ಅದನ್ನೆಲ್ಲ ಒಂದು ರೂಪಕ್ಕೆ ತಂದು ಪುಸ್ತಕ ಬಿಡುಗಡೆ ಮಾಡೋಣ ಸರ್ ಅಂತ. ಆಯ್ತು ಅಂತೇಳಿ ಅವೆಲ್ಲ ಜೋಡಿಸಿ ನಾನು ರಿಟೈರ್ಮೆಂಟ್ ಆಗಿದ್ದೆ, ಡೈಲಿ ಹೋಗಿ ಅವರೆಲ್ಲಿ ಹೋಗ್ತಿದ್ದೆ, ಎಲ್ಲ ಜೋಡಿಸಿದ ನಂತರ ಒಂದು ಮಸ್ತಕಧಾರಿ ಅಂತ ಒಂದು ಶಿರೋನಾಮ ಕೊಟ್ಟು ಕವನ ಸಂಕಲನ ರೆಡಿ ಮಾಡಿದ್ವಿ ಸರ್. ಅದರಲ್ಲಿ 33 ಕವನಗಳನ್ನು ಬರೆದು ಕವನ ಸಂಕಲನ ಮಾಡಿ ಅದಕ್ಕೆ ಪ್ರಿಂಟ್ ಮಾಡಿಸಿದ್ವಿ ಸರ್. ಪ್ರಿಂಟ್ ಮಾಡಿಸಿ ಅದು 23ರಲ್ಲಿ ಮಹೇಶ್ ಜೋಶಿ ಅಂತ
1: ರಾಜ್ಯಮಟ್ಟದ
0: ಅಧ್ಯಕ್ಷರು ಸರ್, ಅವರು ಇಲ್ಲಿ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದ್ರು.
1: ಈ ನಿಟ್ಟಿನಲ್ಲಿ ತಮ್ಮ ಪ್ರಥಮ ಪುಸ್ತಕ ಉದ್ಘಾಟನೆ ಆಯ್ತು. ಒಟ್ಟು ಎಷ್ಟು ಪುಸ್ತಕಗಳನ್ನ ಬರೆದಿದ್ದೀನಿ?
0: ಪುಸ್ತಕ ಬರೆದಿದ್ದೀನಿ
1: ಸರ್,
0: 23ರಲ್ಲಿ ಮಸ್ತಕಧಾರೆ ಅಂತ ಕವನ ಸಂಕಲನ, ಆಮೇಲೆ ನೆಕ್ಸ್ಟ್ 24ಗೆ ಎರಡು ಪುಸ್ತಕ ಸರ್, ಅದು ಮುಕ್ತಕ ಮಡು ಅಂತ, ಅದು ಹನಿಗವನ ಸಂಕಲನ. ನೆಕ್ಸ್ಟ್ ಬಂದು ಕೋಲ್ ಮಿಂಚು ಅಂತ, ಜಪಾನಿ ಸಾಹಿತ್ಯ ಸರ್ ಇದು, ಇದು ಹೈಕು ಸಂಕಲನ ಅಂತಾರೆ ಸರ್, ಇದಕ್ಕೆ ಹೈಕುಗಳು ಅಂತಾರ. ಇವು ಹೈಕುಗಳಲ್ಲಿ ಸ್ಪೆಷಾಲಿಟಿ ಏನಂದ್ರೆ 5 ಅಕ್ಷರ, 7 ಅಕ್ಷರ ಮತ್ತೆ 5 ಅಕ್ಷರ, ಈ 3 ಲೈನ್ ನಲ್ಲಿ ಪಂಚಿಂಗ್ ಬರಬೇಕು, ಒಂದು ಅರ್ಥ ಬರಬೇಕು. ಅಕ್ಷರಗಳ ಮಿತಿ ಟೋಟಲ್ 17 ಅಕ್ಷರ ಏನೋ ಆಗ್ತದೆ. ಈ 3 ಲೈನ್ ನಲ್ಲಿ ಬರೆದು ಇಷ್ಟ ಅಕ್ಷರದಲ್ಲಿ ಪಂಚಿಂಗ್ ಬರಬೇಕು, ಆ ಒಂದು ಸಾಹಿತ್ಯ. ಈ ಸಾಹಿತ್ಯ ಹೆಂಗಿದೆ ಸರ್, ಇದನ್ನ ವೀರ ಹನುಮಾನ್ ಸರ್ ಅವರು ಬರಿತಾ ಇದ್ರು, ಅವ್ರ ಬುಕ್ಗಳನ್ನು ಓದ್ತಾ ಇದ್ದೆ ನಾನು. ಓದ್ಬಿಟ್ಟು ನನ್ಗ ಬಹಳ ಪಂಚಿಂಗ್ಸ್ ನೋಡಿ ಆ ಅರ್ಥ 3 ಲೈನ್ ನಲ್ಲಿ ಒಳ್ಳೆ ಸಾಹಿತ್ಯ ಇತ್ತು. ನಾನು ಅದಕ್ಕೆ ಪ್ರೇರಿತ ಆಗಿ ಏನಂದೆ, ಸರ್ ನಾನು ಬರಿಬೇಕು ಅಂದೆ ವೀರ ಹನುಮಾನ್ ಸರ್ಗೆ. ಏ ಆಯ್ತು ಬರೀಯ್ಯಾ, ನೀವು ಬರೆದು ನನಗೆ ತಂದು ತೋರಿಸು ನೋಡೋಣ ಅಂದು ಬರೆದೆ. ಬರೆದು ಒಂದಿಷ್ಟು ಒಯ್ದು ತೋರಿಸಿದೆ ಅವ್ರಿಗೆಲ್ಲ, ಏ ಚೆನ್ನಾಗದ ಬುಕ್ ಮಾಡಿಸೋಣ ಅಂತಂದ್ರು. ಬುಕ್ ಮಾಡಿದೆ ಸರ್. ಮೊದಲನೇ ಪುಸ್ತಕ ಮಸ್ತಕಧಾರೆ ನಾನು ಬರೆದು, ನನಗ ಅಪಾಯಿಂಟ್ಮೆಂಟ್ ಮಾಡಿದಂತ KS ಮೆಂಡೆಗಾರ್ ಅಂತೇಳಿ IPS ಸರ್, ಅವರು ರಿಟೈರ್ಡ್ IGP ಬೆಂಗಳೂರಲ್ಲಿ ಇದ್ದಾರೆ. ಆ ಪುಸ್ತಕನ ನಾನು ಅವ್ರಿಗೆ ಬಿಡುಗಡೆ ಮಾಡಿದೆ. ಯಾಕಂದ್ರೆ ನನಗೆ ನೌಕರಿ ಕೊಟ್ಟವರು, ಜೀವನ ಕೊಟ್ಟವರು, ಇಲ್ಲಾಂದ್ರೆ ನಾನು ಈ ಜಗತ್ತು ನೋಡ್ತಿರ್ಲಿಲ್ಲ. ಅವರು ನನಗೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ನಾನು ಜಗತ್ತು ನೋಡ್ತಿರ್ಲಿಲ್ಲ ಇದನ್ನು. ಆ ಒಂದು ಅಭಿಮಾನದಿಂದ ಆ ಪುಸ್ತಕನ ನಾನು ಅವರಿಗೆ ಅರ್ಪಣೆ ಮಾಡಿದೆ.

0: ಇನ್ನು ಎರಡನೇ ಪುಸ್ತಕ ಮುಕ್ತಕ ಮಡು ಅಂತ. ಈ ಮುಕ್ತಕ ಮಡುವನ್ನ ಹನಿಗವನ, ಈ ಮುಕ್ತಕವಾಗಿರ್ತವೆ ಅಂದ್ರೆ ಸಣ್ಣವಾಗಿರ್ತವೆ. ಮಡು ಅಂದ್ರೆ ನೀರು ನಿಲ್ತಕ್ಕಂತ ಒಂದು ಸಣ್ಣ ಜಾಗ ಮಡು, ಅದಕ್ಕೆ ಮಡು ಅಂತಾರೆ. ಮುಕ್ತಕ ಮಡು ಅಂದ್ರೆ ಸಣ್ಣ ಹನಿಗವನಗಳ ಒಂದೆಡೆ ಸೇರಿಸಿಟ್ಟಂತದ್ದು ಮುಕ್ತಕ ಮಡು. ಇದನ್ನ ಮುಕ್ತಕ ಮಡು ಅಂತ ಶಿರೋನಾಮ ಕೊಟ್ಟು ಇದಕ್ಕೇನಪ್ಪ ಅಂದ್ರೆ ಒಂದು ಪುಸ್ತಕನ ಬರದೆ ಹನಿಗವನ ಸಂಕಲನ. ನೆಕ್ಸ್ಟ್ ಇದು ಬಂದು ಹೈಕು ಸಂಕಲನ ಕೋಲ್ ಮಿಂಚು ಅಂತ ಕೊಟ್ಟೆ. ಈ ಮುಕ್ತಕ ಮಡು ಅಂತ ಬರೆದು ಇದನ್ನ ಎರಡನೇ ಪುಸ್ತಕನ ನನ್ನ ದಿವಂಗತ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಿದೆ, ಇಬ್ಬರು ತೀರ್ಕೊಂಡಿದ್ದಾರೆ ಅವರಿಗೆ ಅರ್ಪಣೆ ಮಾಡಿದೆ ಆ ಪುಸ್ತಕನ. ಇನ್ನು ಬಂದು ಮೂರನೇ ಪುಸ್ತಕ ಕೋಲ್ ಮಿಂಚು ಅಂತ ಹೈಕು ಸಂಕಲನ. ಅದು ನನಗೆ ತಂದು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿಸಿ ನನಗೆ ಜೀವನ ಕೊಟ್ಟರಲ್ಲ ನನ್ನ ಹೆಣ್ಣಜ್ಜ, ಅವರಿಗೆ ಅರ್ಪಣೆ ಮಾಡಿ.
1: ಈ ನಿಟ್ಟಿನಲ್ಲಿ
0: ಮೂರು ಪುಸ್ತಕಗಳನ್ನ
1: ನೀವು ಪ್ರಕಟಿಸಿದ್ರಿ, ಹಾಗೆ ಒಂದು ಪ್ರಕಾಶನ ಕೂಡ ಹೊರಹೊಮ್ಮಿಸಿದ್ರಿ ಅಂತಕ್ಕಂಥದ್ದು ಕೇಳಿದ್ರೆ ಹೇಗೆ ಆರಂಭ ಆಯ್ತು?
0: ಪ್ರಕಾಶನ ಅಂತೇಳಿ ನಾನು ಯೋಚನೆ ಮಾಡ್ತಿರುವಾಗ ಬೇರೆ ಯಾರಾದ್ರೂ ಪ್ರಕಾಶನದೊಂದಿಗೆ ಜೊತೆಗೂಡಿ ಪ್ರಕಾಶ ಮಾಡಬೇಕು ಅಂದಾಗ ನನ್ನ ಸ್ನೇಹಿತರು ಸಲಹೆ ಕೊಟ್ರು, ಯಾಕೆ ಸರ್ ನೀವು ಅವರಿವ್ರ ಪ್ರಕಾಶನದಲ್ಲಿ ಯಾಕೆ ಬಿಡುಗಡೆ ಮಾಡ್ತೀರಾ, ನೀವು ಇದೊಂದೇ ಅಲ್ಲ ಪುಸ್ತಕಗಳು ಇನ್ನೂ ಪುಸ್ತಕಗಳನ್ನು ಬರೆಯೋರಿದ್ರಿ, ನಿಮ್ಮದೇ ಒಂದು ಪ್ರಕಾಶನ ಮಾಡ್ರಿ ಅಂದಾಗ ನಾನು ಹೆಸರು ಏನಿಡಬೇಕು ಅಂತೇಳಿ ಯೋಚನೆ ಮಾಡ್ತಾ, ಪ್ರಕಾಶದ ಹೆಸರು ಏನಿಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನಾನು ನನ್ನ ಮನಸ್ಸಿನಂತೆ ನಾನು ಪುಸ್ತಕಗಳನ್ನು ಬರ್ತಿದ್ದೀನಿ, ಅದಕ್ಕೆ ನನ್ನ ಮನಸ್ಸು ಏನ್ ಹೇಳ್ತದ ಅದನ್ನೇ ಪ್ರಕಾಶನ ಮಾಡ ಅಂತೇಳಿ ಮನಸ್ವಿ ಅಂತೇಳಿ ಪ್ರಕಾಶನದ ಹೆಸರು ಇಟ್ಕೊಂಡು ಮನಸ್ವಿ ಪ್ರಕಾಶನ ಕಡೆಯಿಂದ ಮೂರು ಪುಸ್ತಕಗಳು ಬಿಡುಗಡೆ ಮಾಡಿ.
1: ತುಂಬಾ ಸಂತೋಷ ಸರ್. ಈ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕವನಗಳನ್ನ ಹೈಕುಗಳನ್ನ ರಚಿಸಿ ತಮ್ಮ ಜೀವನದ ಅನುಭವಗಳನ್ನ ವ್ಯಕ್ತಪಡಿಸಿದ್ರಿ ಅಂತಕ್ಕಂಥದ್ದು, ಹಾಗೆ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆ ಸಲ್ಲಿಸಿದ್ರಿ. ಎಷ್ಟು ನಾಟಕಗಳನ್ನ ಆಡಿದ್ರಿ ತಾವು?
0: ನಾನು ಇಲ್ಲಿವರೆಗೂ ಕನಿಷ್ಠ ಒಂದು 20-25 ನಾಟಕಗಳನ್ನು ಆಡಿರ್ಬಹುದು ಸರ್. ನಮ್ಮ ಇಲಾಖೆಯಲ್ಲಿ ಬಂದಾಗೂ ಇಲಾಖೆ ವತಿಯಿಂದ ಮತ್ತು ಇಲಾಖೆಯಲ್ಲಿ ಜನಸಾಮಾನ್ಯರ ಜೊತೆಗೆ ಬೆರೆತು ನಾಟಕಗಳನ್ನು ಹಾಡಿದ್ದೀನಿ. ನಾಟಕದ ಹವ್ಯಾಸ ಬಹಳ ನನಗೆ, ಹಾಗಾಗಿ ನಾಟಕಗಳು ಸಾಕಷ್ಟು ಹಾಡಿದ್ದೀನಿ ಸರ್. ಇಲ್ಲಿ ರಾಯಚೂರು ರಂಗಮಂದಿರದಲ್ಲಿನೂ ನಾಟಕಗಳು ಹಾಡಿದ್ದೀನಿ ಸರ್.
1: ಯಾವೆಲ್ಲ ಪಾತ್ರಗಳನ್ನ ಪೋಷಿಸಿದ್ರಿ ತಾವು?
0: ನಾನು ಹೆಚ್ಚಾಗಿ ಅಂದ್ರೆ ಹೀರೋ ಮತ್ತು ವಿಲನ್ ಈ ಎರಡು ಪಾತ್ರಗಳನ್ನ ಅಭಿನಯಿಸ್ತೇನೆ ಸರ್.
1: ಏನಾದ್ರೂ ಈ ಸಂದರ್ಭದಲ್ಲಿ ಯಾವ್ದಾದ್ರು ಡೈಲಾಗ್ ನಮ್ಮ ಶ್ರೋತೃ ಬಾಂಧವರಿಗೆ?
0: ಕಲಿತ ಕಳ್ಳ ನಾಟಕದಲ್ಲಿ ಒಬ್ಬ ವಿದ್ಯಾವಂತ ಯುವಕ ವಿದ್ಯೆ ಓದ್ಬಿಟ್ಟು ಅವನಿಗೆ ಎಲ್ಲೂ ಕೆಲಸ ಸಿಗಲ್ಲ. ಆಗ ಅವನು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋದಾಗ ಅವನು ದೇವರಲ್ಲಿ ಹೇಳ್ತಾನೆ, ದೇವ್ರು ಯಾವ ರೀತಿ ಇದ್ದೀರಿ ನೀನು ಅಂತ ದೇವರಿಗೆ ಪ್ರಶ್ನೆ ಮಾಡ್ತಾನೆ. ದೇವ ಅಲ್ಲಲ್ಲ, ಶ್ರೀಮಂತರ ದೇವ, ಬಡವರ ದೆವ್ವ. ಹಾಯಾಗಿ ಕುಳಿತಿರುವೇನಪ್ಪ ಕಣ್ಮುಚ್ಚಿಕೊಂಡು? ಬಡವರು ಬರಿಗಾಲಿನಿಂದ ನಡೆದು ಭಕ್ತಿಯಿಂದ ನಿನ್ನೆಡೆಗೆರಗಿದರೆ ಕರುಣೆ ಬಾರದಪ್ಪ ನಿನಗೆ. ಅದೇ ಶ್ರೀಮಂತರು ಕಾರಿನಲ್ಲಿ ಕುಳಿತು ನಿನ್ನ ಗುಡಿಯ ಗೇಟಿಗೆ ಕಾರು ತಂದು ನಿಲ್ಲಿಸಿ ಹಾರ್ನ್ ಮಾಡುವುದಷ್ಟೇ ಸಾಕು, ಎಚ್ಚೆತ್ತು ಕಣ್ಬಿಟ್ಟು ನೋಡುವಿಯಪ್ಪ ಕಟುಕ ಶ್ರೀಮಂತರನ್ನು. ದೇವನಾದ ನಿನ್ನಲ್ಲಿಯೇ ಬಡವ ಬಲ್ಲಿದ ನಮ್ಮ ಭೇದ ಭಾವ ಬೆಳೆದು ನಿಂತಾಗ ಈ ಮಂಗ ಮಾನವನಲ್ಲಿ ಬೆಳೆದೇನು ಆಶ್ಚರ್ಯ? ಲಕ್ಷ ಕೊಟ್ಟು ಕೇಳಪ್ಪ ಭಕ್ತ ಶೂನ್ಯ ಈ ಬಂಟನ ಮಾತುಗಳನ್ನು. ಇಂದಿನಿಂದ ನಾನು ಕಷ್ಟವಿಲ್ಲದ ಕಸುಬನ್ನು ಪ್ರಾರಂಭಿಸುತ್ತೇನೆ. ಕಷ್ಟವಿಲ್ಲದ ಕಸುಬೆಂದರೆ ಕಳುನು ವಿನಃ ಮತ್ತೇನಿದೆ? ಮತ್ತೇನು ಇಲ್ಲ. ಇಂದಿನಿಂದ ನಾನು ಕಳ್ಳನಾಗುತ್ತೇನೆ, ಆಶೀರ್ವದಿಸಿಬಿಡು. ನನ್ನ ಕಾಯಕದ ಮೊಟ್ಟ ಮೊದಲ ಗುರು ನೀನಾಗು. ನಿನ್ನ ಗುಡಿಯಲ್ಲಿಯೇ ನನ್ನ ಕಾಯಕವನ್ನು ಪ್ರಾರಂಭಿಸುತ್ತೇನೆ. ನನ್ನ ಕಾಯಕದ ಗುರು ನೀನಾದ ಮೇಲೆ ನನ್ನ ಕಾಯಕಕ್ಕೆಂದೂ ಅಪಜಯವಾಗಲಾರದು. ಹೊಟ್ಟಿಗೆ ಅನ್ನವಿಲ್ಲದೆ ಮಹಾಸಂತಾಪದಿಂದ ಬಳಲುತ್ತಿರುವ ತಂದೆ ಹಾಗೂ ತಂಗಿಯ ರಕ್ಷಣೆಗಾಗಿ ಇಂದು ಭಕ್ತರು ನಿನ್ನ ಗುಡಿಯಲ್ಲಿ ಕಟ್ಟಿದ ಗಂಟಿಯನ್ನು ಕದ್ದೊಯ್ದು ಮುಂದೆ ನಿನ್ನ ಆಶೀರ್ವಾದದ ಬಲದಿಂದ ಸ್ವಾರ್ಥ ಶ್ರೀಮಂತ ಕುನ್ನಿಗಳ ಮನೆಗೆ ಕನ್ನವಿಕ್ಕಿ ಕಣ್ಣೀರಿನ ಅರ್ಥ ಹೇಳುವ ಜಾಣನಾಗುತ್ತೇನೆ. ಗಂಟೆ ಒಯ್ಯುತ್ತಾನೆಂದು ಗಡಿಬಿಡಿ ಪಡಬೇಡಪ್ಪ. ಸಮಯ ಬಂದಾಗ ನಿನ್ನನ್ನೇ ಹೊತ್ತುಕೊಂಡು ಹೋಗಿ ಮಾರಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ಮಹಾಚೋರರು ಹುಟ್ಟಿದ್ದಾರೆ ನಿನ್ನದೇ ಆದ ಈ ಪ್ರಪಂಚದಲ್ಲಿ.
1: ಬಹಳ ಅದ್ಭುತವಾಗಿರ್ತಕ್ಕಂಥ ಡೈಲಾಗ್ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸಿದ್ರಿ ಸರ್, ಅದಕ್ಕೆ ತುಂಬಿರೋದ ಧನ್ಯವಾದಗಳು ತಮಗೆ. ಹೀಗೆ ನಾಟಕರಂಗದಲ್ಲಿ ಪರಕಾಯ ಪ್ರವೇಶ ಮಾಡೋದು ಅಂತಕ್ಕಂಥದ್ದನ್ನು ಹೇಳ್ತೀವಿ, ತಾವು ಈ ರೀತಿಯಾಗಿ ಪರಕಾಯ ಪ್ರವೇಶ ಮಾಡಿಕೊಂಡು ಅಭಿನಯಿಸಿದ್ರಿ, ಈ ನಿಟ್ಟಿನಲ್ಲಿ ಯಾವಾಗ ನಿವೃತ್ತಿ ಹೊಂದಿದ್ರಿ ಸರ್ ತಾವು?
0: 2023 ಗಂಜ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ ಮೇ ನಲ್ಲಿ ನಾನು ನಿವೃತ್ತಿ ಹೊಂದಿದ್ದೆ ಸರ್.
1: ನಿವೃತ್ತಿ ಆದ ನಂತರ ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರಿ, ಯಾವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರಿ ತಾವು?
0: ನಾವು ಕನ್ನಡ ಸಂಘ ಅಂತೇಳಿ ಒಂದು ಮಾಡಿದ್ದೀವಿ ಸರ್, ಕನ್ನಡದ ಪರವಾಗಿರ್ತಕ್ಕಂಥ ಕೆಲವು

0: ಕೆಲಸಗಳನ್ನ ಕನ್ನಡ ಸಂಘದಲ್ಲಿ ನಾನು ಕಾರ್ಯಕಾರಿ ಸಮಿತಿ ಸದಸ್ಯಿದ್ದೆ. ಕನ್ನಡದ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಹಾಕೊಂಡು ಅಲ್ಲಲ್ಲಿ ಕಾಲೇಜುಗಳಲ್ಲಿ ಅಲ್ಲಿ ಇಲ್ಲಿ ಏನಂದ್ರೆ ಕನ್ನಡದ ಬಗ್ಗೆ ಸ್ವಲ್ಪ ಜನರಲ್ಲಿ ಅರಿವು ಮೂಡಿಸಿದೀವಿ. ಆ ನಂತರ ಈಗ ನೆಕ್ಸ್ಟ್ ಅಂದ್ರೆ ನಾನೀಗ ಕೃಷ್ಣಗಿರಿ ಹಿಲ್ಸ್ ಸಾಸಾಪುರ್ ರೋಡ್ ಅಲ್ಲಿ ವಾಸವಾಗಿದ್ದೀನಿ ಸರ್. ಅಲ್ಲಿ ನಮ್ಮ ಕೃಷ್ಣಗಿರಿ ನಿವಾಸಿಗಳ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ವಿ. ಅದ್ರಾಗೂ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ. ಅದ್ರಲ್ಲೂ ಕೆಲಸಗಳು ಮಾಡ್ತಾ ಇದ್ವಿ. ಆಮೇಲೆ ಕಲಾ ಸಂಕುಲ ಸಂಸ್ಥೆ ಅಂತ ಇದೆ ಸರ್ ನಮ್ಮ ಇದ್ರಲ್ಲಿ. ಅಲ್ಲಿ ಮಾರುತಿ ಬಡಿಗೇರ್ ಅಂತೇಳಿ ಅವರು ನನ್ನ ಕ್ಲಾಸ್ಮೇಟ್ ತಮ್ಮ, ಅವರ ಅಣ್ಣ ಆನಂದ್ ಅಂತ ನನ್ನ ಕ್ಲಾಸ್ಮೇಟ್ ಸರ್, ಅವ್ರ ತಮ್ಮ. ಹೀಗಾಗಿ ಪರಿಚಯ ಆಗಿ ಅವರು ಕಲಾ ಸಂಕುಲ ಸಂಸ್ಥೆ ನಡೆಸ್ತಾರೆ. ಅದರಲ್ಲಿ ಅವ್ರ ಜೊತೆಗೂಡಿ ಕೆಲವೊಂದು ಸಮಾಜಪರ ಮತಗಳನ್ನು, ಜನಪರ ಕೆಲಸಗಳನ್ನ ಮಾಡ್ತೀನಿ.
1: ಈ ನಿಟ್ಟಿನಲ್ಲಿ ವೈವಿಧ್ಯಮಯವಾಗಿರತಕ್ಕಂತ ಸಮಾಜ ಸೇವೆಯನ್ನು ಕೂಡ ತಾವು ಸಲ್ಲಿಸ್ತಾ ಇದ್ರಿ, ಸಾರ್ಥಕ ಜೀವನವನ್ನ ಸಾಗಿಸ್ತಾ ಬಂದಿದ್ರಿ. ತುಂಬಾ ಸಂತೋಷದಾಯಕವಾಗಿರತಕ್ಕಂಥ ವಿಷಯ ಸರ್. ಹಾಗೆ ಈಗ ನಾವು ಹೇಳ್ತೀವಿ, ಈಗ ಹಿರಿಯ ನಾಗರಿಕರಾದ ನಂತರ ಹಿರಿಯ ನಾಗರಿಕರ ಅವಸ್ಥೆಯಲ್ಲಿ ಕೆಲವೊಂದು ದೈಹಿಕ ಬದಲಾವಣೆಗಳು, ಮಾನಸಿಕ ಬದಲಾವಣೆಗಳು ಉಂಟಾಗ್ತವೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ತಾವು ಯಾವೆಲ್ಲ ಬದಲಾವಣೆಗಳನ್ನ ಕಂಡಿದ್ರಿ?
0: ನನಗ ಈಗಾಗಲೇ ನಾನು ಸರ್ವಿಸ್ ನಲ್ಲಿರುವಾಗಲೇ ನನಗ ಬೈಪಾಸ್ ಸರ್ಜರಿ ಆಗಿದೆ ಸರ್. ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಬೈಪಾಸ್ ಸರ್ಜರಿ ಆಗಿದೆ. 2010 ಬೈಪಾಸ್ ಸರ್ಜರಿ ಆಗಿದೆ. ಆದ ನಂತರ ಅಲ್ಲಿಂದ ಹಾಗೆ ಕರ್ತವ್ಯ ಇದು ಮಾಡಿದೆ. ಈಗ ರಿಟೈರ್ಮೆಂಟ್ ಆದ್ಮೇಲೆ ನಾನು ಬೆಳಿಗ್ಗೆ ವ್ಯಾಯಾಮ, ವಾಕ್ ಮಾಡೋದು ಇವೆಲ್ಲ ಮಾಡಿಕೊಂಡು ನನ್ನ ಒಂದು ಆರೋಗ್ಯನ
1: ಕಾಪಾಡ್ತಾ ಇದ್ದಾರೆ. ಈಗೆಲ್ಲ ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ತಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಿ?
0: ಏನಿಲ್ಲ ಸರ್, ಈಗ ನನ್ ವಾಕ್ ಮಾಡೋದು, ಆಮೇಲೆ ಏನಂದ್ರೆ ಈ ಕೊಲೆಸ್ಟ್ರಾಲ್ ಇರತಕ್ಕಂತ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು, ಎಣ್ಣೆ ಪದಾರ್ಥ ಅಂತ ಅವಾಯ್ಡ್ ಮಾಡ್ತೀನಿ. ಮಾಂಸ ಗಿಂಸ ಇಂಥವೆಲ್ಲ ಇಂಥ ಸೇವನೆ ಮಾಡಲ್ಲ. ಆದಷ್ಟು
1: ಸಾತ್ವಿಕ ಆಹಾರವನ್ನ ಸೇವಿಸ್ತಾ ಇದ್ರೆ ಅದರಿಂದ ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ.
0: ಎಸ್ ಎಸ್ ಸರ್. ಆಮೇಲೆ ನನ್ನ ಈ ಬೆಳಗಿನ ಒಂದು ವ್ಯಾಯಾಮ ಮತ್ತು ವಾಕಿಂಗ್ ಇದೆಲ್ಲ, ಇದು ನಾನು ಬಹಳ ಸಪೋರ್ಟ್ ಮಾಡ್ತಾ ಇದ್ದೆ.
1: ಹಾಗೆ ತಮ್ಮ ಕುಟುಂಬದ ಪರಿಚಯ ಯಾರಿದ್ದಾರೆ ಸರ್ ತಮ್ಮ ಕುಟುಂಬದಲ್ಲಿ?
0: ಸರ್, ನನ್ನ ಕುಟುಂಬದಲ್ಲಿ ನಾನು, ನಮ್ಮ ಮಿಸ್ಸೆಸ್, ನನಗೆ 4 ಮಕ್ಕಳು, 2 ಗಂಡು 2 ಹೆಣ್ಣು. ಮೊದಲನೇ ಮಗ ಬಂದು ಏರೋಸ್ಪೇಸ್ ಇಂಜಿನಿಯರ್, 2 ಮಗಳು BSc ನರ್ಸಿಂಗ್ ಆಗಿದೆ ಸರ್. ಆಕಿ 3 ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಆಫೀಸರ್ ಅಂತ ಹೇಳಿ ಕೆಲಸ ಮಾಡಿದ್ದು. ಈಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇದಾರೆ ಸರ್, ನರ್ಸಿಂಗ್ ಆಫೀಸರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. 3 ಮಗಳು ಬಂದ್ಬಿಟ್ಟು ಅವ್ಳದ್ದು ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ತು. 4 ಮಗ ಇನ್ನೂ 1 ಓದ್ಬೇಕಾಗಿದೆ, 3 ಅವನು ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್, ಅವನು ದಯಾನಂದ ಸಾಗರ್ ಕಾಲೇಜ್ ಬೆಂಗಳೂರಲ್ಲಿ. ಎಲ್ಲರೂ ಬೆಂಗಳೂರಲ್ಲೇ ಓದ್ತಾರೆ, ಬೆಂಗಳೂರಲ್ಲೇ ಓದ್ತಾರೆ. 2 ಮಕ್ಕಳು ಜಾಬ್ ಮಾಡ್ತಾರೆ, 2 ಮಕ್ಕಳು ಓದ್ತಾ ಇದಾರೆ ಸರ್.
1: ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರಿ, ಒಳ್ಳೆ ವೃತ್ತಿಯಲ್ಲಿ ನಿರತರಾಗಿದ್ರಿ,
0: ದೇವ್ರ ದಯ. ಇವತ್ತಿನ ದಿವಸ ಎಷ್ಟೋ ಹಣ ಇದ್ದವರು ಓದಿಸ್ತಾರೆ, ಓದಲ್ಲ ಮಕ್ಕಳು. ನನ್ನ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಸಂತೋಷ ಇದೆ ಸರ್. ನಮ್ಮ ಮಕ್ಕಳೇ ನನಗೆ ಆಸ್ತಿ.
1: ತೃಪ್ತಿ, ಅತೃಪ್ತಿ ಭಾವನೆ ತಮ್ಮಲ್ಲಿದೆ, ತುಂಬಾ ಸಂತೋಷದಾಯಕವಾಗಿರತಕ್ಕಂಥ ವಿಷಯ ಸರ್. ಸರ್, ತಾವು ಪುಸ್ತಕ ಪ್ರೇಮಿಗಳು, ನಿರಂತರವಾಗಿ ಪುಸ್ತಕಗಳನ್ನ ಓದ್ತಾ ಬರ್ತಾ ಇದ್ರೆ, ತಾವೇನು ಯುವಕರಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಸರ್, ನಾನು ಈಗಿನ ಸಾಹಿತ್ಯದ ಬಗ್ಗೆ ನಾ ಈಗಿನ ಜನತೆಗೆ ಒಂದು ಮಾತಾಡಕ್ ಬಯಸ್ತಾ ಇದ್ದೀನಿ. ಈಗ ಎಲ್ಲರೂ ಮೊಬೈಲ್ ಯುಗದಲ್ಲಿ ಬರೀ ಮೊಬೈಲ್ನಲ್ಲೇ ಕಾಲ ಕಳೀತಾರೆ. ಮೊಬೈಲ್ನಿಂದ ನಮ್ಮ ಆರೋಗ್ಯಕ್ಕೂ ನಮ್ಮ ದೇಹದ ಅವಯವಗಳಿಗೂ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ಈ ಯುವಜನತೆ ಏನಂದ್ರೆ, ಆದಷ್ಟು ಬುಕ್ಗಳನ್ನು ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ. ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಅವಯವಗಳ ಕಣ್ಣಿಗೆ ಯಾವುದಕ್ಕೂ ಏನು ಇದಿಲ್ಲ. ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳು ಕನ್ನಡ ಕಲ್ದನೆ ಕೊನೆವರೆಗೂ ಅವರು ಪೇಪರ್ಗಳನ್ನು ಓದಿದ್ರು, ಅವ್ರು ಯಾವ ಮೊಬೈಲ್ ಬಳಸಲಿಲ್ಲ ಯಾವುದಿಲ್ಲ. ಈ ಪುಸ್ತಕಗಳು ಓದೋದ್ರಿಂದ ನಮ್ಮ ದೃಷ್ಟಿ ಹಾಳಾಗಲ್ಲ, ಪುಸ್ತಕಗಳಿಂದ ನಾಲೆಜ್ ಬೆಳೀತದೆ, ನಮ್ಮ ದೃಷ್ಟಿ ಬೆಳೀತದೆ, ಎಲ್ಲ ಬೆಳೀತದೆ. ದಯಮಾಡಿ ಏನಂದ್ರೆ ಎಲ್ಲರೂ ಪುಸ್ತಕ ಓದಲಿ ಅನ್ನೋ ನನ್ನ ಅಭಿಪ್ರಾಯ. ಆಮೇಲೆ ಈ ವಿದ್ಯೆ ಅಂತಕ್ಕಂಥದ್ದು ಒಂದು ಸಣ್ಣ ಕವನ ಇದೆ ಇದ್ರ ಬಗ್ಗೆ. ನಿನ್ನ ವಿದ್ಯೆ ನೀ ಮುಚ್ಚಿಟ್ಟರೆ, ನಿನ್ನ ವಿದ್ಯೆ ನೀ ಮುಚ್ಚಿಟ್ಟರೆ ನಿನ್ನ ಮಸ್ತಕವು ಆಗುವುದು ಕೊಳಕು. ಅದನ್ನು ಪುಸ್ತಕ ರೂಪದ ಬಿಚ್ಚಿಟ್ಟರೆ, ಅದನ್ನು ಪುಸ್ತಕ ರೂಪದ ಬಿಚ್ಚಿಟ್ಟರೆ ಅದು ಜಗಕ್ಕೆ ನೀಡುವುದು ಬೆಳಕು. ಈ ಒಂದು ಪುಸ್ತಕಗಳನ್ನ ನಾವೇನಂದ್ರೆ, ಎಲ್ಲಾ ಸಾಹಿತಿಗಳು ಕೆಲವು ಜನ ಬರೀತಾರೆ, ಮುದ್ರಣ ಮಾಡಂಗಿಲ್ಲ, ಮುದ್ರಿಸಂಗಿಲ್ಲ, ಬರೀತಾರೆ, ಸುಮ್ಮನೆ ಇಟ್ಬಿಡ್ತಾರೆ ಹವ್ಯಾಸಕ್ಕಾಗಿ, ಎಲ್ಲೋ ಹೋಗ್ದು ಬಿಡ್ತಾರೆ. ಆ ಒಂದು ಅವರು ಇರ್ತಕ್ಕಂಥ ಒಂದು ಬುದ್ಧಿ ಶಕ್ತಿ, ಆಮೇಲೆ ಜನರಿಗೆ ಆಗ್ತಕ್ಕಂಥ ಒಂದು ದಾರಿದೀಪ ಆಗ್ತಕ್ಕಂಥ ಇದನ್ನ ಮುಚ್ಚಿಟ್ಟಂಗಾಗತ್ತೆ, ಕೊಲೆ ಮಾಡಿದಂಗಾಗತ್ತೆ. ಅದಕ್ಕೆ ನಾನೇನು ಹೇಳೋದಂದ್ರೆ, ಎಲ್ಲ ಪುಸ್ತಕಗಳು ಮುದ್ರಿಸಬೇಕು, ಎಲ್ಲ ಪುಸ್ತಕಗಳು ಮುದ್ರಿಸಬೇಕು, ಯಾವ ಪುಸ್ತಕವು ನಿದ್ರಿಸಬಾರದು. ದಯಮಾಡಿ ಈ ಯುವಜನತೆಯಲ್ಲಿ ಒಂದು ಕಳಕಳ ಮನವಿ, ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ, ನಮ್ಮ ಸಾಹಿತ್ಯನ ಮುಂದುವರಿಸಿ. ಸಾಹಿತ್ಯ ಲೋಕದಲ್ಲಿ ಪರಮಾನಂದ ಇದೆ, ಆ ಲೋಕದಲ್ಲಿ ವಿಹರಿಸುವವರು ಯಾವತ್ತೂ ಸುಖಿಗಳಾಗಿರ್ತಾರಂತ ನನ್ನ ಭಾವನೆ.
1: ತುಂಬಾ ಸಂತೋಷ ಸರ್, ಇಲ್ಲಿವರೆಗೆ ತಾವು ಬಂದ್ರೆ, ತಮ್ಮ ಜೀವನದ ಪುಟಗಳನ್ನ ನಮ್ಮ ಶ್ರೋತೃ ಬಾಂಧವರ ಜೊತೆ ಹಂಚಿಕೊಂಡ್ರೆ, ತಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತಕ್ಕಂಥದ್ದು ಆಶಿಸ್ತ ತಮಗೆ ಆಕಾಶವಾಣಿಯ ಪುರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ನಮಸ್ಕಾರ ಸರ್.
0: ನಮಸ್ಕಾರ ಸರ್.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಇಂದಿನ ಸಂಧ್ಯಾಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೈಯದ್ ವಲಿ ಮುಜಾಫರ್.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಅಪ್ಪ, 3,000 ಕೊಡಿ.
7: ಯಾಕೆ?
6: ನನ್ನ ಪಾಕೆಟ್ ಮನಿ.
7: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
6: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
7: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
6: ನಿಮ್ ಮೊಬೈಲ್ ಕೊಡಿ.
7: ತಗೋ ತಗೋ.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿ ಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭೂ ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರಹಿಪ್ಪುರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 100,000 ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ, ನಾವು ಕೂಡ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪ್ರಾತ್ಯಹಾರ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ, ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047ಕ್ಕ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ

0: ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತ ಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:51 ಆಗುತ್ತಲಿದೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಿದ್ದೀರಿ, ಹಿಟ್ಟು ತಿಗಣೆ ಅಥವಾ ಈ ಬಿಳಿ ಉಣ್ಣೆ ಕೀಟದ ಹಾನಿ ಹೇಗೆ ಮಾಡ್ತದೆ, ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಸುಶೀಲಾ ನಾಡಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನೆಲಜಲ ಪರಿಸರದ ಕುರಿತಾದಂತಹ ಹಾಡುಗಳನ್ನು, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬಡಗೇರಿ ಮತ್ತು ಸಂಗಡಗರಿಂದ ಕೃಷಿ ಗೀತೆಗಳನ್ನು ಆಲಿಸೋಣ. ಹಾಗಾದರೆ ರೈತ ಬಾಂಧವರಿಗೆ ಮೊದಲಿಗೆ ಈಗ ಕೇಳೋಣ, ಹಿಟ್ಟು ತಿಗಳೆ ಅಥವಾ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಅಂತೇಳಿ ನಾವೆಲ್ಲ ಕೇಳ್ತಾ ಇರ್ತೀವಿ. ಜೊತೆಗೆ ಈ ಒಂದು ಕೀಟ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಯಾವ್ಯಾವ ಒಂದು ಬೆಳೆಗಳ ಮೇಲೆ ಬರುತ್ತೆ, ಜೊತೆಗೆ ಹಾನಿಯನ್ನು ಯಾವ ರೀತಿ ಮಾಡ್ತದ, ಬಂತಪ್ಪ ಅಂದರೆ ಇದು ಒಂದು ಹತೋಟಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಂತ್ರದ ಅಂತ ಡಾಕ್ಟರ್ ಸುಶೀಲಾ ನಾಡಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ, ನಮಸ್ಕಾರ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ.
2: ಸೊ ನಮಸ್ಕಾರ ರೈತ ಬಾಂಧವರಿಗೆ ಮತ್ತು ಎಲ್ಲರಿಗೂ.
1: ಹೇಳಿ ಮೇಡಮ್, ಮೊದಲನೇದಾಗಿ ಈ ಹಿಟ್ಟು ತಿಗಣೆ ಅಂತ ಹೇಳ್ತೀವಿ ನಾವು, ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಅಂತಕ್ಕಂಥದ್ದು, ಇದು ಹೇಗೆ ಸಾಮಾನ್ಯವಾಗಿ ಹೇಗಿರುತ್ತೆ ಕೀಟ, ಮತ್ತು ಜೊತೆಗೆ ಯಾವ ರೀತಿ ಇದು ಭೂಮಿಯಲ್ಲಿ ಉತ್ಪಾದನೆ ಆಗುತ್ತೆ, ಇದರ ಜೀವನ ಚರಿತ್ರೆ ನೋಡ್ಲಿಕ್ಕೆ ಹೇಗಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
2: ಈಗ ಹಿಟ್ಟು ತಿಗಣೆ ಇದು ಹೆಸರಿಂದನೇ ನೀವು ಎಲ್ಲರೂ ಅಂದ್ಕೊಂಡಿದ್ದೀರಿ, ಕರಿ ಹೆಸರು ಹೆಂಗೆ ಬಂತಂತಂದರೆ ಇದು ನೋಡೋಕ್ಕೆ ಒಂಥರ ಹಿಟ್ಟು ಥರ ಬಿಳಿ ಬಣ್ಣದಲ್ಲಿರುತ್ತೆ ಮತ್ತು ಹತ್ತಿ ಆಕಾರ ಇದೇನಂದರೆ ಹೆಚ್ಚಾಗಿ ಗಿಡದಲ್ಲಿ ಮೇಲ್ಭಾಗದಲ್ಲೇ ಇರುತ್ತೆ, ಚಿಗುರು ಅಂತ ಭಾಗದಲ್ಲಿ

0: ಅಂಗಡಿಗಳಲ್ಲಿ ಹತ್ತಿ ತರ ಕಾಣಿಸುತ್ತೆ, ನೋಡಕ್ಕೆ ಹತ್ತಿ ತರ ಇರುತ್ತೆ. ಬಿಳಿ ಬಣ್ಣ ಇರೋದ್ರಿಂದ ಇದಕ್ಕೆ ಹಿಟ್ಟಿನ ತರ ಇರೋದ್ರಿಂದ ಹಿಟ್ಟು ತಿಗಣೆ ಅಂತ ಕಾಣ್ತಾರೆ. ಮತ್ತೆ ಇದೇನಂತಂದ್ರೆ ಯಾವಾಗ್ಲೂ ಏನಂದ್ರೆ ತತ್ತಿಗಳನ್ನ ಎಲೆ ಕೆಳಗಿಟ್ಟಿರುತ್ತೆ, ಎಲೆ ಕೆಳಗಿಡುತ್ತೆ. ಮತ್ತೆ ಅದರಿಂದ ಏನಂತೆ ಮತ್ತೆ ನಿಧಾನವಾಗಿ ಒಂದು ತತ್ತಿ ಕೋಶ ಅಂತ ಬರುತ್ತೆ, ಅದರಲ್ಲಿ ಒಂದು 12-16 ತತ್ತಿಗಳು ಇರ್ತಾವ. ಆ ತತ್ತಿಯಿಂದ ಹೊರಗೆ ಬಂದು ಈ ಮರಿ ಹುಳಗಳು ಇವೇನಿರ್ತವೆ, ಮತ್ತು ಈ ಮರಿ ಹುಳಗಳು ರಸ ಹೀರ್ತಾ ಹೋಗ್ತವೆ ಗಿಡಗಳಲ್ಲಿ, ರಸ ಹೀರಿ. ಮತ್ತು ಗಂಡು ಮತ್ತು ಹೆಣ್ಣು ಎರಡು ಇರ್ತವೆ. ಆದ್ರೆ ಹೆಣ್ಣಿಗೆ ಏನಂತಂದ್ರೆ ಪತಂಗ ಇರೋದಿಲ್ಲ, ಗಂಡುಗಳೇನಂದ್ರೆ ಹಾರ್ಬೋದು. ಮತ್ತು ಈ ರೀತಿಯಾಗಿ ಅವು ಎರಡು ಸಂಯೋಗ. ಒಂದು ಇದರಲ್ಲಿ ವಿಚಿತ್ರ ಏನಂತಂದ್ರೆ ಸಂಯೋಗ ಆಗ್ಲಾರ್ದನೆ ಪಾರ್ಥಿನೋಜೆನೆಟಿಕ್ ಅಂತ ಕರಿತೀವಿ, ಹಂಗನು ತತ್ತಿ ಇಡ್ತವೆ. ಸೊ ಹಂಗಾಗಿ ಇದ್ರ ಸಂತಾನೋತ್ಪತ್ತಿ ಜಾಸ್ತಿ, ಬಹಳ ಬೇಗ ನೋಡ್ತಿದ್ದಂಗೆ ಜಾಸ್ತಿ ಆಗ್ಬಿಡ್ತವೆ. ಮೊದಲು ನೋಡಿದಾಗ ಒಂದ್ ಎರಡು ಕಾಣಿಸ್ತವೆ ಗಿಡದಲ್ಲಿ, ಮತ್ತು ಸ್ವಲ್ಪ ದಿವಸದಲ್ಲಿ ಗಿಡದಲ್ಲೆಲ್ಲ ಹಬ್ಕೊಂತ ರಸ ಹಿರ್ಕೊಂತ ಹೋಗ್ಬಿಡ್ತದೆ.
1: ಈಗ ಹಿಟ್ಟು ತಿಗಣೆ ಬಂದಾಗ ಯಾವ್ಯಾವ ಬೆಳೆಗಳಿಗೆ ಇದು ಹಿಟ್ಟು ತಿಗಣೆ ಕೀಟ ಬರುತ್ತೆ?
0: ಇದು ಎಲ್ಲ ಬೆಳೆಗಳಿಗೆ, ಹೆಚ್ಚಾಗಿ ಏನಂತಂದ್ರೆ ಹಣ್ಣು ಹಂಪ್ಲಗಳಲ್ಲಿ, ಹಣ್ಣು ಹಂಪ್ಲ ಹೇಳ್ಬೇಕಂತಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ, ಮಾವಿನಲ್ಲಿ ಬರುತ್ತೆ, ಸೀತಾಫಲ ತಾವೆಲ್ಲ ಹೆಚ್ಚಾಗಿ ನೋಡಿರ್ತೀರಿ, ಮತ್ತು ಪಪ್ಪಾಯದಲ್ಲಿ, ಅದಲ್ಲದೆ ಹೂವಿನ ಗಿಡಗಳಲ್ಲಿ ಹೆಚ್ಚಾಗಿ ಏನಂದ್ರೆ ನಾವೆಲ್ಲ ಮನೆಯಲ್ಲೇ ನೋಡೋದಂದ್ರೆ ದಾಸವಾಳದಲ್ಲಿ ಹೆಚ್ಚು ಕಾಣಿಸಿ ಬರುತ್ತೆ, ದಾಸವಾಳದಲ್ಲೂ ಬರುತ್ತೆ. ಮತ್ತು ಏನಂತಂದ್ರೆ ನಮ್ಮ ಬೆಳೆಯಲ್ಲಿ ಅದ ಹತ್ತಿ ಬೆಳೆಯಲ್ಲಿ ಇದೇ ತರ ಹತ್ತಿ ಬೆಳೆಯಲು ಕಾಣಿಸುತ್ತೆ. ಎಲ್ಲ ಬೆಳೆಗಳಲ್ಲಿ ಏನಂತಂದ್ರೆ ಇದು ಒಂದು ಹೇಳ್ಬೇಕಂತಂದ್ರೆ ಬೇರೆ ರಸ ಇರೋ ಕೀಟಗಳನ್ನು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಈ ಒಂದು ಹಿಟ್ಟು ತಿಗಣನ ನಿಯಂತ್ರಣ ಮಾಡ್ಬೇಕಂದ್ರೆ ಬಹಳ ಕಷ್ಟ.
1: ಇನ್ನ ಮುಖ್ಯವಾಗಿ ಈಗ ಹಿಟ್ಟು ತಿಗಣೆ ಬಂತಪ್ಪ ಅಂತಂದ್ರೆ ಯಾವ ರೀತಿ ಹಾನಿ ಮಾಡುದು? ಎಲೆ ಮೇಲೆ ಬಂತಂದ್ರೆ, ಅಥವಾ ರೆಂಬೆಗಳ ಮೇಲೆ ಬಂತು, ಅಥವಾ ಕಾಯಿಗಳ ಮೇಲೆ ಬಂತು, ಹಣ್ಣಿನ ಮೇಲೆ ಬಂದಾಗ ಯಾವ ರೀತಿ ಹಾನಿ ಆಗತ್ತಂತೀರಿ ಇಲ್ಲಿ?
0: ಇದಕ್ಕೆ ಮುಖ್ಯವಾಗಿ ನೀವು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನಿಮಗೆ ಒಂದೇ ಸಲ ನೋಡ್ತೀರಿ, ಯಾಕೋ ಗಿಡ ಏನತ್ತರ ಮುಟ್ರು ಬಂದಂಗೆ ಆಗಿರ್ತದೆ, ಎಲೆಗಳೆಲ್ಲ ಕೆಳಗೆ ಬಗ್ಗಿರ್ತವೆ, ಮತ್ತು ಅದು ಮುಂದೆ ಬೆಳವಣಿಗೆ ಕಡಿಮೆ ಆಗಿಬಿಡ್ತದೆ. ಯಾಕಂತಂದರೆ ಈ ಹಿಟ್ಟು ತಿಗಣೆ ಅಂತಂದರೆ ರಸ ಹೀರುತ್ತೆ, ರಸ ಹೀರೋದ್ರಿಂದ ಮತ್ತು ಮೊದಲೇದಾಗಿ ಏನಂತಂದರೆ ಬೆಳವಣಿಗೆ ಕುಂಠಿತ ಆಗಿ ಮುಟ್ರು ಆಗುತ್ತೆ, ಬೆಳೆ ಕುಂಠಿತ ಆಗುತ್ತೆ, ಹಣ್ಣುಗಳು ಸಣ್ಣ ಇದರಿಂದ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಈ ರೀತಿಯಾಗಿ ಉದುರ್ತವೆ, ಬೇಗ ಬೇಗ ಉದುರು ಬಿಡ್ತವೆ. ಹೆಚ್ಚಾಗಿ ಏನಂದ್ರೆ ಹಣ್ಣಿನಲ್ಲಿ ಏನಂತಂದ್ರೆ ಇದು ಬಿಳಿ ಇದು ಕಂಡ್ರೆ ಅದ್ರ ಮಾರುಕಟ್ಟೆ ಬೆಲೆ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಹಣ್ಣಿನ ಬೆಳೆಯಲ್ಲಿ ಅಂದ್ರೆ ಈಗ ರೈತರು ಬೆಳೆಯದೆ ಒಳ್ಳೆ ಮಾರ್ಕೆಟ್ ರೇಟ್ ಬರಬೇಕು. ಇವೇನಾದ್ರು ಬಿಳಿ ಮೇಲೆ ಪದರು ಆಗಿತ್ತಂತಂದ್ರೆ ಹೆಚ್ಚಾಗಿ ದ್ರಾಕ್ಷಿ ಮತ್ತು ಇದ್ರಲ್ಲಿ ಅಂತಂದ್ರೆ ಇದನ್ನ ನಿಯಂತ್ರಣ ಮಾಡೋದು ಕಷ್ಟ. ಮತ್ತೆ ಇದ್ರ ಅವರು ಪಾಪ ಉತ್ಪತ್ತಿ ಬೆಳೆ ಬಂದ್ರೂ ಅದ್ರ ಮಾರ್ಕೆಟ್ ರೇಟ್ ಕಡಿಮೆ ಆಗ್ಬಿಡುತ್ತೆ ಆಗೋದ್ರಿಂದ.
1: ಇಲ್ಲಿ ಅಂದ್ರೆ ಮಾರುಕಟ್ಟೆ ಬೆಲೆನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳಗಡೆ ಅದರ ಗುಣಮಟ್ಟನು ಕಡಿಮೆ ಆಗಿಬಿಡುತ್ತೆ,
0: ಗುಣಮಟ್ಟ ಕಡಿಮೆ ಆಗುತ್ತೆ, ಮತ್ತು ರೋಗನು ಹರಡುತ್ತೆ.
1: ಇದು ಹಾನಿ ಎಷ್ಟು ಪ್ರಮಾಣದಲ್ಲಿ ಮಾಡುತ್ತೆ ಬೆಳೆಗಳಲ್ಲೆಲ್ಲ?
0: ಬೆಳೆಗಳಲ್ಲಂದ್ರೆ ಒಂದು 40-50% ತನಕ ಹೋಗುತ್ತೆ. ಹಾಗೆ ಬಿಟ್ಟರೆ ಇದನ್ನ ನಾವು ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ಅಂದ್ರೆ ಹೆಚ್ಚು ಕಡಿಮೆ ಗಿಡನೇ ಒಣಗಿ ಹೋಗಿ ನಿಧಾನವಾಗಿ ಸತ್ತೋಗ್ಬಿಡುತ್ತೆ ಆ ಗಿಡ, ಮುಂದೆ ಬೆಳವಣಿಗೆನೇ ಆಗಲ್ಲ. ಯಾಕಂದ್ರೆ ಚಿಗುರು ಇದನ್ನೇ ಇದು ಅಟ್ಯಾಕ್ ಮಾಡೋದ್ರಿಂದ ಹಾಗೆ ಬಿಟ್ರೆ ಮತ್ತೆ ಒಂದೇ ಅದೇ ತರ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹಪ್ತಾನೂ ಹೋಗುತ್ತೆ, ಒಂದೇ ಗಿಡಕ್ಕೆ ಇರೋದಿಲ್ಲ.
1: ಅಂದ್ರೆ ನಿಮ್ಮ ವಿಚಾರದಲ್ಲಿ ತಾವು ಕೀಟ ತಜ್ಞರಾಗಿ ಇದು ಹಿಟ್ಟು ತೆಗೆನೆ ಅಥವಾ ಬಿಳಿ ಉಣ್ಣೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಕ್ಕಂತ ಕೀಟ ಅಂತೀರಾ, ಅಥವಾ ಇದು ಅಂತ ಹಾನಿ ಮಾಡೋದಿಲ್ಲ, ಒಂದು ಮೈನರ್ ಪೆಸ್ಟ್ ಅಂತ ಹೇಳ್ತಾರೆ ಹೇಗಿದಕ್ಕೆ?
0: ಅಂದ್ರೆ ಯಾವಾಗ್ಲೂ ಮೇಜರ್ ಪೆಸ್ಟ್ ಅಂತ ಹೇಳಕ್ಕಾಗಲ್ಲ, ಬಂದ್ರೆ ಕೆಲವೊಂದ್ಸಲ ಸಡನ್ ಆಗಿ ನಿಮಗೆ 100% ಲಾಸ್ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಹೆಚ್ಚಾಗಿ ನಾವು ಒಂದ್ಸಲ ಪಪ್ಪಾಯದಲ್ಲಿ ಎಲ್ಲರೂ ತಾವು ಕೇಳಿರ್ಬೋದು, 2008 ಬಂತಿದ್ದು ಇರ್ಲಿಲ್ಲ ನಮ್ಮ ದೇಶದಲ್ಲಿ ಒಂದು ಪಪ್ಪಾಯದಲ್ಲಿ ಬರುವಂತ, ಅದರಲ್ಲಿ ವಿವಿಧ ತಳಿಗಳಿದಾವೆ. ಅದು ಬಂದಾಗ ಏನಂತಂದ್ರೆ 80% ಪಾಪ ಪಪ್ಪಾಯ ಬೆಳೆಗಾರರಿಗೆ ಲಾಸ್ ಆಯ್ತು. ಆತರ ಬಿಟ್ರೆ ಹಾಗೂ ಆಗ್ಬೋದು, ಇಲ್ಲಾಂದ್ರೆ ಕಡಿಮೆ ಪ್ರಮಾಣದಲ್ಲೂ ನಿಯಂತ್ರಣ ಮಾಡಿದ್ರೆ ಅಷ್ಟರಲ್ಲಿ ಇರುತ್ತೆ.
1: ಇನ್ನ ಈ ರೋಗ ಸಾಮಾನ್ಯವಾಗಿ ಇದು ಹಿಟ್ಟು ತಿಗಣೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಹೇಗೆ ಹರಡದಂತಿರ್ತಾವೆ?
0: ಇದು ಮುಖ್ಯ. ಯಾಕಂತಂದ್ರೆ ನಾವು ಒಂದು ಇದು ಹೇಳಿದ್ಮೇಲೆ ಒಂದು ಗಿಡಕ್ಕೆ ಬಂದ್ರೆ ಇನ್ನೊಂದು ಗಿಡ ಹಬ್ಬ ಹೋಗ್ಬೇಕಂತಂದ್ರೆ ಇವು ಹೆಚ್ಚಾಗಿ ಮರಿ ಹುಳಗಳು ಕೆಲವು ನಿಧಾನವಾಗಿ ಪಕ್ಕ ಗಿಡಕ್ಕಷ್ಟೇ ಹೋಗ್ತಾವೆ, ಬಹಳ ದೂರ ಹೋಗಕ್ಕಾಗಲ್ಲ. ಆದ್ರೆ ಇದ್ರ ಜೊತೆಗೆ ಹೆಚ್ಚಾಗಿ ತಾವೆಲ್ಲರೂ ನೋಡ್ತಿರ್ತೀರಿ, ಎಲ್ಲರೂ ಹಿಟ್ಟು ತಿಗಣೆ ಆಗಿತ್ತಂದ್ರೆ ಅದ್ರ ಜೊತೆಗೆ ಇರುವೆಗಳು ಇರ್ತಾವ. ಇರುವೆಗಳು ಏನಂತಂದ್ರೆ ಈ ಹಿಟ್ಟು ತಿಗಣೆ ಏನಂತಂದ್ರೆ ಹೆಚ್ಚು ಸಕ್ಕರೆ ಪದಾರ್ಥ ತಿನ್ನೋದ್ರಿಂದ, ನೀರಲ್ಲಿ ನೀರಿನ ಅಂಶ ಗಿಡಗಳಿಂದ ರಸ ಇರೋದ್ರಿಂದ ಹೆಚ್ಚಿನ ಸಕ್ಕರೆಯನ್ನು ಹೊರಗಾಕುತ್ತೆ. ನಮ್ಮಲ್ಲೆಲ್ಲ ನಾವು ತಿಂದು ನಮಗೆ ಶುಗರ್ ಬರ್ತದೆ, ಆದ್ರೆ ಕೀಟಗಳಲ್ಲಿ ಬಹಳ ವಿಚಿತ್ರವಾಗಿ ದೇವ್ರು ಹೆಂಗ್ ಮಾಡಿರ್ತಾನೆ ಸೃಷ್ಟಿ ಅಂದ್ರೆ ಹೆಚ್ಚಿನ ಅದು ಹೊರಗಾಗ್ಬಿಡುತ್ತದೆ ಸಕ್ಕರೆ ಪದಾರ್ಥ. ಅದು ಪ್ರೋಟೀನ್ ಅಂಶ ಒಂದೇ ತಗೊಳಕ್ಕೆ ಹೆಚ್ಚಿನ ಸಕ್ಕರೆ ಹೊರಗಾಗುತ್ತೆ. ಈ ಸಕ್ಕರೆನ ತಿನ್ನಕ್ಕೆ ಇರುವೆಗಳು ಬರ್ತಾವ ಗಿಡಗಳಿಗೆ, ಈ ಸಕ್ಕರೆ ತಿನ್ನೋದಕ್ಕೆ ಬಂದು. ಆಮೇಲೆ ಈ ಸಕ್ಕರೆಗಳೇನಂದ್ರೆ ಎಲೆ ಮೇಲೆ ಇರೋದ್ರಿಂದ ಕರಿ ಬೂಜ್ ಬರ್ತಾಯ್ತು, ಒಂಥರ ಕರಿ ಬೂಜ್ ಶಿಲೀಂಧ್ರ ಬೆಳವಣಿಗೆ ಆಗಿ. ಮತ್ತೆ ಇದರಿಂದ ಏನಂತಂದ್ರೆ ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತ ಅಂದ್ರೆ ಬೆಳೆ ಏನದು ಅದು ಆಹಾರ ತಯಾರು ಮಾಡೋಕೆ ಅದಕ್ಕೆ ಎಲೆಗಳಿಗೆ ಕುಂಠಿತವಾಗಿ ಆಗುತ್ತದೆ.
1: ಅಂದ್ರೆ ಇಲ್ಲಿ ಮುಖ್ಯವಾಗಿ ಇದು ಏನಾದ್ರೂ ಈ ಒಂದು ಕೀಟ ಬರಬೇಕಾದ್ರೆ ಹವಾಮಾನ ಬಹಳ ಮುಖ್ಯ ಅಂತೀರಾ, ಇಂಥ ಒಂದು ನಿರ್ದಿಷ್ಟ

0: ಇದಲ್ಲದೆ ಗಾಳಿ ಮೂಲಕನೂ ಹಬ್ಬುತ್ತೆ, ಮತ್ತು ಪಕ್ಷಿಗಳು, ಮತ್ತು ನಾವು ಏನಾರ ಕೃಷಿ ಉಪಕರಣಗಳು ಏನಾರು ಒಂದಕ್ಕಿಂತ ಒಂದು ನಮ್ಮ ಕೈಯಿಂದ ಬಟ್ಟೆಗಳಿಂದ ಈ ರೀತಿಯಾಗಿ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಚಳಿಗಾಲದಲ್ಲಿ ಜಾಸ್ತಿ ಇದು ಕಾಣಿಸುತ್ತೆ.
1: ಅಂದ್ರೆ ಹೊಲಗಳಲ್ಲಿ ಕೆಲಸ ಮಾಡೋರ ಬಟ್ಟೆಗೆ ಅಂಟ್ಕೊಂಡ್ಬಿಟ್ಟು ಮತ್ತೊಂದು ಗಿಡಕ್ಕೆ ಹೋಗುತ್ತೆ
0: ಜಾಸ್ತಿ ಇರುತ್ತೆ. ನಾವೇನೋ ಸಲಿಕೆಗಳು ಏನಾರು ಇತ್ತಂದ್ರೆ, ಯಾಕಂದ್ರೆ ಮಣ್ಣಿನಲ್ಲೂ ಇರ್ತಾವ ಇವು, ಅದರಿಂದ ಒಂದ್ ಗಿಡದಿಂದ ಇನ್ನೊಂದು ಗಿಡ ಹೋಗಕ್ಕೂ ಸಾಧ್ಯತೆ ಇದೆ.
1: ಇದು ನೋಡ್ರಿ, ಎಲ್ಲೋ ಈಗ ಸಾಮಾನ್ಯವಾಗಿ ಈ ರಾಯಚೂರು ಭಾಗದಲ್ಲಿ ದಾಸವಾಳ ಹೂವನ್ನ ಬೆಳೀತಾರೆ. ದಾಸವಾಳ ಹೂ ಎಲ್ಲೆಲ್ಲ ಗಾರ್ಡನ್ ಅಲ್ಲಿ ಹಚ್ಚಿದಾಗ ಅದ್ರ ತುಂಬಾ ಎಲ್ಲ ಬಿಳಿ ಉಣ್ಣೆ ಅಥವಾ ನೀವು ಹೇಳಿದ್ರೆ ಹಿಟ್ಟು ತಿಗಣೆ ಬಹಳಷ್ಟು ಬಂದಿರುತ್ತೆ. ವಿಶೇಷವಾಗಿ ದಾಸವಾಳ ಹೂವಿಗೆ ಯಾಕಷ್ಟು ಹೆಚ್ಚಿನ ಒಂದು ಹಾನಿ ಮಾಡುತ್ತೆ ಇದು?
0: ಇದು ದಾಸವಾಳ ಹೂವು ಅಂದ್ರೆ ಬಹಳ ಇದಕ್ಕೆ ಅಂದ್ರೆ ಒಂದೆಂತರ ಅದು ಹೆಚ್ಚಿನ ಪ್ರಿಯವಾದ ಇದು ಗಿಡ ಅಂತ ಅನ್ಬೋದು ಇದಕ್ಕೆ. ಅದಕ್ಕೆ ಆಮೇಲೆ ಅದಕ್ಕೆ ಅನುಕೂಲಕರವಾದ ವಾತಾವರಣನೂ ಇರುತ್ತೆ. ಅದಕ್ಕೆ ಮನೆಯಲ್ಲಿ ಏನಂದ್ರೆ ತಂಪಾಗಿರುತ್ತೆ, ಮತ್ತೆ ಇರುವೆಗಳು ಅಲ್ಲಿ ಇತ್ತು ಅಂತಂದ್ರೆ, ನಾನು ಹೇಳಿದೆ ಒಂದು ಇರುವೆಗಳು ಏನಂತಂದ್ರೆ ಇದರ ಒಡನಾಟ ಎರಡಕ್ಕೂ ಒಂದಕ್ಕೊಂದು ಒಡನಾಟ ಇರುತ್ತೆ. ಒಂದು ಇರುವೆಗಳಿಗೆ ಸಕ್ಕರೆ ಸಿಗುತ್ತೆ, ಮತ್ತೆ ಇರುವೆಗಳು ಇದೇನ್ ಮಾಡುತ್ತಂತಂದ್ರೆ ಈ ಹುಳಕ್ಕೆ ಹೆಂಗ್ ರಕ್ಷಣೆ ಮಾಡುತ್ತಂತಂದ್ರೆ ಬೇರೆ ಶತ್ರು ಕೀಟಗಳು ಇದನ್ನ ತಿನ್ಲಾರ್ದಂಗ್ ನೋಡ್ಕೊಂತಾವ.
1: ಅದ್ರ ಮೇಲೆ ಇರುವೆ ಬಂದ್ ಕುಂತಾಗ
0: ಶತ್ರು ಕೀಟಗಳು ಇದು ಶತ್ರು ಕೀಟಗಳನ್ನು ಓಡಿಸುತ್ತೆ. ಸೊ ಹಂಗಾಗಿ ಮನೇಲಿ ನಾವು ಯಾವುದೇ ಔಷಧಿ ಸಿಂಪರಣೆ ಮಾಡೋದಿಲ್ಲ. ಅದಕ್ಕೆ ಮನೆಯಲ್ಲಿ ದಾಸವಾಳ ಹಾಕಿದಾಗ ಜಾಸ್ತಿ ಕಾಣಿಸುತ್ತೆ. ಹೊರಗಡೆ ಯಾಕಂದ್ರೆ ಹೊಲದಲ್ಲಿ ಅಷ್ಟು ಬರೋದಿಲ್ಲ, ಯಾಕಂದ್ರೆ ನಾವು ಹೊಡಿತಾನೆ ಇರ್ತೀವಿ ಕೀಟನಾಶಕಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ಇವು ಶತ್ರು ಕೀಟಗಳು ಬರಲಾರ್ದಂಗ್ ನೋಡುತ್ತೆ ಈ ರೀತಿಯಾಗಿ, ಮತ್ತೆ ಇದು ಜಾಸ್ತಿ ಆಗುತ್ತೆ.
1: ಈಗ ಬಹಳಷ್ಟು ಮಂದಿ ಕೇಳ್ತಾ ಇರೋದು ದಾಸಾಳ ಹೂವಿಗೆಲ್ಲ ಬಹಳಷ್ಟು ಬಿಳಿ ಉಣ್ಣೆ ಇರುತ್ತೆ, ಅಲ್ಲೆಲ್ಲ ಕೇಳ್ತಿರ್ತಾರೆ ಏನ್ ಮಾಡ್ಬೇಕ್ರಿ, ಒಟ್ಟ ಹೋಗವಲ್ದಿದು ಹೆಂಗೆ ಇದ್ರ ಕಂಟ್ರೋಲ್ ಮಾಡ್ಬೇಕು? ಎಲ್ಲ ನೀರ್ ಸಿಂಪರಣೆ ಮಾಡ್ತೀವಿ, ನೀರಂತೂ ದಿವಸ ಗಿಡಕ್ಕೆ ಬಿಡುವಾಗ ನೀರು ಹೊಡಿತೀವಿ ಹೋಗತ್ತಂತ ಅಂತಾರೆ, ಅದ್ರೂ ಹೋಗ್ತಾ ಇಲ್ಲ. ಇದು ಬಹಳಷ್ಟು ಹಂಗೆ ಗಿಡ ತುಂಬಾ ಮೆತ್ಕೊಂಡ್ಬಿಟ್ಟದ ಅಂತ ಹೇಳ್ತಿರ್ತಾರೆ, ಹೆಂಗೆ ಹತೋಟಿ ಮಾಡೋದಂತಿರ್ತಾವ?
0: ಇದಕ್ಕೆ ಇದ್ರ ಹತೋಟಿ ಅಂತಂದ್ರೆ ಮೊದ್ಲು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸರಳ, ಯಾಕಂತಂದ್ರೆ ಇದು ಹಿಟ್ಟು ತಿಗಣೇನು ನಿಯಂತ್ರಣ ಮಾಡಕ್ ಬರಲ್ಲ ಅಂತಲ್ಲ, ಬಟ್ ಅದ ಹೇಳಿದ್ನಲ್ಲ ನಾನು, ಇದು ವರ್ಷವಿಡೀ ಇರುತ್ತದೆ. ಚಳಿಗಾಲದಲ್ಲಿ ಜಾಸ್ತಿ ಇದ್ರೆ ಬೇಸಿಗೆನಲ್ಲೂ ನಿಮ್ಗೆ ಹೋಗಿದೆ ಅಂತ ಅನ್ಸುತ್ತೆ, ಬಟ್ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರ್ತೈತೆ ತತ್ತಿಗಳು, ಅಂದ್ರೆ ಡೈಪಾಸ್ ಅಂತ ಕರಿತೀವಿ ಕೋಶಾವಸ್ಥೆಗೆ, ಅದರಲ್ಲಿ ಹೋಗಿರ್ತೈತೆ ಇದು. ಅದು ಇರೋದಿಲ್ಲ ಬಟ್ ಕೆಳಗಿರುತ್ತೆ. ಇದನ್ನ ನಿಯಂತ್ರಣ ಮಾಡೋಕೆ ಮೊದಲೇದಾಗಿ ಸ್ವಲ್ಪ ಕಂಡಾಗ ಎಲ್ಲರ ಗಿಡಗಳಲ್ಲಿ ಅದನ್ನ ಕತ್ತರಿಸಿ ಹಾಕ್ಬಿಡ್ಬೇಕು, ಚಿಗುಟ್ ಏನಂದ್ರೆ ಪ್ರೂನಿಂಗ್ ಅಂತ
1: ಮಾಡಿ
0: ಕಟ್ ಮಾಡಿ ಅದನ್ನ ಅಲ್ಲೇ ಹಾಕ್ಬಾರ್ದು ಮತ್ತೆ, ಯಾಕಂದ್ರೆ ಮತ್ತೆ ಬೆಳವಣಿಗೆ ಆಗುತ್ತೆ. ದೂರ ಎಲ್ಲರೂ ಮಣ್ಣಲ್ಲಿ ಹಾಕಿ ಎಲ್ಲರೂ ಹಾಕಿ ಇದು ಮಾಡ್ಬೇಕು, ಮತ್ತೆ ಕಟ್ ಮಾಡ್ರಿ ಮೊದಲೇದಾಗಿ ಏನಂದ್ರೆ ಕುಡಿ ಚೂಟಿ. ಮತ್ತೆ ಇದಕ್ಕೇನಂದ್ರೆ ಮನೆಯಲ್ಲಿ ಏನಂದ್ರೆ ಆದಷ್ಟು ಜೈವಿಕ ಕೀಟನಾಶಕಗಳು ಇದ್ರೆ ಜೈವಿಕ ಕೀಟನಾಶಕಗಳನ್ನು ಬಳಸ್ಬೋದು. ಇದಕ್ಕೇನಂದ್ರೆ ಮೆಟ್ರೈಸಿಯಂ ಅನಿಸೊಪ್ಲಿ ಅಂತ ಸಿಗುತ್ತೆ, ಮತ್ತು ಬೇವೇರಿಯಾ 5 ಗ್ರಾಮ್ 1 ಲೀಟರ್ ನೀರಿಗೆ. ಅಥವಾ ಮನೆಯಲ್ಲಿ ಬಹಳ ಅತಿ ಅಂದ್ರೆ ಬೇವಿನ ಎಣ್ಣೆ ಚೆನ್ನಾಗಿ ಕೆಲಸ ಮಾಡುತ್ತೆ. 1 ml ಅಥವಾ 2 ml 1 ಲೀಟರ್ ನೀರಿಗೆ ಹಾಕಿ, ಮತ್ತು ಒಂದು ಡಿಟರ್ಜೆಂಟ್ ಸೋಪು. ಇದು ಯಾಕೆ ಡಿಟರ್ಜೆಂಟ್ ಸೋಪ್ ಯಾಕೆ ಹಾಕ್ಬೇಕಂತಂದ್ರೆ, ಈ ಹಿಟ್ಟು ತಿಗಣದ ಇದರ ಚರಿತ್ರೆ ಏನಂತಂದ್ರೆ, ಈ ಹುಳಗಳು ಸ್ವಲ್ಪ ಬೆಳೀತಿದಂಗೆ ದೇಹದ ಮೇಲೆಲ್ಲ ಮೇಣ ಮೆತ್ತಿರುತ್ತೆ, ಅದು ವ್ಯಾಕ್ಸ್ ಅಂತ ಕರಿತೀವಿ, ಮೇಣ ಜಾರೋಗುತ್ತೆ. ಹಂಗಾಗಿ ನೀವು ಯಾವ್ದು ಔಷಧಿ ಹೊಡೆದ್ರು ಅದಕ್ಕೆ ಹತ್ತದಿಲ್ಲ, ಮೈ ಹತ್ತಂಗಿಲ್ಲ. ಅದಕ್ಕೆ ಇದು ಸೋಪ್ ಹಾಕೋದ್ರಿಂದ ಏನಂದ್ರೆ ಅದು ಮೊದ್ಲು ಮೇಣ ಹೋಯ್ತಂದ್ರೆ ಹುಳಗೆ ಅದು ಕೀಟನಾಶಕ ಹತ್ತಿ ಸಾಯುತ್ತೆ.
1: ಅಂದ್ರೆ ಅತ್ಯಂತ ಸರಳವಾದಂತ ಇದನ್ನ ಸಿಂಪರಣೆ ಅಂದ್ರೆ ಬೇವಿನ ಎಣ್ಣೆ
0: ಸಿಂಪರಣೆ.
1: ಎಷ್ಟು ಹಾಕಿ ಹೊಡಿಬೇಕಂದ್ರೆ ಬೇವಿನ ಎಣ್ಣೆ?
0: 1 ml 2 ml ಹಾಕ್ರಿ ಅದ್ ಹಾಕಿ, ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಲಿಕ್ವಿಡ್ ಸೋಪು, ಯಾವ್ದಾರ ಒಂದು ಲಿಕ್ವಿಡ್ ಸೋಪು, 1-2 ಹನಿ ಅಂತ ನೀರಲ್ಲಿ ಹಾಕಿ, ಅಂದ್ರೆ ಇದು ಮೇಣ ಬಿಟ್ಟಿತ್ತಂದ್ರೆ ಬೇಗ ಸಾಯ್ತ. ಇದು ಮನೆಯಲ್ಲಿ ಈ ರೀತಿ ಮಾಡಬಹುದು, ಮತ್ತೆ ಕಟ್ ಮಾಡ್ತಾ ಇರ್ಬೇಕು ಆದಷ್ಟು.
1: ಕಟ್ ಮಾಡ್ತಾರೆ ಮೊದಲಿಗೆ ಹೊಡೆದ್ಬಿಡ್ಬೇಕು,
0: ಮೊದ್ಲೇ ಹೊಡೆದ್ರು ನಡೆಯುತ್ತೆ.
1: ನೀರು ಸಿಂಪರಣೆ ಮಾಡ್ತೀವ್ರಿ ಅಂತಾರೆ, ನೀರು ಸಿಂಪರಣೆ ಮಾಡಿದ್ರೆ ಹೋಗುತ್ತಾ ಇದು?
0: ನೀರು ಸಿಂಪರಣೆ ಅಂದ್ರೆ ಜೋರಾಗಿ ಪವರ್ ಸ್ಪ್ರೇಯರ್ ಹಂಗೇನಾದ್ರು ಮಾಡಿದ್ರೆ ಅಂದ್ರೆ ಆಗಿದ್ಮಾಗೆ ಮತ್ತೆ ನೆಲದಲ್ಲೇ ಬಿದ್ದಿರುತ್ತೆ, ಅದನ್ನ
1: ನೋಡ್ಬೇಕು,
0: ಅದನ್ನ ಮತ್ತೆ ಉರುಟ ಬರುತ್ತೆ. ಸರಿಯಾಗಿ ಹೊಡೆದು ನೀರಿನ ಅಂತಂದ್ರೆ ಜೋರಾಗಿ ಅದು ಪವರ್ ಸ್ಪ್ರೇಯರ್ ಇಂದ ಸ್ವಲ್ಪ ಪವರ್ ಇಂದ ಚೆನ್ನಾಗಿ ಹೊಡೆದ್ರೆ ಹೋಗುತ್ತೆ, ಯಾಕಂದ್ರೆ ಜಾರ್ಕೊಂಡು ಬೀಳುತ್ತವೆ. ಅದಾದ ನಂತರ ನೀವು ಯಾವ್ದೋ ಒಂದು ಕೀಟನಾಶಕ ಹಾಕಿದ್ರೆ ಸರಿಯಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು.
1: ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬಹುದಾ ಬರಲಾರ್ದಂತೆ ಏನಾದರೂ?
0: ಇದಕ್ಕೆ ಒಂದೆರಡು, ಯಾಕಂದ್ರೆ ಹೊಲದಲ್ಲಿ ನಾನು ಹೆಚ್ಚಾಗಿ ಹೇಳ್ತೀನಿ, ಮತ್ತು ಬರಲಾರ್ದಂಗೆ, ಮತ್ತು ಗಿಡದಲ್ಲಿ ಏನಂದ್ರೆ ಮನೇಲಿ ಏನಂದ್ರೆ ಪೇರು ಹಣ್ಣಕ್ಕೂ ಜಾಸ್ತಿ ಬರುತ್ತೆ ಪೇರು ಹಣ್ಣಲ್ಲಿ, ಹಂಗೇನಾದ್ರು ಬಂತಂದ್ರೆ ಮೊದಲೇದಾಗಿ ಏನಂತಂದ್ರೆ ಇದಕ್ಕೆ ಕೆಲವು ಆಶ್ರಯ ಬೆಳೆಗಳಂತಿದಾವೆ, ಆಶ್ರಯ ಬೆಳೆಗಳು. ಯಾಕಂದ್ರೆ ಬೆಳೆ ಇರಲಾರ್ದಾಗ ಎಲ್ಲಿರ್ತಾವಪ್ಪ ಅಂತ ಅನ್ಕೊಂಡಿರ್ಬೇಕು ಬೇಸಿಗೆಯಲ್ಲಿ. ಕೆಲವೊಂದು ಆಶ್ರಯಗಳಂದ್ರೆ ಪಾರ್ಥೇನಿಯಂ ಕಸ, ಕಾಂಗ್ರೆಸ್ ಕಸ ಅಂತ ಕರಿತೀವಿ ಆ ಗಿಡ. ಇನ್ನೊಂದು ಅಬುಟಿಲನ್ ಅಂತ ಬರುತ್ತೆ ಹತ್ತಿಯಲ್ಲೆಲ್ಲ, ಅಂತ ಕಾಂಗ್ರೆಸ್ ಕಸಗಳನ್ನು ಸ್ವಲ್ಪ ನಾಶ ಮಾಡಬೇಕು. ಅದನ್ನು ಅಲ್ಲೇ ಸುತ್ತ ಹೊಲದ ಸುತ್ತ ಸ್ವಚ್ಛ ಇಡಬೇಕು. ಮತ್ತು ಏನಂತಂದ್ರೆ ಗಿಡಗಳನ್ನು ಅವಾಗವಾಗ ಕಟ್ ಮಾಡಬೇಕು, ಕಟ್ ಮಾಡಿ ಇಟ್ಕೊಂಡು. ಮತ್ತೇನಂದ್ರೆ ಇದಕ್ಕೆ ಪರಭಕ್ಷಕಗಳು, ಇದಕ್ಕೆ ಆದ ಶತ್ರುಗಳು ಇದ್ದೇ ಇರ್ತಾವ, ಅವನ್ನ ರಕ್ಷಣೆ ಮಾಡಬೇಕು. ಅವನ್ನ ರಕ್ಷಣೆ ಯಾವ ರೀತಿ ಅಂತಂದ್ರೆ ಕೀಟನಾಶಕಗಳ ಇದನ್ನ ಕಡಿಮೆ ಮಾಡಿ ಒಂದೆರಡು ಸಲನೂ ಬಿಡ್ಬೋದು ನಾವು. ಇದಕ್ಕೆ ಹೆಚ್ಚಾಗಿ ಪರಭಕ್ಷ ಕೀಟಗಳು

0: ಇರುವೆಗಳನ್ನು ನಾಶ ಮಾಡಬೇಕು ಇಲ್ಲಿ ಸ್ವಲ್ಪ.
1: ಇರುವೆಗಳು ಯಾವ ರೀತಿ ನಾಶ ಮಾಡಬೇಕು ಬಹಳ ಮುಖ್ಯ ನೀವು ಹೇಳೋದು. ಯಾಕಂತಂದ್ರೆ ಇರುವೆಗಳು ಏನಂತಂದ್ರೆ ಇದು ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹಬ್ಬಕ್ಕೂ ಇದು ಮಾಡ್ತಾವೆ, ಅನುಕೂಲ ಮಾಡ್ತವೆ. ಇರುವೆಗಳು ಯಾವ ರೀತಿ ನಾಶ ಮಾಡ್ಬೇಕಂತಂದ್ರೆ ಅಲ್ಲೆಲ್ಲಿ ಆದಷ್ಟು ಏನಂದ್ರೆ ಸುತ್ತಮುತ್ತಲು ಎಲ್ಲಾರು ಇರುವೆ ಗೂಡುಗಳು ಏನಾರು ಇದಾವೆನಂತ ನೋಡ್ಬೇಕು. ಇರುವೆ ಗೂಡುಗಳಿದ್ರೆ ಅದನ್ನ ನಾಶ ಮಾಡಿ. ಕೀಟನಾಶಕದಿಂದಾರು ಮಾಡಬಹುದು, ಕ್ಲೋರೋಪೈರಿಫಾಸ್ ಅಥವಾ ಜೈವಿಕ. ನಿಮಗೆ ಕೀಟನಾಶಕ ಬೇಡಪ್ಪ, ಮನೆಯಲ್ಲೆಲ್ಲ ಹುಡುಗರು ಇದ್ದಾರೆ, ಇರುವೆಗಳು ಗೂಡಿತ್ತು ಅಂತಂದ್ರೆ ನಮ್ಮ ಜೈವಿಕ ಒಂದು ಕೆರೋಸಿನ್ ಹಾಕಿದ್ರು ಹೋಗುತ್ತೆ, ಇಲ್ಲಾಂತಂದ್ರೆ ಮೆಟ್ರೈಸಿಯಮ್ ಅಥವಾ ವಟಿಸಿಲಿಯಮ್ ಇದು ಯಾವ್ದಾರು ಒಂದು 3 ಗ್ರಾಮ್ 1 ಲೀಟರ್ ನಲ್ಲಿ ಮಿಕ್ಸ್ ಮಾಡಿ ಇರುವೆ ಗೂಡುಗಳಿಗೆ ಹಾಕಿದ್ರೆ ಅವು ರೋಗ ಬಂದು ಇರುವೆ ಸತ್ತೋಗ್ಬಿಡ್ತಾವಲ್ಲ. ಇರುವೆಗಳು ಇರಲ್ಲ ಅಂದ್ರೆ ಇದು ಹರಡಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಮುಂಜಾಗ್ರತೆ ಕ್ರಮವಾಗಿ ಇರುವೆ ಆದಷ್ಟು ಏನಂದ್ರೆ ಇರುವೆಗಳನ್ನ ಬರಲಾರ್ದಂಗೆ ನೋಡ್ಕೋಬೇಕು. ಅದನ್ನ
0: ಇಲ್ಲಿ ತಾವು ಹೇಳಿದ್ರೆ ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಹಾನಿ ಮಾಡತಕ್ಕಂಥದ್ದು ಪಪ್ಪಾಯ ಬೆಳೆಯಲ್ಲಿ ಬಹಳಷ್ಟು ಹಾನಿ ಮಾಡಿದೆ ಅಂತ, ಹೇಗೆ ಪಪ್ಪಾಯ ಬೆಳೆಯಲ್ಲಿ ಯಾವ ರೀತಿ ಹಾನಿ ಮಾಡತೈತಿ?
1: ಪಪ್ಪಾಯದಲ್ಲಿ ಯಾವ ರೀತಿ ಅಂದ್ರೆ ಮೊದಲು ಎಲೆಗಳ ಮೇಲೆ ಕೆಳಗೆ ಬರುತ್ತೆ, ಇದು ಮೇಲೆ ಕಾಣೋದಿಲ್ಲ ಅಂತ ನಾ ಹೇಳಿದ್ನಲ್ಲ. ಇದಕ್ಕೆ ಇದನ್ನ ಹೆಂಗೆ ಕಂಡಿಡಿಯೋದು ಅಂದ್ರೆ ಇರುವೆಗಳು ಓಡಾಟ ಇದೆ ಅಂದ್ರೆ ಯಾವುದೋ ಒಂದು ಹುಳ ಇದೆ ಅಂತ ಅರ್ಥ. ಜಿಗಿ ಹುಳ ಅದು ಇತ್ತಂದ್ರೆ ಇರು ಒಂದು ಎಲೆ ಕೆಳಗೆ ಮೊದಲೇ ತತ್ತಿ ಇಡುತ್ತೆ, ಅಲ್ಲಿಂದ ಫಸ್ಟ್ ಎಲೆ ತಿಂತ ಹೋಗಿ ಆಮೇಲೆ ಅಂದ್ರೆ ಹಣ್ಣಿಗೆ ಬರುತ್ತೆ, ಹಣ್ಣಿನ ಮೇಲೆಲ್ಲ ಮೆತ್ಕೊಂಡ್ಬಿಟ್ಟಿರ್ತದೆ ಅದು ಹುಳ. ಸೊ ಹಂಗಾಗಿ ಸೊ ಹಣ್ಣಿನ ಬೆಳವಣಿಗೆನೂ ಕಡಿಮೆ ಆಗುತ್ತೆ, ಸಣ್ಣದಿದ್ರೆ ಉದುರುತ್ತವೆ. ಸೊ ಹಂಗಾಗಿ ಮೊದಲು ಪಪ್ಪಾಯದಲ್ಲಿ ಇದು ಬಹಳ ಹಾನಿಯನ್ನು ಉಂಟು ಮಾಡುತ್ತೆ. ಅಂತ ಹಣ್ಣುಗಳನ್ನು ಯಾರು ರೈತರನ್ನು ಕೊಂಡ್ಕೊಳ್ಳೋದಿಲ್ಲ ಯಾರು.
0: ಹೇಗೆ ಇದು ಇನಿಷಿಯಲ್ ಸ್ಟೇಜ್ ಗೊತ್ತಾಯ್ತು ಬರ್ತಾ ಇದೆಯೇ, ಹಿಟ್ಟು ತಿಗಣೆ ಹದ್ದಿದೆ ಬರ್ತಿದೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತದೆ ಅಂತಂದಾಗ, ಈ ಪಪ್ಪಾಯ ಬೆಳೆಯಲ್ಲಿ ವಿಶೇಷವಾಗಿ ರೈತರು ಏನು ಸಿಂಪರಣೆ ಮಾಡೋದು ಒಳ್ಳೇದಂತೀರಿ? ಪಪ್ಪಾಯಕ್ಕೆ ಬರಲಾರ್ದಂತೆ ಮುಂದೆ ಜಾಸ್ತಿ ಆಗಬಾರ್ದು?
1: ಜಾಸ್ತಿ ಇದು ಸ್ವಲ್ಪ ಪ್ರಮಾಣದಾಗಿದ್ದಾಗ ಮೊದಲೇ ಇದಕ್ಕೆ ಇದಕ್ಕೆ ಜೈವಿಕ ಕೆಲವು ಇದಾವೆ ಪರಭಕ್ಷಕ ಕೀಟಗಳು, ಅಂದ್ರೆ ಒಂದು ಗುಲ್ಗಂಜಿ ಹುಳ ಅಂತ ಕರಿತೀವಿ ಇದಕ್ಕೆ, ಕ್ರಿಪ್ಟೋಲಿಮಸ್. ಇದಕ್ಕೆ ಆಗಿ ಇದು ಹಿಟ್ಟು ತಿಗಣೆಗೆ ಒಂದು ಗುಲ್ಗಂಜಿ ಹುಳಗಳಲ್ಲಿ ತಳಿಗಳಿದಾವೆ, ಕ್ರಿಪ್ಟೋಲಿಮಸ್ ಮಾಂಟ್ರಿಸರಿ ಅಂತ ಕರಿತೀವಿ. ಇದು ಏನಂತಂದ್ರೆ ಒಂದು 10 ಹುಳಗಳು ಮರಿ ಹುಳ ಅಥವಾ ಪ್ರೌಢ ಕೀಟನು ಒಂದು ಗಿಡಕ್ಕೆ ಬಿಟ್ರೆ ಇವು ಬಹಳ ಚೆನ್ನಾಗಿ ತಾವೇ ಆರಿಸ್ಕೊಂಡು ತಿಂತಾವೆ, ಎಲ್ಲ ತಿಂದ್ಬಿಡ್ತಾವೆ ಈ ಕೀಟಗಳನ್ನು. ಇವು ನಮ್ಮ ಬೆಂಗಳೂರಲ್ಲಿ ಒಂದು ಸಂಶೋಧನಾ ಇದು ಇದೆ, NBIR ಅಂತಿದೆ, ಅಲ್ಲಿ ಸಿಗ್ತವೆ. ಇದನ್ನ ಹಾಕಿದ್ರೆ ಬಹಳ ಚೆನ್ನಾಗಿ
0: ಅಂದ್ರೆ ಬಯಾಲಜಿಕಲ್
1: ಕಂಟ್ರೋಲ್. ಯಾಕಂದ್ರೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಪಪ್ಪಾಯದಲ್ಲಿ ಎಲ್ಲ ಕೀಟನಾಶಕ ಹೊಡೆದು ನೋಡಿದ್ರು ರೈತರು, ಏನ್ ಮಾಡಿದ್ರೆ ಕಂಟ್ರೋಲ್ ಆಗ್ಲಿಲ್ಲ
0: ಕೀಟನಾಶಕಗಳಿದ್ರೆ ಮೈಗೆ ಹತ್ತೋದಿಲ್ಲ.
1: ಹಂಗಾಗಿ ಇದಕ್ಕೆ ಏನಂದ್ರೆ ಅದರದೇ ಒಂದು ಶತ್ರುಗಳನ್ನು ನಾವು ಈ ಒಂದು ಜೈವಿಕ ನಿಯಂತ್ರಣನೇ ಬಹಳ ಚೆನ್ನಾಗಿ ಕೆಲಸ ಮಾಡಿತ್ತು. ಇಲ್ಲಾಂತಂದ್ರೆ ಜೈವಿಕ ಕೀಟನಾಶಕಗಳು
0: ಈಗ ಕೆಲವೊಮ್ಮೆ ಏನ್ ಮಾಡ್ತಾರೆ, ಹಿತ್ತಲಿನಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಹೂವಿನ ಗಿಡಗಳನ್ನ ಹಾಕೊಂಡಿರ್ತಾರೆ, ಮಲ್ಲಿಗೆ ಹೂ ಇರ್ತವೆ, ಕೆಲವೊಂದು ವೈವಿಧ್ಯಮಯದ ಹೂವಿನ ಗಿಡಗಳಿಗೆ ಬಹಳಷ್ಟು ಬರ್ತದ ಅಂತ ಹೇಳ್ತಿರ್ತಾರೆ. ಇದು ಮನೆಯಲ್ಲಿ ಈ ರೀತಿ ತೋಟದಲ್ಲಿ ಬಂದಾಗ, ಮನೆ ತೋಟದಲ್ಲಿ ಹಿತ್ತಲಲ್ಲಿ ಬಂದಾಗ ಹೇಗೆ ಮಾಡ್ಬೇಕು ಹತೋಟಿ ಅನ್ನಂತೀರಿ?
1: ಮನೆಯಲ್ಲಿ ಮೊದಲೇದಾಗಿ ನೋಡ್ತಾ ಇರಬೇಕು, ಬಂದ ತಕ್ಷಣ ಯಾವಾಗ ಬರ್ತಾ ಇದೆ ಸ್ವಲ್ಪ ಇದ್ದಾಗೇನೆ ಅದನ್ನ ಕಟ್ ಮಾಡಿ. ನಾನು ಹೇಳಿದೆ ಮೊದಲೇದಾಗಿ ಮೇಲಿಂದ ತುದಿ ಭಾಗ, ಯಾಕಂದ್ರೆ ತುದಿ ಭಾಗ ಕೆಳಗಿರಲ್ಲ, ತುದಿಯಿಂದನೇ ಚಾಲು ಆಗುತ್ತೆ, ಇದು ತುದಿಯಿಂದನೇ ಚಾಲು ಆಗುತ್ತೆ. ಅದನ್ನ ಕಟ್ ಮಾಡಿ ದೂರ ಎಲ್ಲಾದ್ರೂ ಎಸಿಬೇಕು, ಅದನ್ನ ಮಣ್ಣಲ್ಲಿ ಹಾಕಿ ಮಣ್ಣಲ್ಲಿ ಕೆಳಗೆ ಹಾಕಿ ಮುಚ್ಚಬೇಕು, ದೂರ ಹಾಕಿ ಆದಷ್ಟು ಅದನ್ನ ಮಾಡ್ರಿ. ಸರಿಯಾಗಿ ಫಸ್ಟ್ ನೀರು ಬಿಟ್ಟು ಸರಿಗೆ ಒಂದು ಗಿಡಕ್ಕೆ ನೀರು ಒಡಿಸಿ, ಮತ್ತು ಈ ಒಂದು ಡಿಟರ್ಜೆಂಟ್ ಸೋಪ್ ಅದನ್ನು ಹಾಕ್ಬೋದು. ಯಾಕಂತಂದ್ರೆ ಕೀಟನಾಶಕ ಬೇಡ ಅಂತಂದ್ರೆ ಲಿಕ್ವಿಡ್ ಸೋಪ್ ಯಾವ್ದಾರ ಒಂದು ಹಾಕಿ ಬೇವಿನ ಎಣ್ಣೆ ಹಾಕಿ ಆ ರೀತಿಯಾಗಿ ಮಾಡಿದ್ರೆ ಏನಂದ್ರೆ ಬೇರೆ ಗಿಡಗಳಿಗೆ ಹಬ್ಲಾರ್ದಂಗೆ, ಮತ್ತು ಇರುವೆಗಳನ್ನು ನೋಡ್ತಾ ಇರ್ಬೇಕು ಆದಷ್ಟು. ನಾನು ಹೇಳಿದೆ ಎಲ್ಲರೂ ಸುತ್ತಮುತ್ತಲಿದ್ರೆ ಅರ್ಶಿನ ಏನಾರು ಹಾಕಿದ್ರು ನಡೆಯುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಹಣ್ಣಿನ ಗಿಡಗಳಿದ್ರೆ ಅವಕ್ಕೆ ಇನ್ನೊಂದು IHR ಮಿಕ್ಸ್ಚರ್ ಅಂತ ಬರುತ್ತೆ, ಈಗ ಹಣ್ಣಿನ ತೋಟ ಯಾರು ಇದ್ದವ್ರೆ ಅದನ್ನ ಮಿಕ್ಸ್ಚರ್ ಅದು ಸಿಗುತ್ತೆ.
0: ಹಣ್ಣಿನ ಗಿಡಗಳ ಲೈಮ್ ಸ್ಪೆಷಲ್ ಅಂತ ಬರುತ್ತೆ,
1: ಲೈಮ್ ಸ್ಪೆಷಲ್ ಅದೇ ತರ ಇದು IHR ಮಿಕ್ಸ್ಚರ್, ಇದು ಕಾಪರ್ ಆಕ್ಸಿಕ್ಲೋರೈಡ್. ಸೊ ಈ ತರ ಕೆಲವೊಂದು ಬೇವಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಒಂದು ತಾವೇಗೆ ಮಾಡ್ಕೋಬಹುದು. ಮಾಡ್ಕೊಂಡು ಏನಂದ್ರೆ ಇದು ಲೇಪನ ಮಾಡ್ಬೇಕು, ಇದು ಒಂದು ಹತ್ತಿ ತಗೊಂಡು ಲೇಪನ ಮಾಡೋದು. ಮತ್ತೆ ಇನ್ನೊಂದು ಅಲ್ಕತಿನ್ ಶೀಟ್ ಅಂತ ಬರುತ್ತೆ ಹಣ್ಣಿನ ಗಿಡಗಳು, ಇದೆಲ್ಲ ಲೇಪನ ಮಾಡಿದ್ಮೇಲೆ ಅದು ಶೀಟ್ ಅನ್ನು ಕಟ್ಟಿದ್ರೆ ಏನಂದ್ರೆ ಇರುವೆಗಳು ಮೇಲೆ ಏರ್ಲಾರ್ದಂಗೆ
0: ನೋಡುತ್ತೆ,
1: ಸ್ಮೂತ್ ಆಗುತ್ತೆ, ಏರೋದಿಲ್ಲ. ಇರುವೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ಗಿಡಗಳಿಗೆ ಬರೋದಿಲ್ಲ, ಆ ರೀತಿಯಾಗಿ ನೀವು ಕಾಪಾಡ್ಕೋಬಹುದು.
0: ಈಗ ತಾವು ಹೇಳ್ತಾ ಇದ್ರೆ ಹತ್ತಿ ಬೆಳೆಗೂ ಬರತಕ್ಕಂಥದ್ದು ಹೇಗೆ, ಇದು ಹಿಟ್ಟು ತಿಗಣೆ ಹತ್ತಿ ಬೆಳೆಯಲ್ಲಿ ಯಾವ ರೀತಿ ಹಾನಿ ಮಾಡುತ್ತೆ, ಹೇಗಿದೆ
1: ಹತ್ತಿಯಲ್ಲಿ? ಏನಂತಂದ್ರೆ ಇದು ಮೊದಲು ಎಲ್ಲಿ ಬರುತ್ತಂದ್ರೆ ಹೊಲದ ಬದಿಯಲ್ಲಿ ಕಾರ್ನರ್ ಅಲ್ಲಿ ಅಲ್ಲೇ ಕಾಣಿಸುತ್ತೆ ಫಸ್ಟ್ ಗೆ ಶುರು ಆಗುತ್ತೆ. ಇದು ಹೆಚ್ಚಾಗಿ ನನ್ನೆಲ್ಲ ಡಿಸೆಂಬರ್ ಇದು ಬರೋದು ಆ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗೋದು ನಮಗೆ ಎಲ್ಲೆಲ್ಲ ಅಂದ್ರೆ ಹೊಲದ ಕೊನೆ ಭಾಗದಲ್ಲಿ ಬಾರ್ಡರ್ ಅಲ್ಲಿ ಅಲ್ಲಿ ಕಾಣಿಸುತ್ತೆ ನಾಲ್ಕೈದು ಗಿಡ ಕಾಣಿಸಿದ ತಕ್ಷಣ ಮೊದಲು ಆ 4-5 ಗಿಡಕ್ಕೆ ಅಷ್ಟೇ ಸಿಂಪರಣೆ ಮಾಡಿದ್ರೆ ಸಾಕು, ರೈತರು ಇಡೀ ಹೊಲಕ್ಕೆ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಅದು ಆದಷ್ಟು ಏನಂತಂದ್ರೆ ಅಲ್ಲೂ ಒಂದೊಂದೇ ಗಿಡ ಇತ್ತಂದ್ರೆ ಅದನ್ನ ಅಲ್ಲೇ ಕಟ್ ಮಾಡಿ ನಾಶ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಆ ಗಿಡಗಳಿಗೆ ಒಂದು ಜೈವಿಕ ನಿಯಂತ್ರಣ ಹೋಗ್ಲಿ ಇಲ್ಲಾಂದ್ರೆ ಕೆಲವು ಕೀಟನಾಶಕಗಳು ಇದಾವೆ, ಅದಕ್ಕೇನಂದ್ರೆ ಥೈಯೋಡಿಕಾರ್ಬ್ ಅಂತ ಬರುತ್ತೆ. ಒಂದು
0: ಥೈಯೋಡಿಕಾರ್ಬ್ ಹೊಡಿಬಹುದು,
1: ಹಾ ಥೈಯೋಡಿಕಾರ್ಬ್ ಇಲ್ಲಾಂದ್ರೆ ಪ್ರೊಫೆನಫಾಸ್ ಅಂತ ಬರುತ್ತೆ, ಅದು 2 ml ಅದನ್ನಾರು ಹೊಡಿಬಹುದು. ಈ ಒಂದು ಕೀಟನಾಶಕಗಳು ಇಲ್ಲಾಂದ್ರೆ ಜೈವಿಕ, ನಾನು ಹೇಳಿದಾಗ ಜೈವಿಕ ನಾಶಕ ಮಾಡ್ರಿ, ಇದನ್ನಾದ್ರೂ ಮಾಡ್ರಿ. ಆದಷ್ಟು
0: ಗುಲ್ಗಂಜಿ ಹುಳನ್ನ ಬಿಡ್ಬೇಕಂದ್ರೆ,
1: ಗುಲ್ಗಂಜಿ ಹುಳ ಬಿಟ್ರೆ ಇನ್ನೂ ಚೆನ್ನಾಗಿ, ಯಾಕಂದ್ರೆ ಆದಷ್ಟು ಗುಲ್ಗಂಜಿ ಹುಳ ಅಂದ್ರೆ ಹಣ್ಣಿನ ತೋಟಗಳಲ್ಲಿ ಬಿಟ್ರೆ ಚೆನ್ನಾಗಿ, ಯಾಕಂದ್ರೆ ಅಲ್ಲಿ ನಾವು ಸ್ವಲ್ಪ ಕೀಟನಾಶಕ ಕಡಿಮೆ ಹೊಡಿತೀವಿ. ಗುಲ್ಗಂಜಿ ಹುಳ ಬಿಟ್ಟಾಗ ಏನಂದ್ರೆ ಕೀಟನಾಶಕ ಹೊಡೆದ್ರೆ ಅವನು ಸತ್ತು ಹೋಗ್ತವೆ. ತೋಟಗಳಲ್ಲಿ ಏನಂತಾರೆ ನಾವು ಗುಲ್ಗಂಜಿ ಹುಳಗಳನ್ನ ಬಿಡಬಹುದು. ಮತ್ತೆ ಹತ್ತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಸುತ್ತಮುತ್ತಲು ಏನಾದ್ರೂ ಕಾಂಗ್ರೆಸ್ ಕಸ ಪಾರ್ಥೇನಿಯಂ ಇತ್ತಂತಂದ್ರೆ, ಯಾಕಂದ್ರೆ ಅದ್ರಲ್ಲೇ ಮತ್ತೆ ಇರ್ತದೆ ಇದು, ಅದನ್ನ ಸ್ವಚ್ಛವಾಗಿಡ್ಬೇಕು. ಮತ್ತು ಬದುಗಳು ಕ್ಲೀನ್ ಇಡ್ಬೇಕು, ಬಂಡ್ಸ್ ಎಲ್ಲ ಅಲ್ಲಿಂದ ಬರೋ ಅವಶ್ಯಕತೆ. 2-3 ಗಿಡ ಇತ್ತಂತಂದ್ರೆ ಅದನ್ನ ನಾಶ ಮಾಡಬಹುದು, ಯಾಕಂತಂದ್ರೆ ಇಡೀ ಹೊಲಕ್ಕೆ ಹಬ್ಬಕ್ಕಿಂತ ಮುಂಚೆ, ಇಲ್ಲಾಂತಂದ್ರೆ 4 ಗಿಡಕ್ಕೆ ಸಿಂಪರಣೆ. ಮತ್ತು ಆ ಗಿಡ ಮತ್ತು ಯಾವ ಗಿಡಕ್ಕಾಗಿದೆ ಅದ್ರ ಸುತ್ತಮುತ್ತ 4 ಗಿಡ ಅಷ್ಟು ಸಿಂಪರಣೆ ಮಾಡಿದ್ರೆ ಸಾಕು.
0: ಇದು ಕೈಯಿಂದ ಆರಿಸಿಕಾಗದಲ್ಲ, ಎಲ್ಲಿ ಬಂದಿರೋದು
1: ಕಟ್ ಮಾಡಿದ್ರೆ ಬಹಳ ಒಳ್ಳೇದು,
0: ಬಹಳ ಒಳ್ಳೇದು.
1: ಇಲ್ಲಾಂದ್ರೆ ಅದಕ್ಕಷ್ಟೇ ಸಿಂಪರಣೆ ಮಾಡಿ ಸುತ್ತಲೂ ಒಂದ್ 4 ಗಿಡಕ್ಕೆ ಮತ್ತೆ ಹಬ್ಲಾರ್ದಂಗೆ ಬೇರೆ ರೀತಿ, ಈ ರೀತಿಯಾಗಿ ಹತ್ತಿಯಲ್ಲಿ ನಾವು ಮಾಡಬಹುದು.
0: ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ದಾಳಿಂಬೆಗೆ ಏನಾದರೂ ಬರುತ್ತೆ,
1: ದಾಳಿಂಬೆಯಲ್ಲೂ ಬರುತ್ತೆ ಎಲ್ಲ ಹಣ್ಣು ಹಂಪಲುಗಳಿಗೆ ಹೇಳಿದಾಗೆ, ಯಾಕಂದ್ರೆ ನಾವು ದಾಳಿಂಬೆಯಲ್ಲೂ ಬರುತ್ತೆ. ಆದಷ್ಟು ಇಲ್ಲಿ ಏನಂತಂದ್ರೆ ಜೈವಿಕ ಕೀಟನಾಶಕಗಳು ಬಳಸಿ, ಯಾಕಂದ್ರೆ ಹಣ್ಣುಗಳಂದ್ರೆ ನಾವೆಲ್ಲ ತಿನ್ನೋದ್ರಿಂದ ಅಲ್ಲಿ ಜೈವಿಕ ನಿಯಂತ್ರಣ, ಈ ಒಂದು ನಿಯಂತ್ರಣ ಮಾಡೋದ್ರಿಂದ ಬಹಳ ಒಳ್ಳೆಯದು. ಯಾವುದೇ ಒಂದು ಜೈವಿಕ ಕೀಟನಾಶಕಗಳಾಗ್ಲಿ ಬೇವಿನ
0: ಎಣ್ಣೆಗಳನ್ನು,
1: ಇದಿಲ್ಲ ಅಂದ್ರೆ ಈಗ ಕಮರ್ಷಿಯಲ್ ಅವು ಸಿಗ್ಲಿಲ್ಲ ಅಂತಂದ್ರೆ ಕಮರ್ಷಿಯಲ್ ಗೆ ಈಗ ಬೇವಿನ ಇದು ಸಿಗುತ್ತಾವ ಮಾರ್ಕೆಟ್ ಅಲ್ಲಿ, ಅದು 3000 ppm ಒಂದ್ 2 ml ಒಂದ್ ಲೀಟರ್ ನೀರಿಗೆ. ಅದ್ರ ಜೊತೆಗೆ ಸ್ವಲ್ಪ ಈಗ ಲಿಕ್ವಿಡ್ ಸೋಪು ಅಥವಾ ಇಲ್ಲ ವೆಟ್ಟಿಂಗ್ ಏಜೆಂಟ್ ಅಂತ ಸಿಗ್ತಾವ ಮಾರ್ಕೆಟ್ ಅಲ್ಲಿ. ವೆಟ್ಟಿಂಗ್ ಏಜೆಂಟ್ ಜೊತೆ ಮಿಕ್ಸ್ ಮಾಡಿ, ಹೆಚ್ಚಾಗಿ ನಾನು ಹೇಳಿದಲ್ಲ ಸಾಬೂನ್ ಪುಡಿ ಆಯ್ತು. ಇದಕ್ಕೇನಂದ್ರೆ ಬರೀ ಕೀಟನಾಶಕಗಳು ಕೆಲಸ ಮಾಡೋದಿಲ್ಲ, ಕೀಟನಾಶಕಗಳ ಜೊತೆಗೆ ಇದು ವೆಟ್ಟಿಂಗ್ ಏಜೆಂಟ್ ಆಗಲಿ ಅಥವಾ ಲಿಕ್ವಿಡ್ ಸೋಪ್ ಆಗಲಿ ಯಾವ್ದಾದ್ರು ಒಂದು 2-3 ಹನಿ ಹಾಕಿ ಮಾಡೋದ್ರಿಂದ ಅದು ಮೇಣ ಎಲ್ಲ ಸಪ್ರೇಟ್ ಆಗಿ ನಿಮ್ಮ ಕೀಟನಾಶಕ ಏನಂದ್ರೆ ದೇಹದಲ್ಲಿ ಇದಾಗುತ್ತೆ.
0: ಭಾಳಷ್ಟು ಬರೋದು ಇದು ಹೂವಿನ ಒಂದು ಬೆಳೆಗಳ ಮೇಲೆ, ದಾಸವಾಳ ಹೂವಿನ ಬೆಳೆಗಳ ಮೇಲೆ ಅಲ್ಲೆಲ್ಲ ಬರ್ತದೆ, ತೋಟಗಳಲ್ಲೆಲ್ಲ ದ್ರಾಕ್ಷಿ ಪಪ್ಪಾಯದಲ್ಲಿ ಬರುತ್ತೆ, ಕಬ್ಬಿನಲ್ಲಿ ಜಾಸ್ತಿ ಬರುತ್ತೆ,
1: ಕಬ್ಬಿನಲ್ಲೂ ಒಂದು ಬರುತ್ತೆ ಅದು ಬಿಳಿ ಹುಣ್ಣೆ ಅಂತ ಕರಿತೀವಿ ಅದಕ್ಕೆ. ಬಿಳಿ ಹುಣ್ಣೆ ಅಂತ
0: ಕರಿತೀವಿ, ಬಿಳಿ ಹುಣ್ಣೆಗೆ ಏನು ವ್ಯತ್ಯಾಸ ಅಂತ
1: ಸ್ವಲ್ಪ ಬೇರೆ ಇರುತ್ತೆ
0: ಇದು,
1: ಅದು ಬೇರೆ ಅಂದ್ರೆ ಪ್ರಭೇದಗಳು ಬೇರೆ
0: ಬೇರೆ,
1: ಅದು ಅದ್ರ ಮೇಲೂ ಬಿಳಿ ಹುಣ್ಣೆ ಮೇಲೂ ಮೀನಿನ ಪದಾರ್ಥ ಮಾಡ್ಕೊಂಡಿರ್ತದೆ, ಹಂಗಾಗಿ ಅದ್ರ ನಿಯಂತ್ರಣನೂ ಕಷ್ಟ. ನಾವು ಬೇರೆ ಥ್ರಿಪ್ಸ್ ನುಷಿ ಇದ್ರ ನುಷಿಗಾದ್ರೆ ಯಾವ್ದಾರ ಒಂದು ಕೀಟನಾಶಕ ಹೊಡೆಯಪ್ಪ ಸತ್ತೋಗ್ತವೆ. ಇತ್ತೀಚೆಗೆ ನೋಡ್ತೀವಿ ನಾವು ಮೆಣಸಿನಕಾಯಿನಲ್ಲಿ ಹೊಡೆ ಹೊಡಿತಾರೆ, ಯಾವ್ದಾರು ಹೊಡೆದ್ರೆ ಸಾಯ್ತಾವ. ಆದ್ರೆ ಈ ಬಿಳಿ ಅಥವಾ ಹಿಟ್ಟಿ ತಿಂಗಣಿ ಅಥವಾ ಬಿಳಿ ಹುಣ್ಣೆಗೆ ಏನಂತಂದ್ರೆ ನೀವು ಕೀಟನಾಶಕ ಹೊಡೆದ್ರೆ ಅದ್ರ ಮೇಲ್ಗಡೆ ಒಂದು ಪದರ ಏನಂತಾರಲ್ಲ ಮೇಣ ಇರೋದ್ರಿಂದ ಕೀಟನಾಶಕ ಬೇಗ ಅಂಟೋದಿಲ್ಲ ಅದಕ್ಕೆ, ಹಂಗಾಗಿ ಅಲ್ಲಿ ಕೆಲವೊಂದ್ಸಲ ಇದರಲ್ಲಿ ಕಬ್ಬಿನಲ್ಲಿ ಏನಂತಂದ್ರೆ ಅದರಲ್ಲಿ ಬೇರೆ ಒಂದು ಜೈವಿಕ ಇದು ಇದಾವ ಡೈಫಾ ಅಂತ ಕರಿತೀವಿ ಮೈಕ್ರೋಮಸ್ ಅಂತೇಳಿ, ಆ ಒಂದು ಅವನು ಬಿಡಬಹುದು. ಅಥವಾ ಗ್ರಾನ್ಯುಲರ್ ಫಿಪ್ರೋನಿಲ್ ಅಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ಲಿ ಕಬ್ಬಿನಲ್ಲಿ.
0: ಅಂದ್ರೆ ನಿಮ್ಮ ವಿಚಾರದಲ್ಲಿ ಎಲ್ಲೋ ಒಂದು ಗಿಡಕ್ಕೆ ಕಂಡು ಬಂತಂದ್ರೆ ಆ ಗಿಡವನ್ನ ಕಿತ್ತು ಬಿಟ್ಟು ಅದನ್ನ ಹೂತ್ ಹಾಕೋದು ಅಥವಾ ಸುಟ್ಟು ಹಾಕ್ಬಿಡೋದು ಬಹಳ ಒಳ್ಳೇದು,
1: ಅದು ಬಹಳ ಒಳ್ಳೇದು.
0: ಯಾಕಂದ್ರೆ ಮುಂದೆ ಅದು ಒಂದ್ ಗಿಡದಿಂದ 100 ಗಿಡಗಳಿಗೆ ಹಬ್ಬುವ ಸಾಧ್ಯತೆ ಇರ್ತದೆ,
1: ಸಾಧ್ಯತೆ ಬಹಳ. ಸೊ ಹಂಗಾಗಿ
0: ಒಳ್ಳೇದು ಡಾಕ್ಟರ್ ಸುಶೀಲಾ ನಾಡಗೌಡರು, ಇದುವರೆಗೂ ಈ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಯಾವ ರೀತಿ ಹಾನಿಯನ್ನು ಮಾಡ್ತದೆ, ಯಾವ ಬೆಳೆಗಳಲ್ಲಿ ಬರುತ್ತೆ, ಹೇಗೆ ಹತೋಟಿಯನ್ನು ಮಾಡ್ಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ, ವಿಶೇಷವಾಗಿ ಹಿಟ್ಟು ತಿಗಣೆ ಬಂದಾಗ ಇದನ್ನ ಯಾವುದೇ ಒಂದು ಎಣ್ಣೆ ಇದ್ರ ಮೈಗೆ ಹತ್ತೋದಿಲ್ಲ ಅಂದಾಗ ಎಲ್ಲರೂ ಒಂದು ಭಾಗದಲ್ಲಿ ಕಂಡು ಬಂತಪ್ಪ ಅಂದ್ರೆ ಹೂವಿನ ಬೆಳೆಯಲ್ಲಿ ಇರ್ಬೋದು, ಹಣ್ಣಿನ ಬೆಳೆಗಳಲ್ಲಿ, ಆ ಪಾಟ್ಗಳನ್ನು ಕಿತ್ತು ನಾಶ ಮಾಡೋದು ಒಳ್ಳೆಯದು. ಇಂಥ ವಿಚಾರವನ್ನು ರೈತ ಬಾಂಧವರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ಸರ್.
2: ಕೇಳಿದ್ವಲ್ಲ ರೈತ ಬಾಂಧವರು, ಇದುವರೆಗೆ ಹಿಟ್ಟು ತಿಗಣೆ ಅಥವಾ ಈ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಕೀಟತಜ್ಞರಾದಂತಹ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಈಗ ಕೇಳೋಣ. ಕೆಲವು ನೆಲಜಲ ಪರಿಸರ ಕುರಿತಾದಂತಹ ಒಂದು ಹಾಡುಗಳನ್ನು

0: ಬೆಳಿ ಎಂಗೈತೆ ತೊಕ್ಕ ಬಂಗಾರ ಬೆಳಿ ಎಂಗೈತೆ ತೊಕ್ಕ ಬಂಗಾರ.
1: ರೈತ ಬಾಂಧವರು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬಡಗೇರಿ ಮತ್ತು ಸಂಘಟಕರಿಂದ ಕೃಷಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆಡ್ಸ್. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ ಸಂಜೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
0: ಮಳೆ ಕಡಿಮೆಯಾಯಿತೆಂದು ಹಕ್ಕಲಿಗ ಬದುಕಲಿ ಹೇಗೆಂದು ಹಕ್ಕಲಿಗ ಮಳೆ ಕಡಿಮೆಯಾಯಿತೆಂದು ಹಕ್ಕಲಿಗ.
2: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1.25 ಕೋಟಿ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ಧ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕಾದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ಧ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ 11 ವಿರುದ್ಧದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ದರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರು

0: ತಾವು ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ. ಭಾಷಣ.
2: 12ನೇ ಶತಮಾನವೆಂಬುದು ಸಮಾನತೆಯ ಮೂಲದಿಂದ ಸಮಾಜದ ಶಿಸ್ತಿನ ಪರಿಧಿಯಲ್ಲಿ ಪ್ರತಿಯೊಬ್ಬರೂ ಸುಖ ಶಾಂತಿ ಸಮೃದ್ಧಿ ಹೊಂದಬೇಕೆಂಬ ಅಭಿಲಾಷೆ ಶರಣರದ್ದಾಗಿತ್ತು. ಆದರೆ ಲಿಂಗ ಜಾತಿ ಮತ ಭೇದ ಶೋಷಣೆಗಳಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಸಮಾಜ ಸುಧಾರಣೆಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಧರ್ಮ ಜಾತಿಗಳಿಂದ ಮನುಷ್ಯರಲ್ಲಿ ತಾರತಮ್ಯ ಹೆಚ್ಚಾಗಿ ಆತ್ಮಗೌರವ ಆತ್ಮವಿಶ್ವಾಸಗಳು ಕುಸಿದಿದ್ದವು. ಒಂದೆಡೆ ವರ್ಣಾಶ್ರಮದ ಚೌಕಟ್ಟು, ಇನ್ನೊಂದೆಡೆ ಇದಕ್ಕೆ ರಾಜಸತ್ತೆಯ ಬೆಂಬಲ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಸವಾದಿ ಪ್ರಮಥರು ಧೈರ್ಯದಿಂದ ಸಮಾಜ ಸುಧಾರಣೆಗಾಗಿ ಮುನ್ನುಗ್ಗಿದ್ದು ಅವರ ದೂರದೃಷ್ಟಿಯ ಚಿಂತನೆ ಮೌಲಿಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ವರ್ಗದಿಂದ ಬಂದ ಶರಣರಲ್ಲಿ ಪ್ರಮುಖವಾಗಿ ಕಂಡುಬರುವ ಮಾದಾರ ಚೆನ್ನಯ್ಯನ ಜೀವನ ವೃತ್ತಾಂತ ಎಷ್ಟು ನೋವಿನಿಂದ ಕೂಡಿರಬಹುದೆಂಬುದನ್ನು ಅವಲೋಕಿಸಬಹುದು. ಎಂದಿಗೂ ಈತ ಆಡಂಬರದಲ್ಲಿ ಬದುಕದೇ ತನ್ನದೇ ಕಾಯಕ ದಾಸೋಹದಲ್ಲಿ ಗುಪ್ತ ಭಕ್ತನಾಗಿದ್ದು ಇತರರಿಗೆ ಮಾದರಿಯಾಗಿದ್ದಂತೂ ಆಶ್ಚರ್ಯ. ಈತನನ್ನು ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮತ್ತು ಹರಿಹರನು ತನ್ನ ರಗಳೆಯಲ್ಲಿ ಅತ್ಯಂತ ಆಪ್ತ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮೊದಲಿಗೆ ಬಸವಣ್ಣನವರ ವಚನಗಳಲ್ಲಿ ನೋಡೋಣ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕಿ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಮಾದಾರ ಚೆನ್ನಯ್ಯನ ಮಾಹಿತಿ ಸಿಗುತ್ತದೆ. ಅಬ್ಬಲೂರು ಜಗಳೂರು ಶಿಲಾಶಾಸನಗಳಲ್ಲಿ ಈತನ ಉಲ್ಲೇಖ ಕಂಡುಬರುತ್ತದೆ. ಬಸವಣ್ಣನವರು ಅನೇಕ ಬಾರಿ ಮಾದಾರ ಚೆನ್ನಯ್ಯನನ್ನು ವಚನಗಳಲ್ಲಿ ನೆನೆಯುತ್ತಾ ಜಾತಿ ಕುರಿತು ಮಾತಾಡುವವರ ಬಾಯಿಗೆ ಬೀಗ ಹಾಕುವ ಸಂದರ್ಭದಲ್ಲಿ ತಮ್ಮ ಜನನದ ಬಗೆಗೆ ಹೀಗೆ ಹೇಳಿಕೊಂಡಿದ್ದಾರೆ. ಚೆನ್ನಯ್ಯನ ಮನೆಯ ದಾಸನು ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹೀಗೆ ಮಾದಾರ ಚೆನ್ನಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ ಎಷ್ಟಾಗಿತ್ತೆಂಬುದಕ್ಕೆ ಈ ವಚನವೇ ಸಾಕ್ಷಿ. ಯಾರ ಯೋಗ್ಯತೆಯನ್ನು ಹುಟ್ಟಿನಿಂದ ಅಳೆಯಬಾರದೆನ್ನುವ, ಅಲ್ಲದೆ ಈತನ ಮೂಲಕ ತಮ್ಮ ಜನನ ಗುರುತಿಸಿಕೊಳ್ಳುವುದರೊಂದಿಗೆ ಚಾಡೀಕೋರರ ಬಾಯಿಗೆ ಬಸವಣ್ಣನವರು ಅಂದು ಬೀಗ ಹಾಕಿದ್ದರು. ಹಿರಿಯಯ್ಯ ಶ್ವಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ವಚನದಲ್ಲಿ ಹೆಸರಿಸಿದಂತೆ ಅವರೆಲ್ಲರ ವಂಶಕ್ಕೆ ಸೇರಿದವನು ನಾನು, ಅಂದರೆ ಕೆಳಗಿನ ಸ್ತರದ ತಿರಸ್ಕರಿಸಲ್ಪಟ್ಟವರ ಜೊತೆಗೆ ಗುರುತಿಸಿಕೊಂಡಿರುವ ಬಸವಣ್ಣನವರಿಗೆ ಅವರೆಲ್ಲ ಎಷ್ಟು ಪ್ರಿಯರಾಗಿದ್ದರೆಂಬುದು ತಿಳಿದುಬರುತ್ತದೆ. ತನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂದು ಹೊಗಳುತ್ತಿರುವವರ ಬಾಯಿ ಮುಚ್ಚಿಸಲೆಂದೇ ಮತ್ತು ಇದರಿಂದ ತನ್ನಲ್ಲಿ ಅಹಂಕಾರ ಮೊಳಕೆಯೊಡೆಯಬಹುದೆಂಬ ಭಯದಲ್ಲಿ ಬಸವಣ್ಣನವರು, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನವ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನಿರಿಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ, ಶಿವದೋ ಶಿವಧೋ. ಒಂದು ವೇಳೆ ತಾನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂದು ಹೇಳಿಕೊಂಡರೆ ಕಕ್ಕಯ್ಯ ಪ್ರಸಾದ ಕೊಡಲಾರ, ದಾಸಯ್ಯ ಮಜ್ಜಿಗೆ ನೀಡಲಾರ, ಮಾದಾರ ಚೆನ್ನಯ್ಯ ನನ್ನನ್ನು ಯಾವುದಕ್ಕೂ ಮನ್ನಿಸಲಾರ. ಅಂದರೆ ಸಮಾಜದಲ್ಲಿ ಸಕಲ ಜಾತಿಯವರೊಂದಿಗೆ ಹೆಜ್ಜೆ ಹಾಕುತ್ತಾ ಅಹಂಕಾರವನ್ನು ನಿರಸನಗೊಳಿಸಿಕೊಂಡಿದ್ದಾರೆ ಬಸವಣ್ಣನವರು. ಯಾರನ್ನು ಕೀಳು ಕುಲದವರೆಂದು ಕರೆಯಲ್ಪಡುವರೋ ಆ ಮಾದಾರ ಚೆನ್ನಯ್ಯ ನನ್ನ ತಂದೆ. ಈತ ಹರನ ಮೂಲ ಪುರುಷನಾಗಿ ಪುರಾತನರ ವಂಶ ಪರಂಪರೆಯಲ್ಲಿ ಬಂದವನು. ಚೆನ್ನಯ್ಯ ನನ್ನ ಮುತ್ತಯ್ಯನ ಅಜ್ಜನ ಅಪ್ಪ ಎಂದು ಅತ್ಯಂತ ಕೆಳಸ್ಥವರೊಡನೆ ಬಸವಣ್ಣನವರು ತಮ್ಮನ್ನು ಎಷ್ಟರ ಮಟ್ಟಿಗೆ ಸಮೀಕರಿಸಿಕೊಂಡಿದ್ದರೆಂದರೆ ಇದರಾಚೆಗೆ ಹೇಳಲು ಏನೂ ಉಳಿದಿಲ್ಲ. ಅಂದರೆ ಮಾದಾರ ಚೆನ್ನಯ್ಯನ ಜೊತೆ ಅತ್ಯಂತ ವಿನೀತ ಭಾವದಿಂದ ಸಮೀಕರಿಸಿಕೊಂಡು ತಮ್ಮ ನಿಲುವನ್ನು ಅನಾವರಣಗೊಳಿಸಿದ್ದಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಚೆನ್ನಯ್ಯನ ನಡೆ ನುಡಿ ಎಲ್ಲವೂ ಉತ್ತಮವಾದುದೇ. ಆತ ಭಕ್ತಿಯಿಂದ ಅರ್ಪಿಸಿದ ಅಂಬಲಿಯನ್ನು ಪ್ರತ್ಯಕ್ಷ ಶಿವನೇ ಬಂದು ಸ್ವೀಕರಿಸಿದ್ದನೆಂದರೆ ಇದು ಕಡಿಮೆ ಸಂಗತಿಯೇನಲ್ಲ. ಅಂದರೆ ಅಂಬಲಿಯನ್ನು ತನಗಾಗಿ ತಯಾರಿಸದೆ ನಿತ್ಯ ಶಿವನಿಗಾಗಿ ಮೀಸಲಿಟ್ಟು ನಂತರ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ಬಂದಿರುವುದು ನೋಡಿದರೆ ಆತನ ಅಂತರಂಗದಲ್ಲಿ ಶಿವನ ಕುರಿತಾಗಿ ಎಂಥ ಭಾವನೆ ಇತ್ತೆಂಬುದು ಅರಿವಾಗುತ್ತದೆ. ಮಾದಾರ ಚೆನ್ನಯ್ಯನ ಕಾಯಕ ದಾಸೋಹ ಕುರಿತು ಬಸವಣ್ಣನವರಿಗೆ ಎಷ್ಟು ಹೊಗಳಿದರೂ ತೃಪ್ತಿಯಿಲ್ಲ. ಸುಮಾರು 30 ಸಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆತನ ಘನ ವ್ಯಕ್ತಿತ್ವದ ಬಣ್ಣನೆಗೆ ಧ್ವನಿಪೂರ್ಣತೆಯಂಥ ಸಂಗತಿಗಳಿಗೂ ಅವರ ವಚನಗಳು ಸಾಕ್ಷಿಯಾಗಿವೆ. ಬಸವಣ್ಣನವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ನೆನೆಯುವುದರ ಮೂಲಕ ವಚನ ಸಾಹಿತ್ಯಕ್ಕೊಂದು ಗರಿ ಮೂಡಿಸಿದ್ದಾರೆ. ಅದೇ ರೀತಿ ಹರಿಹರನ ರಗಳೆಯಲ್ಲಿ ಹೇಗಿದೆ ಅನ್ನುವುದನ್ನು ನೋಡೋಣ. ಚೆನ್ನಯ್ಯನು ಮಾದಾರ ವೃತ್ತಿಗೆ ಸೇರಿದ ತಮಿಳುನಾಡಿನ ಕಾಂಚೀನಗರದಲ್ಲಿ ಕರಿಕಾಲ ಚೋಳರಾಜನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕದಲ್ಲಿದ್ದವನು. ಈತನನ್ನು ಕುರಿತಾಗಿ ಬಹಳ ಪ್ರಸಿದ್ಧವಾದ ಕಥೆಯೊಂದು 13ನೇ ಶತಮಾನದಲ್ಲಿ ಹಂಪಿಯಲ್ಲಿದ್ದ ಹರಿಹರ ತನ್ನ ರಗಳೆಯಲ್ಲಿ ಹೀಗೆ ಬರೆದಿದ್ದಾನೆ. ವಚನಕಾರರ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದವರಲ್ಲಿ ಹರಿಹರ ಮುಖ್ಯನಾಗಿದ್ದಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ, ಪಾಮರರ ಮೇಲೆ ಇಂದ್ರ, ಚಂದ್ರ, ರವಿ, ಕರ್ಣ, ದಧೀಚಿ, ಬಲೀಂದ್ರನೆಂದು ಕಾನನ ವರತಂ ಪೊಗಳ್ದು ಕೆಡಬೇಡಲೇ ಮಾನವ ನೀನಹರ್ನಿಂ ನನೆ ಪೊಗಳ್ ಅರ್ಚಿಸು ನಮ್ಮ ಕಡುಸೊಂಪಿನ ಪೆಂಪಿನ ಹಂಪೆಯಾಳ್ದಪನ ಎಂದು ತನ್ನ ಸೋದರಳಿಯ ರಾಘವಾಂಕನಿಗೆ ಹೇಳಿದನಂತೆ. ತಾನು ಚೆನ್ನಯ್ಯನಂಥವರ ಕುರಿತು ರಗಳೆ ಬರೆದಿರುವೆನೆಂದು ಪ್ರತಿಪಾದಿಸಿದ್ದಾನೆ. ಕಾಂಚೀಪಟ್ಟಣದಲ್ಲಿ ಕರಿಕಾಳ ಚೋಳ ಮಹಾರಾಜ ಮಹಾನ್ ಶಿವಭಕ್ತನಾಗಿದ್ದ. ನಿತ್ಯ ಶಿವನಿಗೆ ಪಂಚಪಕ್ವಾನ್ನ ಭೋಜನ ಉಣಬಡಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಿದ್ದ. ಆತನ ದಿನನಿತ್ಯದ ಊಟೋಪಚಾರ ಹೇಗಿತ್ತೆಂದರೆ, ರನ್ನ ದಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ, 300 ಹೊನ್ನ ಹರಿವಾಣಂಗಳಿ ಮೆರೆವ, ಕೆಲದ ಬಟ್ಟಲ ನಿರಿಸಿ ನಲಿನಲಿದು ಸಡಗರಿಸಿ, ಒಲವೆ ಎನ್ನಯ ಬಲವೆ ಛಲವೆ ಎಂದುತ್ಸವಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮಂಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ, ಹಪ್ಪಳಂ ಚಿಲುಪಾಲ ಘಟ್ಟಿಗಳನ್ನಲ್ಲಲ್ಲಿ, ಹೀಗೆ ನಾನಾ ವಿಧವಾದ ಅನ್ನ, ತುಪ್ಪ, ಕೆನೆ ಮೊಸರು, ಸಕ್ಕರೆ, ಹಪ್ಪಳ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಂಗಾರದ ಅಡ್ಡಣಿಗೆ ಮೇಲೆ ಬಂಗಾರದ ತಟ್ಟೆಯಲ್ಲಿ ಚೋಳನು ಶಿವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಆದರೆ ಒಂದು ದಿನ ಎಂದಿನಂತೆ ಚೋಳ ಶಿವನ ಮುಂದೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಬೇಡಿಕೊಂಡರೂ ಶಿವ ಸ್ವೀಕರಿಸಲಿಲ್ಲ. ಶಿವ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದೇ ಚಿಂತಿಸುತ್ತಾ ಖಡ್ಗದಿಂದ ತನ್ನ ಶಿರವನ್ನು ಕಡಿದುಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾದ. ಆಗ ಶಿವ ಪ್ರತ್ಯಕ್ಷನಾಗಿ, ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ನನ್ನ ಮಾತನ್ನು ನಿಧಾನವಾಗಿ ಕೇಳು, ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ಇಂದು ನನಗೆ ಹಸಿವಿಲ್ಲ, ನಿನ್ನಂತೆ ಭಕ್ತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸೇವಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ಹರಿಹರ ಶಿವನ ಬಾಯಿಯಲ್ಲಿ ಹೀಗೆ ವಿವರಿಸಿದ್ದಾನೆ. ಕೂತು ಮಾದಾರ ಚೆನ್ನನೊಡನುಂಡೆವೆಲೆ ಚೋಳ, ಕೇಳಂಬಳಕದ ಸವಿಯದನೇನು ಬಣ್ಣಿಪೇಂ, ಚೋಳಾದಿ ಗಲ್ಪಡೆಯರದೇನೇನು ಬಣ್ಣಿಪೆನ್, ದೇವಾನ್ನ ಅಮೃತಾನ್ನವೆಂಬಿವಂ ಏಳಿಪುದು ಭಾವಿಸುವಡಿನ್ನದೆಂ ಪೆಸರಿರಲ್ಕೆ ನಗರಿದು, ಕ್ಷೀರ ಮಧುವಿನ ರುಚಿಂಗಳಂಥದಕ್ಕೆ ಪಡೆಯಲ್ಲ, ಹಾರೈಸಿ ಸಿಹಿಯುಳ್ಳ ಸಕ್ಕರೆಯು ಸರಿಯಲ್ಲ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿನ ಅಂಬಲಿಯು ಯಾವ ಪಾಕಕ್ಕೂ, ಹಾಲಿನ ಒಂದಳತೆಗೂ, ಯಾವ ಆಹಾರವೂ ಸಾಟಿಯಿಲ್ಲ. ದೇವಲೋಕದ ಅಮೃತಕ್ಕಿಂತಲೂ, ಸಿಹಿಯುಳ್ಳ ಸಕ್ಕರೆಗಿಂತಲೂ, ಮಧುರ ದ್ರಾಕ್ಷಿಗಳಿಂತಲೂ ಮಿಗಿಲಾದುದು ಎಂದು ಶಿವ ಹೇಳುತ್ತಾ, ಅಪರೂಪದ ಭಕ್ತನೊಬ್ಬನ ಮನೆಯಲ್ಲಿ ಇದೇ ತಾನೇ ಅಂಬಲಿ ಕುಡಿದು ಬಂದಿದ್ದೇನೆಂದು ಹೇಳಿದ. ಇದನ್ನು ಕೇಳಿದ ಚೋಳನಿಗೆ, ಮಾದಾರ ಚೆನ್ನಯ್ಯ ಎಂತಹ ಶಿವಭಕ್ತನಿರಬೇಕು, ಆತನನ್ನು ನೋಡಬೇಕೆಂದು ಆಗಿಂದಾಗ್ಗೆ ಅರಮನೆಯನ್ನು ತೊರೆದು ಹೊರಟೇ ಬಿಟ್ಟ. ಆತ ಎಲ್ಲಿರುವನೆಂದು ಅರಸುತ್ತಾ, ಚೆನ್ನನನ್ನು ಎಷ್ಟು ಬೇಗ ಕಾಣುತ್ತೇನೋ ಎಂದು ಕಾತರಿಸುತ್ತ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ನಡೆಯತೊಡಗಿದ. ತೋರಿರೇ ಚಂದ್ರಮೌಳಿಯ ಭಕ್ತ ಚೆನ್ನನಂ, ತೋರಿರೇ ಷಡ್ವರ್ಣ ಕರ್ಣನಂ ಚೆನ್ನನಂ, ಚೆನ್ನನಂ ತೋರಿಯನ್ನಂ ಕಾಯ್ದುಕೊಳ್ಳಿರೇ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಸಿರೇ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಪಿರೇ, ಚೆನ್ನಯ್ಯ ನಿರ್ದ ಮನೆಯಾವುದೆಂದರಸುತ್ತಿರೇ. ಹೀಗೆ ರಾಜ ಕೇರಿ ಕೇರಿಯಲ್ಲಿ ಕಂಡ ಕಂಡವರನ್ನೆಲ್ಲ ಕೇಳುತ್ತಾ ಆತನಿದ್ದ ಕೇರಿಗೆ ಧಾವಿಸುತ್ತಾನೆ. ರಾಜನನ್ನು ನೋಡಿದ ಪರಿವಾರವೆಲ್ಲವೂ ಸಹ ಹಿಂದೆ ಹೊರಟಿತು. ಕೊನೆಗೆ ರಾಜ ಮಾದಾರ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಆತನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪಾದಗಳನ್ನು ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ತನ್ನ ಮನೆಗೆ ಆಗಮಿಸಿದ ಚೋಳ ಮಹಾರಾಜನನ್ನು ನೋಡಿದ ಮಾದಾರ ಚೆನ್ನ ಆಶ್ಚರ್ಯಚಕಿತನಾದ. ಆತನ ಹೆಂಡತಿಯೂ ಸಹ, ತಮ್ಮಿಂದ ಏನೋ ಅಚಾತುರ್ಯ ನಡೆದಿದೆ, ಅದಕ್ಕಾಗಿ ರಾಜನೇ ತಮ್ಮ ಮನೆಗೆ ಬಂದಿರುವನೆಂದು ಭಯಭೀತರಾದರು. ಮುಂದೇನು ಶಿಕ್ಷಕಾದಿದೆಯೋ ಎಂದು ಮನದಲ್ಲಿ ಚಿಂತಿತರಾದರು. ನಂತರ ಧೈರ್ಯ ತಂದುಕೊಂಡು ಮಾದಾರ ಚೆನ್ನ ರಾಜನನ್ನು ಕುರಿತಾಗಿ, ಏನಯ್ಯ ಚೋಳ, ನೃಪ ನೀನಿಂತು ಬರ್ಪರೆ, ಭಾನುಕುಲ ದರ್ಪಣನೇ ನೀನಿಂತು ಬರ್ಪರೆ, ಎನ್ನ ಕುಲಮಂ ನೋಡದಿಂತು ಬರ್ಪರೆ ಚೋಳ, ಎನ್ನ ಜಾತಿಯನ್ನರಿಯದಿಂತು ಮಾಳ್ಪರೆ ಚೋಳ, ಎನುತೆ ಗದುಗದಿಸಿ ಕಂಪಿಸಿ ಕಾಲು ಬಿಡು ಚೋಳ, ರಾಜನ ಮುಂದೆ ಬಾಗಿ, ದೊರೆಗಳೇ, ತಾವು ಸಾಮ್ರಾಜ್ಯವನ್ನು ಆಳುವವರು, ಉತ್ತಮರು, ನನಗೆ ನಮಸ್ಕಾರ ಮಾಡುವುದೇ, ನಾನು ನಿಮ್ಮ ಸೇವಕ, ನಮ್ಮನ್ನು ಯಾವ ಪಾಪಕ್ಕೆ ತಳ್ಳುಬಿರಿ, ನೀವು ನನ್ನ ಪಾದಗಳನ್ನು ಬಿಡದಿದ್ದರೆ ಎನ್ನಾಣೆ ಎಂದು ಭೀತನಾಗಿ ಮಾದಾರ ಚೆನ್ನಯ್ಯ ಬೇಡಿಕೊಂಡನು. ಆಗ ಚೋಳ ಮಹಾರಾಜನು, ಎನೇ ದೇವದೇವನುಳಿದವನ ಕುಲವೇ ಸತ್ಕುಲಂ, ಘನಮಹಿಮನುಲಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮ ಜಾತಿಗಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗ್ ಎನ್ನ ಶಿರ ಸರಿಯೇ, ಬಿಡನೆಯ್ಯ ನಿಮ್ಮ ಪಾದವ ಬಿಟ್ಟು ಬಾಳ್ವೆನೇ. ಹೀಗೆ ದೇವನುಲಿದವನ ಕುಲವೇ ಸತ್ಕುಲ, ಶಿವನೊಡನುಂಡ ನಿನ್ನ ಜಾತಿಗೆ ನನ್ನ ಜಾತಿ ಸಮನಾದೀತೇ, ನಾನು ಎಷ್ಟೇ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿದ್ದರೂ ಪರಶಿವ ನಿನ್ನ ಅಂಬಲಿಯ ರುಚಿ ಉಂಡಿರುವುದು ನೀನು ಶಿವನ ಒಡೆಯನಾಗಿದ್ದೀಯ, ನಿನ್ನ ಭಕ್ತಿಯ ವಿಶೇಷತೆಯನ್ನು ಶಿವನಿಂದ ಕೇಳಿದೆನು, ಚೆನ್ನಯ್ಯ ನಿನ್ನ ಪಾದರಕ್ಷೆಗಳಿಗೆ ಎನ್ನ ತಲೆ ಸರಿಬಾರದು ಎನ್ನುತ್ತ ತಾನೇ ಶ್ರೇಷ್ಠ ಭಕ್ತನೆಂಬ ನೆತ್ತಿಗೇರಿದ್ದ ಅಹಂಕಾರ ಮುರಿದು ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯವಾಯಿತು. ನಡೆಯಿರಿ ಶಿವನಲ್ಲಿಗೆ ಹೋಗೋಣ, ನಿಮ್ಮ ಕುಲಗೋತ್ರದ ಇರುವನ್ನು ಅಲ್ಲಿಯೇ ಹೇಳಿರಿ ಎನ್ನುತ್ತ ಚೋಳರಾಜನು ಚೆನ್ನಯ್ಯನನ್ನು ಶಿವದೇವಾಲಯಕ್ಕೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಸಕಲ ವಾದ್ಯ ವೃಂದ ಮತ್ತು ಗೌರವಾಧಾರಗಳೊಂದಿಗೆ ಕರೆದೊಯ್ಯುತ್ತಾನೆ. ಇದನ್ನೆಲ್ಲ ನೋಡಿದ ಚೆನ್ನಯ್ಯನಿಗೆ ದಿಗಿಲಾಯಿತು. ತನಗೇಕೆ ಇಷ್ಟೊಂದು ಗೌರವ, ನನ್ನಿಂದ ಎಂತಹ ತಪ್ಪಾಗಿರಬಹುದೆಂದು ಚಿಂತಿಸತೊಡಗಿದ. ಶಿವದೇವಾಲಯ ಬರುತ್ತಿದ್ದಂತೆ ಮೊದಲೇ ಚೋಳರಾಜ ಕುದುರೆಯಿಂದಿಳಿದು ಚೆನ್ನಯ್ಯನನ್ನು ಆನೆಯಿಂದಳುಹಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚೆನ್ನನಂ ಸಂತಸದೆ ಮುಂದಿಟ್ಟು ದೇವಾಲಯದೊಳಕ್ಕೆ ಕೈ ಹಿಡಿದು ಕರೆದೊಯ್ಯುತ್ತಾನೆ. ಶಿವನನ್ನು ನಮಸ್ಕರಿಸುತ್ತ ಮಾದಾರ ಚೆನ್ನಯ್ಯ ಅಲ್ಲಿ, ಚೋಳ ನೀಂ ಪಿಡಿತರಿಸಿದೇಂ ತಪ್ಪ ಮಾಡಿದನೆ, ಹೇಳಯ್ಯ ನಿಮ್ಮಲ್ಲಿ ಪದವಿಯಂ ಬೇಡಿದನೆ, ಅರಿಯದೆ ಅಂಬಲಿಯನ್ನರ್ಪಿಸಿದೊಡಿದಿಂತಿರಿವರೆ, ಹೆರೆ ಸೂಡಿದನೆ ತೋರಿ ಮಾರಿ ನೆರೆ ದೂರುವರೆ, ಮೇದಿನಿಗೆ ಬೀರಿ ಗುರುವಾದುದೆನ್ನಯ್ಯ ಭಕ್ತಿ ಎಂದು ಶಿವನಲ್ಲಿ ಮಾದಾರ ಚೆನ್ನಯ್ಯ, ನಾನೆಂತು ತಪ್ಪು ಮಾಡಿದನೆ ಹೇಳಯ್ಯ, ನಿನಗೆ ಅಂಬಲಿಯನ್ನು ಅರ್ಪಿಸಿದ್ದೇ ತಪ್ಪಾಯಿತು, ನೀನು ಹೀಗೆ ಮಾಡಬಹುದೇ, ರಾಜನೊಬ್ಬ ಯಕಶ್ಚಿತ್ ನನ್ನನ್ನು ಹೀಗೆ ನಿನ್ನ ಸನ್ನಿಧಾನಕ್ಕೆ ವೈಭವದಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಬಹುದೇ, ನಾನಾವ ಪದವಿ ಬೇಡಿರುವೆ ಎಂದು ಮಾದಾರ ಚೆನ್ನಯ್ಯ ಪರಿತಪಿಸುತ್ತಾ ನಾನು ಶಿವನ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆಂದು ಶಪಥ ಮಾಡುತ್ತಾನೆ. ಆ ಕ್ಷಣಕ್ಕೆ ಶಿವ ಅವನನ್ನು ತಡೆದು, ಮೂರ್ಖತನದಲ್ಲಿ ಮಾತಾಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತಿಳಿಯಲೆಂದು ಈ ರೀತಿ ಮಾಡಿದೆನೆಂದು ಸಮಾಧಾನದಲ್ಲಿ ನುಡಿಯುತ್ತಾ, ಭಾಪು ಮಾದಾರ ಚೆನ್ನ, ಪೂತು ಮಾದಾರ ಚೆನ್ನ, ಸೋಫಾದಿಕಂ ಪುಗವ ಶೈವ ಮಾದಾರ ಚೆನ್ನ, ಗುಪ್ತ ಪ್ರಜ್ಞೆಯ ಚೆನ್ನ, ಗುರುತರಾಜ್ಞೆಯ ಚೆನ್ನ, ಆಪ್ತ ಗುಣನಿಧಿ ಚೆನ್ನ ಎನ್ನ ಭಕ್ತಿಯ ಚೆನ್ನ ಎಂದು ಕೊಂಡಾಡುತ್ತಾ ಶಿವ ಮಾದಾರ ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದನೆಂದು ಹರಿಹರ ಮಹಾಕವಿ ವಿವರಿಸಿದ್ದಾನೆ. ಹೀಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿಯನ್ನು ದಯಪಾಲಿಸಿ ತನ್ನ ಹೆಂಡತಿ ಶೈಲಜೆಗೆ ಸಂತೋಷದಿಂದ ಮಾದಾರ ಚೆನ್ನನ ಪರಿಚಯ ಮಾಡಿದನೆಂದು ಚಿತ್ರಿಸಿದ್ದಾನೆ. ಈ ರೀತಿ ಚೆನ್ನಯ್ಯನ ಗುಪ್ತ ಭಕ್ತಿ, ನಿಷ್ಕಾಮಕಾಯಕ, ನಿರಾಡಂಬರ ವ್ಯಕ್ತಿತ್ವ ಎಲ್ಲವೂ ಎಲ್ಲೆಡೆಗೂ ಹಬ್ಬುತ್ತದೆ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿ ಉಂಡಿದ್ದರಿಂದ ಆಗಾಮಗಳೆಲ್ಲ ನಡುಗಿದವು. ಪುರಾಣ ವೇದಶಾಸ್ತ್ರಗಳೆಲ್ಲ ಜಪ ತಪ ಸಂಧ್ಯಾ ವಂದನೆಗಳು ಸಮಾಧಿಯಾದವು. ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದ ಕನಿಷ್ಠ ನಿಯಮಗಳೆಲ್ಲ ಸಡಿಲಗೊಂಡವು. ಹೀಗೆ ಹರಿಹರನು ತನ್ನ ರಗಳೆಯ ಮೂಲಕ ಒಂದೆಡೆ ಶ್ರಮ ಸಂಸ್ಕೃತಿಯ ಪರಿಚಯ ಎತ್ತಿ ಹಿಡಿಯುತ್ತಾ, ಇನ್ನೊಂದೆಡೆ ಪ್ರಭುತ್ವದ ನಿರಾಕರಣೆಯನ್ನೂ ಮಾಡಿದ್ದಾನೆ.
1: ಇದುವರೆಗೆ ಬಸವಣ್ಣ ಹಾಗೂ

ಲವ್ ಇನ್ ಮಂಡ್ಯ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಅರಸು ಅಂತರೆ ಅವರ ಸಾಹಿತ್ಯವಿದೆ. ಸಂಗೀತ ಸಂಯೋಜನೆ ಅನೂಪ್ ಸಿಲೇನ್.

ಇದುವರೆಗೆ ಪಂಚರಂಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತಿರುವಂತಹ ಈ ಹಾಡು ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಸಾಹಿತ್ಯ ಹಂಸಲಿಕ ಅವರದು, ಸಂಗೀತ ಸಂಯೋಜನೆ ಶಂಕರ್ ಗಣೇಶ್.

ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು TG ಲಿಂಗಪ್ಪ.

ಶ್ರೋತೃ ಬಾಂಧವರು, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಗ 102.1 MHz. ಸಮಯ 8:30 ಕೇಳಿ ಜನಪದ ಗೀತೆಗಳನ್ನು ರೇವಣಸಿದ್ದಪ್ಪ ಕುರುಬರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು.

ಶ್ರೋತೃ ಬಾಂಧವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೇವಣಪ್ಪ ಹಿರೇಕುರುಬರು ಮತ್ತು ಸಂಗೀತಗಾರರಿಂದ ಕರಡಿ ಮಂಜುಲು, ನಂತರ ಜನಪದ ಗೀತೆಗಳನ್ನು ಕೇಳಿದ್ರಿ. ಸಮಯ 8:45 ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಭಾವಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಎಂ ಡಿ ಪಲ್ಲವಿ ಅವರ ಧ್ವನಿಯನ್ನು ಎಂ ಆರ್ ಕಮಲಾ ಅವರ ರಚನೆಗೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಕಂಪನಾಂಕ 102.1 MHz. ಸಮಯ 9:30 ನಿಮಿಷಗಳಾಗುತ್ತಿರುವುದೇ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುವುದು.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಗೀತಾ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಇಳಿಯರಾಜ ಅವರ ಸಂಗೀತವಿದೆ.

ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಉಪೇಂದ್ರ ಕುಮಾರ್, ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧರೆಯಲ್ಲಿ ಧರ್ಮಸರೆ ಚಿತ್ರದ ಗೀತೆಯನ್ನು.

ನಿನಗೋಸ್ಕರ ಚಿತ್ರದ ಗೀತೆಗೊಂದು ಹಾಡಿದ್ದಾರೆ ಬಾಬುಲಾಲ್ ಸುಪ್ರಿಯ ಹಾಗೂ ಮಹಾಲಕ್ಷ್ಮಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತವಿದೆ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಬೆಂಕಿಯ ಬಲೆ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಚ್ ಜಾನಕಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ರಾಜನ್ ನಾಗೇಂದ್ರ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು FM ಕೇಂದ್ರ ಕಂಪನಾಂಕ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನಾನು ನನ್ನ ಹೆಂಡತಿ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಶಂಕರ್ ಗಣೇಶ್.

ರಾಯರು ಬಂದರು. ಮಾವನ ಮನೆಗೆ ಚಿತ್ರ ತೆಗೆದುಕೊಂಡು ಹೊರಟಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯವಿದೆ, ಸಂಗೀತ ಸಂಯೋಜನೆ ರಾಜಕೋಟಿ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮಲ್ಲಿಗೆ ಹೂವೆ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಗಂಧದ ಗುಡಿ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್ಗಳ ಮೇಲೆ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಕಾರ್ಯಕ್ರಮದ ಈಗ ಕೇಳಿ. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಅಮೃತ ಗಳಿಕೆ ಚಿತ್ರದ ಗೀತೆಯನ್ನು, ವಿಜಯ ನರಸಿಂಹ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: Manipur joined the rest of the country in organizing the Har Ghar Tiranga campaign. Chief Minister Yumnam Khemchand participating in the campaign from his residence at Singjamei under Imphal West District urged the people to recognize themselves as Indians first, then a Manipuri. Defense Minister Rajnath Singh today said that Operation Sindoor sent a global message that India will go to any extent to ensure the safety of its citizens while protecting the sindoor worn by the women of this country. The minister said this at the inaugural event of the Sindoor Maharaktadan Yatra blood donation camp at Base Hospital in New Delhi. The Jharkhand government has reached an agreement on most of the demands of students protesting against alleged irregularities in JPSC and JSSC examinations. State Minister Sudevya Kumar Sonu said, the government has agreed to cancel the 14th JPSC preliminary examination and the 2023-25 backlog examinations. He said, the government has also agreed to an enforcement directorate probe into alleged financial irregularities, a CID investigation into criminal aspects, and the setting up of a fast-track court to ensure charge sheets are filed within 90 days. An expert committee comprising representatives from the Indian Institute of Technology, Indian School of Mines, Dhanbad, Indian Institute of Management, Ranchi, and XLRI will also be constituted to recommend reforms in the examination system. However, no agreement was reached on the students' demand for cancellation of the JSSC CGL examination and a CBI probe. The students said their agitation would continue. The Ministry of Housing and Urban Affairs has said that over 1 crore 25 lakh houses have been sanctioned so far under the Pradhan Mantri Awas Yojana Urban, that is PMAYU and PMAYU 2.0. Of these, more than 1 crore houses have been completed and handed over to beneficiaries across the country, with around 1 crore of the houses allocated to women. The government has extended the tenure of Director of Enforcement Directorate Rahul Naveen by 1 year from 13th of this month to 13th of August next year. The extension in service will continue beyond his scheduled retirement on the 31st of July 2027. And that is the end of this news bulletin.
1: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 11:10. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಇನ್ನು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಗ್ಗೆ 9:30. ಇನ್ನು 11:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೈಸೂರಿನ ಯೋಗ ಪರಂಪರೆ, ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಡನೆ ಸಂದರ್ಶನ. 1:00 ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. 1:30 ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ಸ್ ರೇಂಜರ್ ಕಾರ್ಯಚಟುವಟಿಕೆ ಕುರಿತು ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಇನ್ನು ಸಂಜೆ ಪ್ರಸಾರದಲ್ಲಿ 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗೆ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಬೀಜ ವಿಜ್ಞಾನಿಗಳಾಗಿ ನಿವೃತ್ತಿ ಹೊಂದಿದ ಡಾಕ್ಟರ್ ಬಸವೇಗೌಡ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆಯನ್ನು ಆಲಿಸುವರಿ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:30 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ರಾತ್ರಿ ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶವನ್ನು ಪ್ರಸ್ತುತಪಡಿಸಲಿದ್ದಾರೆ ಚಿನ್ನಪ್ಪ ಮತ್ತು ತಂಡಕರುಗಳು. ರಾತ್ರಿ 10:00 ರಾಜ್ಯವ್ಯಾಪಿಯಲ್ಲಿ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಲಾಪಗಳ ಧ್ವನಿಮುದ್ರಿಕೆ, ನಂತರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಶ್ರೋತೃ ಬಾಂಧವರು, ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಸಮಯ 11:13. ಇನ್ನು ಮುಂದೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ. ಇನ್ನು ನಮ್ಮ ಭೇಟಿ ನಾಳೆ ಬೆಳಗಿನ ಪ್ರಸಾರ 5:53. ಅಲ್ಲಿವರೆಗೂ ನಿಮ್ಮ ಬಾಲು ಸ್ನೇಹಿತ ಅಮರೇಶ್ ಆಶಯಹಾಳನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.